ಆಕಾಶವಾಣಿ ಕಾರವಾರ ಇಂದು ಸೋಮವಾರ 2026ನೇ ಇಸ್ವಿ ಮೇ ತಿಂಗಳ 11ನೇ ತಾರೀಕು ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳಲ್ಲಿ ನಿಲಯದ ಬೆಳಗಿನ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸ್ತಾ ಇದ್ದೇವೆ. ಆತ್ಮೀಯ ಕೇಳುಗರಿಗೆಲ್ಲ ಗಾಯತ್ರಿ ಹರಿಕಾಂತ್ ಹೇಳುವ ನಮಸ್ಕಾರಗಳು. ಸಮಯ 5:59

ಆಕಾಶವಾಣಿ ಕಾರವಾರ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು ಈ ಬೆಳಿಗ್ಗೆ 6:10 ಕರುಣಾಳು ಬಾ ಬಳಕೆ ಭಾಗವಹಿಸುತ್ತಾರೆ ಡಾಕ್ಟರ್ ಗುರುರಾಜ್ ಕರ್ಜಗಿ, 6:15 ಭಕ್ತಿಗೀತೆಗಳು, 6:30 ಎಚ್ಎಂ ಸುರೇಶ್ ಅವರಿಂದ ಚಿಂತನ, 6:35 ರೈತರಿಗೆ ಸಲಹೆ, ಗಾಯಸುದೆ ಕಾರ್ಯಕ್ರಮ 6:40, 7:15 ಭಾವಗೀತೆಗಳು, 7:45 ಚಿತ್ರಗೀತೆಗಳು, 8:30 ಆಕಾಶವಾಣಿಯ ಅಂತರಾಳ, ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಕೃತಿ ಮತ್ತು ಓದು ನೂತನ್ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಯಲ್ಲೋ, 8:35 ಆಕಾಶ ಬುಟ್ಟಿ, ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ, ಆಕಾಶವಾಣಿ ಕ್ರೀಡೆ ಮತ್ತಿತರ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ ರಾಷ್ಟ್ರ ಪ್ರಶಸ್ತಿ ವಿಜೇತ ವಿಶೇಷ ಚೇತನ ಮಹಾಂತೇಶ್ ಕಿವುಡಸನ್ನವರ್ ಅವರೊಂದಿಗಿನ ಸಂದರ್ಶನ, ಸಂದರ್ಶಕರು ಜಾಂಪಣ್ಣ ಆಶಿಹಾಳ್, ಕಗ್ಗದ ಸಿರಿ 8:50 ಪರಿಕಲ್ಪನೆ ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್, 9:15 ಆರೋಗ್ಯ ಕಾರ್ಯಕ್ರಮದಲ್ಲಿ ಸ್ತನಪಾನದ ಮಹತ್ವದ ಕುರಿತು ಡಾಕ್ಟರ್ ಶೀತಲ್ ಕುಲಗೋಡ್ ಅವರೊಂದಿಗೆ ಸಂದರ್ಶನ, 9:30 ಮಂಜುಳಗಾನ, 10:02 ಬೆಂಗಳೂರು ವಿವಿಧ ಭಾರತಿ ಕೇಂದ್ರದ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಕೇಳುಗರೆ, ಈ ಬೆಳಿಗ್ಗೆ 11:10 ಭಾರತದ ಗೌರವಾನ್ವಿತ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ಗುಜರಾತ್ನ ಪ್ರಭಾಸ್ ಘಾಟ್ನ ಸೋಮನಾಥ್ನಲ್ಲಿರುವ ಶ್ರೀ ಸೋಮನಾಥ ದೇವಾಲಯ ಪುನರ್ ನಿರ್ಮಾಣಗೊಂಡ 75ನೇ ವಾರ್ಷಿಕೋತ್ಸವ ಸಮಾರಂಭ ಸೋಮನಾಥ್ ಧಾಮ್ ಕಾರ್ಯಕ್ರಮದಲ್ಲಿ ಉದ್ದೇಶಿಸಿ ಮಾಡಲಿರುವ ಭಾಷಣದ ನೇರ ಪ್ರಸಾರ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. 12:05 ವನಿತಾ ವಿಹಾರ ವಿಶ್ವಮಾತೆಯರ ದಿನಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಅಮ್ಮನೆಂದರೆ ಬರೆದು ಪ್ರಸ್ತುತಪಡಿಸುತ್ತಾರೆ ಉಷಾ ಕುಲಕರ್ಣಿ, ಪ್ರಸ್ತುತಿ ಮಂಜುಳಾ ಪುರಾಣಿ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. ಆರೋಗ್ಯ ಕಾರ್ಯಕ್ರಮ 12:35 ವಿಶ್ವ ಥಲಸೇಮಿಯಾ ದಿನದ ಸಂದರ್ಭದಲ್ಲಿ ಥಲಸೇಮಿಯಾದ ಲಕ್ಷಣಗಳು ಮತ್ತು ಚಿಕಿತ್ಸೆಯ ಕುರಿತು ಮೈಸೂರಿನ ಹೆಮೆಟೋ ಆನ್ಕಾಲಜಿ ಡಾಕ್ಟರ್ ತರಂಗಿಣಿ ದುರ್ಗಪ್ಪ ಹಾಗೂ ಇಂಡಿಯನ್ ಅಕಾಡೆಮಿ ಆಫ್ ಪಿಡಿಯಾಟ್ರಿಕ್ಸ್ ಮೈಸೂರು ಘಟಕದ ಖಜಾಂಚಿಗಳು ಮತ್ತು ಮಕ್ಕಳ ತಜ್ಞರಾದ ಡಾ ಮಲ್ಲಿಕಾರ್ಜುನ್ ಸ್ವಾಮಿ ಅವರೊಂದಿಗಿನ ಮಾತುಕತೆ. ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥದಲ್ಲಿ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ ಕುರಿತು ಮಾಹಿತಿ, 1:20 ಚಿತ್ರಗೀತೆಗಳು, ಚೈತ್ರವನ 1:30 ಲಕ್ಷ್ಮೀಶನ ಜೈನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ ವಾಚನ ಎಚ್ಆರ್ ಕೇಶವಮೂರ್ತಿ ವ್ಯಾಖ್ಯಾನ ಮಾರ್ಕಂಡೇಯ ಅವಧಾನಿ ಪ್ರಸ್ತುತಿ ಡಾ ಎಸ್ ಶಂಕರನಾರಾಯಣ 2:40 ಹಿಂದಿ ಪಾಠ 3:00 ಮುಂಬೈ ವಿವಿಧ ಭಾರತಿ ಕೇಂದ್ರದ ಕಾರ್ಯಕ್ರಮ ಸಂಜೆ 5:00 ಚಿನ್ನರ ಚಿತ್ತಾರದಲ್ಲಿ ಉತ್ತರ ಕನ್ನಡ ಜಿಲ್ಲೆ ಕಾರವಾರದ ಸರ್ಕಾರಿ ಹಿರಿಯ ಪ್ರಾಥಮಿಕ ಆಂಗ್ಲ ಮಾಧ್ಯಮ ಬಜಾರ್ ಶಾಲೆಯ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯ. 5:30 ಚಿತ್ರಗೀತೆಗಳು. 6:50 ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಅರಿವಿನಿಂಗಳ ಜನಸಾಮಾನ್ಯರಿಗೆ ಕಾನೂನಿನ ಅರಿವು ಕಾರ್ಯಕ್ರಮ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಉದ್ದೇಶ ಮತ್ತು ಅಧಿನಿಯಮ ಕುರಿತು ಮಾಹಿತಿ ಭಾಗವಹಿಸುತ್ತಾರೆ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಉತ್ತರ ಕನ್ನಡ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ

ಕಾರ್ಯದರ್ಶಿಗಳಾದ ದೇವೇಶ್ವರಿ ಸಿಎಂ. ನಂತರ ಕೃಷಿ ಮಾಹಿತಿ. 7:20 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಲಕ್ಷ್ಮವ್ವ ಈರಪ್ಪ ಕಣಮ್ಮವರ್ ಹಾಗೂ ಸಂಘಟಕರಿಂದ ಸಂಪ್ರದಾಯದ ಪದಗಳು. 7:45 ನಂಬಿದ್ರೆ ನಂಬಿ ಬಿಟ್ರೆ ಬಿಡಿ ಲಲಿತ ಪ್ರಬಂಧ ಪ್ರಸ್ತುತಪಡಿಸುತ್ತಾರೆ ಬಸವರಾಜ್ ಕುಂಬಾರ್. 8:00 ಸಿರಿಗಂಧ ಕಾರ್ಯಕ್ರಮ. 8:30 ಚಿತ್ರಗೀತೆಗಳು. ಇವು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು. ಆಕಾಶವಾಣಿ ಕಾರವಾರ ಸಮಯ 6:05 ಇಂಗ್ಲಿಷ್ನಲ್ಲಿ ವಾರ್ತೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಕರುಣಾಳು ಬಾ ಬೆಳಕೆ ಭಾಗವಹಿಸುತ್ತಾರೆ ಡಾಕ್ಟರ್ ಗುರುರಾಜ್ ಕರ್ಜಿಗೆ.
1: ಇದೊಂದು ಬಹಳ ಅದ್ಭುತವಾದಂತ ಒಂದು ಸೂಫಿ ಕತೆ. ಒಂದ್ ದಿವಸ ಒಬ್ಬ ರಾಜ ಸಾರೋಟಲ್ಲಿ ಹೊರಟಿದ್ದಾನೆ. ರಸ್ತೆಯಲ್ಲಿ ಹೋಗ್ತಿರ್ಬೇಕಾದ್ರೆ ರಾಜ ಇದ್ದಾನ ಅಂತ ಹೇಳಿ ಆ ರಸ್ತೆ ಆ ಕಡೆ ಈ ಕಡೆ ಇರುವಂತ ರೈತರೆಲ್ಲ ಬಂದು ತಾವು ಏನೇನ್ ಬೆಳೆದಿದ್ರು ಅದ್ರ ಕೊಟ್ಟು ನಮಸ್ಕಾರ ಮಾಡ್ತಿದ್ರು. ಹೋಗ್ತಿರ್ಬೇಕಾದ್ರೆ ಒಂದ್ ಕಡೆ ವಿಚಿತ್ರ ಕಾಣಿಸ್ತಾ ಅವನಿಗೆ. ಒಂದು ದ್ರಾಕ್ಷಿ ತೋಟ, ಎಲ್ಲಾ ಕಡೆ ಚಿಗುರು ಬಂದಿದೆ, ಎಲೆ ಇದೆ, ಒಂದು ಹಣ್ಣು ಇಲ್ಲಪ್ಪ. ಬೇರೆ ಕಡೆ ಆ ಸೀಸನ್ ನಲ್ಲಿ ಎಲ್ಲಾ ಕಡೆ ಹಣ್ಣಾಗಿದ್ದಾವೆ, ಇವನ್ ತೋಟದಲ್ಲಿ ಹಣ್ಣೇ ಇಲ್ಲ. ಅವ್ನ ಆಶ್ ಮಂತ್ರಿ ಕೇಳ್ದ, ಕೇಳ್ಕೊಂಬ, ಹಣ್ಣಾಕಾಗಿಲ್ಲ ಇವಂದು. ಇವನ್ ಹೋದ ಅವನು ಬಂದ ತೋಟಗಾರ, ಏನಯ್ಯ ಹಣ್ಣೇ ಆಗಿಲ್ಲ ತೋಟದಲ್ಲಿ ಅಂತ ರಾಜ ಕೇಳಿದ. ಹೌದು ಸ್ವಾಮಿ, ಈಗ ಆಗಲ್ಲ ಸ್ವಾಮಿ, ಅದು ಇದು ವಿಶೇಷ ತಳಿಯಂತೆ, ಯಾರೋ ನಮ್ ಹಿರಿಯರು ಕೊಟ್ಟಿದ್ರು, ಇದನ್ ಬೀಜ ಹಾಕಿದ್ದೀನಿ, ಈಗೆಲ್ಲ ಚೆನ್ನಾಗಿ ಬರ್ತಾ ಇದೆ, ಏನದು ವಿಶೇಷ ಅಂತ ರಾಜ ಕೇಳಿದ. ಸರ್ ಇದು 30 ವರ್ಷಕ್ಕೆ ಕೊಡಕ್ ಶುರು ಮಾಡತ್ತಂತೆ ಹಣ್ಣು. ಹೌದಾ, ಅದ್ಯಾವ ಗಿಡಪ್ಪ 30 ವರ್ಷ ಕೊಡೋದು? ಇಲ್ಲ ಸ್ವಾಮಿ, ನಮ್ಗೆ ಹೇಳಿದ್ದಾರೆ ಅವರು ಗುರುಗಳು, ಇದನ್ನ ಹಾಕು 30 ವರ್ಷ ಆದ್ಮೇಲೆ ಬೆಳೆ ಬರುತ್ತಲ್ಲ, ಇದರಂತ ದ್ರಾಕ್ಷಿ ಜಗತ್ತಲ್ಲಿ ಎಲ್ಲೂ ಇರೋದಿಲ್ಲ, ಅಷ್ಟು ಅದ್ಭುತವಾದ ದ್ರಾಕ್ಷಿ ಬರ್ತದೆ ಅಂತ ಹೇಳಿದ್ದಾರೆ. ಈಗಾಗಲೇ 26 ವರ್ಷ ಆಯ್ತು ಸ್ವಾಮಿ ಅಂದ. ಅಂದ್ರೆ 26 ವರ್ಷ ದ್ರಾಕ್ಷಿ ತಗೊಂಡೇ ಇಲ್ಲ ನೀನು? ಇಲ್ಲ ಸ್ವಾಮಿ, 30 ವರ್ಷಕ್ಕೆ ಬರ್ತದಲ್ಲ, ಅದಕ್ಕೆ ಚೆನ್ನಾಗಿ ಇಟ್ಕೊಂಡಿದ್ದೇನೆ ಅಂದ. ರಾಜ ಅಂದ, ಆಯ್ತಪ್ಪ, ಹಾಗಾದ್ರೆ ಒಂದು ಕೆಲಸ ಮಾಡು, ಇನ್ನು 4 ವರ್ಷ ಅಲ್ಲ, ಭಗವಂತನ ಕೃಪೆ ಇದ್ರೆ ನಾನು ಬದುಕಿದ್ರೆ ನೀನು ಬದುಕಿದ್ರೆ ಆ ಮೊದಲನೇ ಫಸಲ್ ಬರ್ತದಲ್ಲ ಹಣ್ಣು, ತಂದು ಕೊಡ್ತೀಯಾ ನನಗೆ ಅಂತ ರಾಜ ಕೇಳಿದ. ಓದ್ ಖಂಡಿತ ತಂದು ಕೊಡ್ತೀನಿ ಸ್ವಾಮಿ ಅಂದ. 4 ವರ್ಷ ಉರುಳಿತು, ದೇವರ ದಯದಿಂದ ಇಬ್ರು ಬದುಕಿದ್ರು. ಆ ಬಳ್ಳಿಗಳಲ್ಲಿ ಹಣ್ಣಾಗಿತ್ತು, ನೀವು ನಂಬಕ್ಕೆ ಸಾಧ್ಯ ಇಲ್ಲ. ಒಂದೊಂದು ಹಣ್ಣು ಟೆನಿಸ್ ಚೆಂಡನಷ್ಟು ದೊಡ್ಡದು, ಟೆನಿಸ್ ಬಾಲ್ ಅಷ್ಟು ದೊಡ್ಡದು. ಆಶ್ಚರ್ಯ, ನೋಡೋರ್ಗೆ ಆಶ್ಚರ್ಯ ಆಗುದು, ಇಂತಿಂತ ದೊಡ್ಡ ದ್ರಾಕ್ಷಿ ಹಣ್ಣಿದ್ಯಾ, ಒಂದು ತಿಂದ್ರೆ ಹೊಟ್ಟೆ ತುಂಬಬೇಕು, ಅಷ್ಟು ಅಮೃತದಂತ ರಸ ಅದು. ನೆನಪಾಯ್ತ ತೋಟದವನಿಗೆ, ರಾಜನಿಗೆ ಮಾತು ಕೊಟ್ಟಿದ್ನೆಲ್ಲ ಅಂತ. ಒಂದು ಬುಟ್ಟಿ ಒಳಗೆ ತುಂಬಾ ಹಣ್ಣು ಹಾಕೊಂಡ ರಾಜರ ಅರಮನೆಗೆ ಹೋದ. ಒಳಗೆ ಬಿಡಲ್ಲ ಅವರು, ಹೇಳಿದಂತೆ, ನಾನು ಮಾತು ಕೊಟ್ಟಿದ್ದೆ 30 ವರ್ಷದ ದ್ರಾಕ್ಷಿ ಅಂತ, ಬಂದಿದ್ದೀನಿ ಅಂತ ಹೇಳಿ ಅಂತ. ನೆನಪಾಯ್ತ, ಕರೆಸಿದ ಒಳಗಡೆ ರಾಜ. ಈತ ಹೋಗಿ ಅವ್ನು ಬುಟ್ಟಿ ಇಟ್ಟು ನಮಸ್ಕಾರ ಮಾಡಿ ನಿಂತ್ಕೊಂಡ. ರಾಜ ಅಂದ, ದ್ರಾಕ್ಷಿ ಏನಯ್ಯ ಇದು, ಇದು ದೊಡ್ಡ ದೊಡ್ಡದಿದೆಯಲ್ಲೋ. ಹೌದು ಸ್ವಾಮಿ, ಇದು 30 ವರ್ಷ ತಳ್ಕೊಂಡ್ಮೇಲೆ ಬಂದದ್ದು, ಅದ್ಭುತವಾದ ಹಣ್ಣು. ಒಂದ್ ತಿಂದ ರಾಜ, ಛೇ ಛೇ ಛೇ, ಇಂತ ಹಣ್ಣು ತಿಂದೇ ಇಲ್ಲಪ್ಪ ಜನ್ಮದಲ್ಲಿ ನಾನು, ತನ್ನ ಪರಿವಾರದವ್ರಿಗೆ ಎಲ್ಲರೂ ಕೊಟ್ಟ, ಭಾರಿ ಸಂತೋಷ ಆಯ್ತು. ಇರಪ್ಪ ಒಂದ್ ನಿಮಿಷ ಇರು ಅಂದ. ಒಳಗಡೆ ಹೋಗಿ ಬಂದು ಅವನಿಗೆ ಸುವರ್ಣ ನಾಣ್ಯಗಳನ್ನ ಕೊಟ್ಟ, ತನ್ನ ಕೊರಳಲ್ಲಿರುವಂತ ಹಾರ ತೆಗೆದು ಹಾಕಿದ. ಅಷ್ಟಕ್ಕೆ ಆದ್ರೆ ಸಾಕಾಗಿತ್ತು, ಮಂತ್ರಿಗಳನ್ನ ಕರೆದ. ರೈತ, ನೀರೋ ಊರ್ ಯಾವ್ದಪ್ಪ ಅಂತ ಕೇಳಿದ. ಇಂಥ ಊರಲ್ಲಿ ಇರ್ತೀನಿ ಸ್ವಾಮಿ, ಆ ಇಡೀ ಊರನ್ನೇ ನೀನು ಉಂಬಳಿ ಹಾಕಿ ಕೊಟ್ಬಿಟ್ಟಿದ್ದೀನಿ, ನಿಂದೆ ಅದಿನ ಮೇಲೆ, ನಾನು ಬಂದ್ರು ನಿನಗೆ ಎಲ್ಲ ಲಾಭ ಅಂತ ಬರ್ಕೊಟ್ಬಿಟ್ಟ. ಎಲ್ರಿಗೂ ಬೆರಗಾಗೋಯ್ತು, ಅಲ್ರಿ ಕೊಟ್ಟದ್ದು ಒಂದ್ ಬುಟ್ಟಿ ಹಣ್ಣು, ಒಂದ್ ಬುಟ್ಟಿ ಹಣ್ಣಿಗೆ ಇಷ್ಟೊಂದು ಕೊಡದ? ಸುವರ್ಣ ನಾಣ್ಯ ಏನು, ವಜ್ರದ ಹಾರ ಏನು, ಆ ಊರೇ ಬರ್ಕೊಡೋದಂದ್ರೇನು, ಅತಿ ಆಯ್ತಪ್ಪ ಇದ್ಯಾಕೋ ಅಂತಂದ್ರೆ ಮಂತ್ರಿಗಳು. ಹೊರಗಡೆ ಸುದ್ದಿ ಗೊತ್ತಾಗೋ ತಡನಾಗ್ತದ? ಸುದ್ದಿ ಮುಡ್ತು, ಎಲ್ರು ಬಂದ್ರಪ್ಪ ಬುಟ್ಟಿ ಬುಟ್ಟಿ ಹಣ್ಣು ಹಿಡ್ಕೊಂಡು ರಾಜನ ಕೊಡೋದಕ್ಕೆ ಲಾಭ ಬರ್ತದೆ ಅಂತ. ರಾಜ ಯಾರನ್ನೂ ಮಾತೇ ಆಡಿಸ್ಲಿಲ್ಲ, ಅವ್ರ ರೇಟ್ ಕೊಟ್ಟು ಕಳಿಸ್ಬಿಡಿ ಅಂತ, ಮಾರ್ಕೆಟ್ ರೇಟ್ ಕೊಟ್ಟು ಕಳಿಸಿ ಅಂತ. ಅವ್ರು ಗಲಾಟೆ ಮಾಡೋಕೆ ಶುರು ಮಾಡಿದ್ರು. ಏನಿದು, ಅವನಿಗೆ ಮಾತ್ರ ಎಷ್ಟು ಕೊಡ್ತೀರಿ, ನಮ್ಮ ಹತ್ರ ಬರೀ ರೇಟ್ ಕೊಟ್ಟು ಕಳಿಸ್ತೀರಿ? ಗಲಾಟೆ ಆದ್ಮೇಲೆ ರಾಜನೇ ಹೊರಗೆ ಬಂದು ಅವ್ರ ಹತ್ರ ಮಾತಾಡ್ದ, ಎಲ್ಲ ರೈತರ ಹತ್ರ. ರೈತರಂದ್ರು, ನೋಡಿ, ಒಂದ್ ಕಣ್ಣಿಗೆ ಸುಣ್ಣ ಒಂದ್ ಕಣ್ಣಿಗೆ ಬೆಣ್ಣೆ ಮಾಡ್ತಾ ಇದ್ದೀರಿ, ಅವನಿಗೆ ಇಷ್ಟೊಂದು ಕೊಟ್ಟರೆ ನಮ್ಗೇನು ಕೊಡ್ಲಿಲ್ಲ ಅಂತ. ರಾಜ ಇದೆ, ಅವನಿಗೇನು ಕೊಡ್ಲಿಲ್ಲಪ್ಪ, ನಾನು ರೈತನಿಗೆ ದ್ರಾಕ್ಷಿ ಬೆಲೆ ಕೊಡ್ಲೇ ಇಲ್ಲ ನಾನು. ಮತ್ತೇನ್ ಸರ್ ಇಷ್ಟೊಂದು ಕೊಟ್ಟಿದ್ದೀರಿ ಅಂತ ಗೊತ್ತಲ್ಲ ನಮಗೆ. ಹೌದಪ್ಪ, ಕೊಟ್ಟದ್

0: ಸರಿ ಕೊಟ್ಟ ಸುಳ್ಳಲ್ಲ, ಅದು ದ್ರಾಕ್ಷಿ ಬೆಲೆ ಅಲ್ಲ, ಆ ರೈತನಿಗಿರುವಂತ ತಾಳ್ಮೆ ನಂಬಿಕೆ ಇದೆಯಲ್ಲ, ಇದು ಹಾಕಿದ್ದ 30 ವರ್ಷದ ಮೇಲೆ ನನಗೆ ಹಣ್ಣು ಕೊಡ್ತದೆ ಅಂತ ನಂಬಿಕೆಯಿಂದ 30 ವರ್ಷ ಕಾಯ್ಕೊಂಡಿದ್ದಲ್ಲ ಅವನು. ನಾವೇನ್ ಮಾಡ್ತೀವಿ, ಬೆಳೆ ಬರ್ದೇ ತೆಗೆದು ಹಾಕ್ಬಿಡು, ಕಿತ್ ಹಾಕ್ಬಿಡು, ಬೇರೆ ಹಾಕೋಣ ಅಂತೀವಿ ನಾವು. ಅವನ ನಂಬಿಕೆ ಎಷ್ಟು ಗಟ್ಟಿ ಇದೆ, ತಾಳ್ಮೆ ಎಷ್ಟಿದೆ, 30 ವರ್ಷ ಕಾದಿಟ್ನಲ್ಲ ನಾನು ಕೊಟ್ಟದ್ದೆಲ್ಲ ದ್ರಾಕ್ಷಿ ಬೆಲೆ ಅಲ್ಲ, ಅವನಿಗಿರುವಂತ ನಂಬಿಕೆ ಆ ತಾಳ್ಮೆ ಬೆಲೆ. ಯಾವಾಗ್ಲೂ ಸ್ನೇಹಿತರೆ, ತಾಳ್ಮೆ ಬೆಲೆ ಬಹಳ ದೊಡ್ಡದಿರುತ್ತೆ. ಸಹಿಸುವ ಕಷ್ಟ ಅನಿಸಬಹುದು, ಆ ಸಹನೆ ಮುಗಿದಾಗ, ಆ ತಾಳ್ಮೆಯನ್ನು ತಡ್ಕೊಂಡಾಗ, ಸಾಧಿಸಿದಾಗ ಕೊನೆಗೆ ಬರುತ್ತಲ್ಲ ಅದ್ರ ಪ್ರತಿಫಲ, ಅದ್ಭುತವಾದ ಪ್ರತಿಫಲ ಬರುತ್ತೆ ಜೀವನದಲ್ಲಿ, ನಮ್ಮನ್ನು ಕಾಪಾಡೋದದೆ. ಅದಕ್ಕೆ DVG ಹೇಳ್ತಾರೆ, ಸಹನೆ ವಜ್ರದ ಕವಚ ಮಂಕುತಿಮ್ಮ ಅಂತ. ನಮಗೆ ಕಷ್ಟದಲ್ಲಿ ಪಾರ ಮಾಡುವಂತಹದ್ದು ಸಹನೆ ಮಾತ್ರ, ಆ ತಾಳ್ಮೆ ಮಾತ್ರ. ಆ ತಾಳ್ಮೆ ಯಾವಾಗಲೂ ನಮ್ಮ ಬದುಕನ್ನು ರಕ್ಷಣೆ ಮಾಡಲಿ ಅಂತ ಕೇಳ್ಕೊಳ್ಳೋಣ.
1: ಕರುಣಾಳು ಬಾ ಬೆಳಕೆ ಕಾರ್ಯಕ್ರಮ ಕೇಳಿದಿರಿ. ಭಾಗವಹಿಸಿದವರು ಡಾಕ್ಟರ್ ಗುರುರಾಜ್ ಕರ್ಜಿಗಿ.
2: ಕೈ ಹಿಡಿದು ನಡೆಸೆನ್ನನು.
1: ಪ್ರಸ್ತುತಿ ಮಂಜುಳಾ ಪುರಾಣಿ.
2: ಕರುಣಾಳು ಬಾ ಬೆಳಕೆ.
3: ಆಕಾಶವಾಣಿ ಕಾರವಾರ ಭಕ್ತಿ ಗೀತೆಗಳು. ರಘು ಹೆಗಡೆ ಅವರು ಹಾಡಿದ ಅಲ್ಲಮ ಪ್ರಭು ಅವರ ವಚನ.

ಇಲ್ಲಿಯವರೆಗೂ ಭಕ್ತಿಗೀತೆಗಳು ಪ್ರಸಾರವಾದವು. ಆಕಾಶವಾಣಿ ಕಾರವಾರ, ಸಮಯ 6:30. ಚಿಂತನ ಎಚ್ಎಂ ಸುರೇಶ್ ಅವರಿಂದ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಸಮಯ 6 ಗಂಟೆ 3 ನಿಮಿಷವಾಗಲಿದೆ. ಆಕಾಶವಾಣಿ ಚಿಂತನ ಎಚ್ಎಂ ಸುರೇಶ್ ಅವರಿಂದ.
1: ನಾವು ಪ್ರಕೃತಿಯಿಂದ ಪಡೆದಿರುವುದನ್ನು ಹಿಂತಿರುಗಿ ಕಾಪಾಡುವುದು ನಮ್ಮ ಕರ್ತವ್ಯ. ಅದೇ ಸುಸ್ಥಿರ ಜೀವನ ಶೈಲಿಯ ಮೂಲಭೂತ ತತ್ವ. ಇಂದಿನ ವೇಗದ ಯುಗದಲ್ಲಿ ನಾವು ಅನುಭವಿಸುತ್ತಿರುವ ಅನೇಕ ಸೌಲಭ್ಯಗಳು ಪ್ರಕೃತಿಯ ಮೇಲೆ ಹೆಚ್ಚಾದ ಒತ್ತಡವನ್ನು ಉಂಟು ಮಾಡುತ್ತಿವೆ. ನೀರು, ಗಾಳಿ, ಭೂಮಿ ಇವೆಲ್ಲವೂ ನಮ್ಮ ಅಜಾಗರೂಕ ಬಳಕೆಯಿಂದ ಹಾನಿಯೊಳಗಾಗುತ್ತಿವೆ. ಇಂತಹ ಸಂದರ್ಭದಲ್ಲಿ ಸುಸ್ಥಿರ ಜೀವನ ಶೈಲಿ ಎಂಬ ಪರಿಕಲ್ಪನೆ ಅತ್ಯಂತ ಪ್ರಾಮುಖ್ಯತೆಯನ್ನು ಪಡೆಯುತ್ತದೆ. ಇದರ ಅರ್ಥ, ನಾವು ಇಂದು ಬದುಕುವ ವಿಧಾನವು ಭವಿಷ್ಯದ ಪೀಳಿಗೆಗಳ ಅಗತ್ಯಗಳಿಗೆ ಧಕ್ಕೆ ತರಬಾರದು ಎಂಬುದು. ಸುಸ್ಥಿರ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳುವುದು ಅಷ್ಟು ಕಷ್ಟಕರವಲ್ಲ. ಸಣ್ಣ ಸಣ್ಣ ಬದಲಾವಣೆಗಳಿಂದಲೇ ದೊಡ್ಡ ಪರಿಣಾಮಗಳನ್ನು ಕಾಣಬಹುದು. ಉದಾಹರಣೆಗೆ, ನೀರನ್ನು ಮಿತವಾಗಿ ಬಳಸುವುದು, ಅನಾವಶ್ಯಕ ವಿದ್ಯುತ್ ಬಳಕೆಯನ್ನು ಕಡಿಮೆ ಮಾಡುವುದು ಮತ್ತು ಪ್ಲಾಸ್ಟಿಕ್ ಬಳಕೆಯನ್ನು ತಗ್ಗಿಸುವುದು, ಇವು ಪ್ರತಿಯೊಬ್ಬರೂ ಅನುಸರಿಸಬಹುದಾದ ಸರಳ ಕ್ರಮಗಳು. ಪುನರುಪಯೋಗ ಮತ್ತು ಮರುಬಳಕೆ ಎಂಬ ಅಭ್ಯಾಸಗಳು ಸಹ ಸುಸ್ಥಿರ ಜೀವನದ ಪ್ರಮುಖ ಅಂಶಗಳು. ಬಳಸಿದ ವಸ್ತುಗಳನ್ನು ತಕ್ಷಣ ತ್ಯಜಿಸುವ ಬದಲು ಅವುಗಳ ಮರುಬಳಕೆ ಮಾಡುವುದರಿಂದ ಪ್ರಕೃತಿಯ ಮೇಲೆ ಇರುವ ಒತ್ತಡ ಕಡಿಮೆಯಾಗುತ್ತದೆ. ಇದಲ್ಲದೆ ಸ್ಥಳೀಯ ಉತ್ಪನ್ನಗಳನ್ನು ಬೆಂಬಲಿಸುವುದು ಮತ್ತು ಪರಿಸರ ಸ್ನೇಹಿ ಪದ್ಧತಿಗಳನ್ನು ಅನುಸರಿಸುವುದು ನಮ್ಮ ಜೀವನವನ್ನು ಇನ್ನಷ್ಟು ಜವಾಬ್ದಾರಿಯುತವಾಗಿಸುತ್ತದೆ. ಸುಸ್ಥಿರ ಜೀವನ ಶೈಲಿ ಕೇವಲ ಪರಿಸರ ಸಂರಕ್ಷಣೆಯ ವಿಷಯವಲ್ಲ, ಅದು ನಮ್ಮ ನೈತಿಕ ಹೊಣೆಗಾರಿಕೆಯೂ ಆಗಿದೆ. ನಾವು ಇಂದು ತೆಗೆದುಕೊಳ್ಳುವ ನಿರ್ಧಾರಗಳು ನಾಳೆಯ ಭೂಮಿಯನ್ನು ರೂಪಿಸುತ್ತವೆ. ಮಕ್ಕಳಿಗೆ ಈ ಮೌಲ್ಯಗಳನ್ನು ಪರಿಚಯಿಸುವುದು ಅತ್ಯಂತ ಮುಖ್ಯ. ಅವರು ಈ ಅರಿವಿನೊಂದಿಗೆ ಬೆಳೆಯುವಾಗ ಭವಿಷ್ಯವು ಹೆಚ್ಚು ಹಸಿರಾಗುತ್ತದೆ, ಆರೋಗ್ಯಕರವಾಗಿರುತ್ತದೆ. ಕೊನೆಗೆ, ಸುಸ್ಥಿರ ಜೀವನ ಶೈಲಿ ಎಂದರೆ ದೊಡ್ಡ ಬದಲಾವಣೆಗಳನ್ನು ಮಾಡುವುದು ಅಲ್ಲ, ಅದು ಪ್ರತಿದಿನ ಸಣ್ಣ ಆಯ್ಕೆಗಳಲ್ಲಿ ಜಾಗೃತಿಯನ್ನು ತರುವುದು. ನಾವು ಪ್ರಕೃತಿಯನ್ನು ಕಾಪಾಡಿದರೆ ಪ್ರಕೃತಿ ನಮ್ಮನ್ನು ಕಾಪಾಡುತ್ತದೆ. ಸುಸ್ಥಿರ ಜೀವನ ಶೈಲಿಯ ಮೊದಲ ಹೆಜ್ಜೆ ಎಂದರೆ ಸಂಪನ್ಮೂಲಗಳ ಮಿತ ಬಳಕೆ. ನೀರು, ವಿದ್ಯುತ್, ಇಂಧನ ಇವುಗಳನ್ನು ಅಗತ್ಯವಿರುವಷ್ಟೇ ಬಳಸಬೇಕು. ಬಳಕೆ ಇಲ್ಲದ ವೇಳೆ ದೀಪಗಳು ಮತ್ತು ಫ್ಯಾನುಗಳನ್ನು ಆರಿಸುವುದು, ನೀರನ್ನು ವ್ಯರ್ಥ ಮಾಡದೆ ಉಳಿಸುವುದು ಸರಳವಾದರೂ ಪರಿಣಾಮಕಾರಿ ಕ್ರಮಗಳಾಗಿವೆ. ಇನ್ನೊಂದು ಮುಖ್ಯ ಅಂಶವೆಂದರೆ ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡುವುದು. ಬಟ್ಟೆಯ ಚೀಲಗಳನ್ನು ಬಳಸುವುದು, ಮರುಬಳಕೆ ಮಾಡಬಹುದಾದ ವಸ್ತುಗಳನ್ನು ಆಯ್ಕೆ ಮಾಡುವುದು ಹಾಗೂ ಕಸವನ್ನು ಬೇರ್ಪಡಿಸಿ ವಿಲೇವಾರಿ ಮಾಡುವುದು ಪರಿಸರ ಸಂರಕ್ಷಣೆಗೆ ಸಹಕಾರಿಯಾಗುತ್ತದೆ. ಹಾಗೆಯೇ ಆರೋಗ್ಯಕರ ಮತ್ತು ಪರಿಸರ ಸ್ನೇಹಿ ಜೀವನಕ್ಕಾಗಿ ಸಾರ್ವಜನಿಕ ಸಾರಿಗೆ, ಸೈಕಲ್ ಅಥವಾ ನಡೆದು ಹೋಗುವ ಅಭ್ಯಾಸ ಬೆಳೆಸಿಕೊಳ್ಳಬೇಕು. ಇದರಿಂದ ವಾಯುಮಾಲಿನ್ಯ ಕಡಿಮೆಯಾಗುವುದರ ಜೊತೆಗೆ ನಮ್ಮ ಆರೋಗ್ಯವು ಉತ್ತಮವಾಗಿರುತ್ತದೆ. ಮರ ನೆಡುವುದು, ಸಸ್ಯಗಳನ್ನು ಬೆಳೆಸುವುದು ಮತ್ತು ಸ್ಥಳೀಯ ಉತ್ಪನ್ನಗಳನ್ನು ಬಳಸುವುದು ಕೂಡ ಸುಸ್ಥಿರ ಜೀವನ ಶೈಲಿಯ ಭಾಗವಾಗಿದೆ. ಇಂತಹ ಸಣ್ಣ ಸಣ್ಣ ಕ್ರಮಗಳು ಭವಿಷ್ಯದ ಪೀಳಿಗೆಗೆ ಉತ್ತಮ ಪರಿಸರವನ್ನು

0: ತಿಳಿಸಿಕೊಡಲು ಸಹಾಯವಾಗುತ್ತದೆ.
1: ಇದುವರೆಗೆ ಹೆಚ್ಎಂ ಸುರೇಶ್ ಅವರಿಂದ ಚಿಂತನವನ್ನ ಆಲಿಸಿದಿರಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ನಾಳೆ ಇದೇ ಸಮಯಕ್ಕೆ ದಿವಾಕರ ಡೋಂಗ್ರೆ ಅವರಿಂದ ಚಿಂತನವನ್ನ ಆಲಿಸುವಿರಿ.

0: ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ರೈತರಿಗೆ ಸಲಹೆ.
1: ಮಾಗಿದ ಅಥವಾ ಪಕ್ವವಾದ ಹಂತದಲ್ಲಿ ಕೊಯ್ಲು ಮಾಡಿದ ಹಣ್ಣುಗಳ ನೈಸರ್ಗಿಕ ಪಕ್ವತೆ ನಿಧಾನವಾಗಿದ್ದು, ಇದರಿಂದ ಹೆಚ್ಚಿನ ತೂಕದಲ್ಲಿ ನಷ್ಟ ಮತ್ತು ಒಣಗುವಿಕೆ ಕೆಲವು ಸಂದರ್ಭಗಳಲ್ಲಿ ಅಸಮಾನವಾಗಿ ಹಣ್ಣಾಗುವುದಕ್ಕೆ ಕಾರಣವಾಗುತ್ತೆ. ಹಣ್ಣುಗಳ ಪಕ್ವತೆಯನ್ನ ಹೆಚ್ಚಿಸಲು ವ್ಯಾಪಾರಿಗಳು ಕ್ಯಾಲ್ಸಿಯಂ ಕಾರ್ಬೈಡ್ನಂತಹ ನಿಷೇಧಿತ ರಾಸಾಯನಿಕ ಪದಾರ್ಥಗಳನ್ನು ವ್ಯಾಪಕವಾಗಿ ಬಳಸುತ್ತಾರೆ. ಇಥಿಲಿನ್ ಅನಿಲವನ್ನ ಆಧುನಿಕ ಹಣ್ಣು ಮಾಡುವ ಕೊಠಡಿಗಳಲ್ಲಿ ವಾಣಿಜ್ಯಿಕವಾಗಿ ಬಳಸಲಾಗುತ್ತೆ. ಇದಕ್ಕೆ ಹೆಚ್ಚಿನ ಹೂಡಿಕೆಯ ಅಗತ್ಯವಿರುತ್ತೆ ಮತ್ತು ಸಣ್ಣ ರೈತರು ಅಥವಾ ಸಣ್ಣ ವ್ಯಾಪಾರಿಗಳಿಗೆ ಇದು ಸಾಧ್ಯವಾಗುವುದಿಲ್ಲ. ದ್ರವ ಎಥ್ರೆಲ್ ಇಂದ ಬಿಡುಗಡೆಯಾಗುವ ಇಥಿಲಿನ್ ಅನಿಲಕ್ಕೆ ಹಣ್ಣುಗಳನ್ನು ಇಡುವ ಮೂಲಕ ಮಾಗಿಸುವ ಪ್ರಕ್ರಿಯೆಯನ್ನು ಹೆಚ್ಚಿಸಲು ಬೆಂಗಳೂರಿನ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಸರಳ ವಿಧಾನವನ್ನು ಅಭಿವೃದ್ಧಿಪಡಿಸಿದೆ. ಇದು ಸರಳ, ಬಳಸಲು ಸುಲಭ ಮತ್ತು ಕಡಿಮೆ ವೆಚ್ಚದ ವಿಧಾನ. ಯಾವುದೇ ಅತ್ಯಾಧುನಿಕ ಉಪಕರಣಗಳ ಅಗತ್ಯ ಇರುವುದಿಲ್ಲ. ನಿಷೇಧಿತ ಕ್ಯಾಲ್ಸಿಯಂ ಕಾರ್ಬೈಡ್ ವಿಧಾನಕ್ಕೆ ಪರ್ಯಾಯವಾಗಿ ಇದನ್ನು ಹಣ್ಣು ಬೆಳೆಗಾರರು ವ್ಯಾಪಾರಿಗಳು ಬಳಸಬಹುದು. ಇದು ಒಂದು ಸರಳ ವಿಧಾನವಾಗಿದ್ದು, ದ್ರವ ಎಥ್ರೆಲ್ಗೆ ಸಣ್ಣ ಪ್ರಮಾಣದ ಕ್ಷಾರವನ್ನು ಸೇರಿಸುವ ಮೂಲಕ ಇಥಿಲಿನ್ ಅನಿಲವನ್ನು ಬಿಡುಗಡೆ ಮಾಡಲಾಗುತ್ತೆ ಮತ್ತು ಹಣ್ಣುಗಳನ್ನು ಗಾಳಿಯಾಡುವ ಪೋರ್ಟೇಬಲ್ ಪ್ಲಾಸ್ಟಿಕ್ ಟೆಂಟ್ ಅಥವಾ ಗಾಳಿಯಾಡದ ಕೋಣೆಯಲ್ಲಿ ಈ ಬಿಡುಗಡೆಯಾದ ಅನಿಲಕ್ಕೆ ಇಡಲಾಗುತ್ತೆ. ಬಲಿತ ಹಣ್ಣುಗಳನ್ನು ಗಾಳಿಯಾಡುವ ಪ್ಲಾಸ್ಟಿಕ್ ಪೆಟ್ಟಿಗೆ ಅಥವಾ ಕ್ರೇಟ್ಗಳಲ್ಲಿ ಇಟ್ಟು ಅವುಗಳನ್ನು ಗಾಳಿಯಾಡದ ಕೋಣೆಯೊಳಗೆ ಇರಿಸಬೇಕು. ಅಗತ್ಯವಿರುವ ಎಥ್ರೆಲ್ ಚಿಕ್ಕ ಬಟ್ಟಲಿನಲ್ಲಿ ತೆಗೆದುಕೊಂಡು ಕೋಣೆಯ ಒಳಗೆ ಇರಿಸಬೇಕು. ದ್ರವ ಎಥ್ರೆಲ್ನಿಂದ ಇಥಿಲಿನ್ ಅನಿಲವನ್ನು ಬಿಡುಗಡೆ ಮಾಡಲು ಅಗತ್ಯವಿರುವ ಪ್ರಮಾಣವನ್ನು ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನು ಸೇರಿಸಿ ಮತ್ತು ಕೋಣೆಯನ್ನು ಗಾಳಿಯಾಡದಂತೆ ತಕ್ಷಣ ಮುಚ್ಚಬೇಕು. ಬಿಡುಗಡೆಯಾದ ಇಥಿಲಿನ್ ಅನಿಲದ ಏಕರೂಪದ ಪರಿಚಲನೆಗಾಗಿ ಕೋಣೆಯ ಒಳಗೆ ಸಣ್ಣ ಬ್ಯಾಟರಿ ಚಾಲಿತ ಫ್ಯಾನ್ ಅನ್ನು ಇರಿಸಬಹುದು. ಈ ರೀತಿಯಾಗಿ 18-24 ಗಂಟೆಗಳ ಕಾಲ ಮಾಗಲು ಇಟ್ಟ ನಂತರ ಕೋಣೆಯನ್ನ ತೆರೆಯಬೇಕು ಹಾಗೂ ಕ್ರೇಟ್ಗಳನ್ನು ಸಾಧಾರಣ ತಾಪಮಾನ ಇರುವ ಕೋಣೆ ಅಥವಾ 20-24 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಇರುವಲ್ಲಿ ಇಟ್ಟು ಪ್ರಕ್ರಿಯೆಯನ್ನ ಪೂರ್ಣಗೊಳಿಸಬೇಕು. ಕೋಣೆಯನ್ನು ಕೋಣೆಯ ಗಾತ್ರದ ಸರಿಸುಮಾರು 70% ಹಣ್ಣಿನ ಪೆಟ್ಟಿಗೆಯಿಂದ ತುಂಬಿಸಬೇಕು. ಎಥ್ರೆಲ್ ಪ್ರಮಾಣವು ಮಾರುಕಟ್ಟೆಯಲ್ಲಿ ವಾಣಿಜ್ಯಿಕವಾಗಿ ಲಭ್ಯವಿರುವ 39% ಶುದ್ಧತೆಯನ್ನು ಹೊಂದಿರುತ್ತೆ. ಹೆಚ್ಚಿನ ಶುದ್ಧ ಎಥ್ರೆಲ್ ಬಳಸುವಾಗ ಪ್ರಮಾಣವನ್ನು ಕಡಿಮೆ ಮಾಡಿ ಉಪಯೋಗಿಸಬೇಕು. ಈ ರೀತಿಯಾಗಿ ಇಟ್ಟ ಮಾವಿನಕಾಯಿಗಳು 5 ದಿನಗಳಲ್ಲಿ ಮಾಗುತ್ತವೆ. ಅದೇ ರೀತಿ ಬಾಳೆಗೊನೆ 4 ದಿನಗಳ ಸಾಮಾನ್ಯ ವಾತಾವರಣದಲ್ಲಿ ಹಾಗೂ 6 ದಿನಗಳಲ್ಲಿ 20 ಡಿಗ್ರಿ ಸೆಲ್ಸಿಯಸ್ನ ವಾತಾವರಣದಲ್ಲಿ ಮಾಗಿಸಬಹುದು. ಪಪ್ಪಾಯಿ ಮತ್ತು ಚಿಕ್ಕು ಹಣ್ಣಾಗಿಸಲು ಮಾವು ಮತ್ತು ಬಾಳೆಗೆ ಬಳಸುವ ಇಥ್ರೆಲ್ನ ಅರ್ಧ ಪ್ರಮಾಣ ಉಪಯೋಗಿಸಬೇಕು.
0: ರೈತರಿಗೆ ಸಲಹೆ ಪ್ರಸಾರವಾಯಿತು.

ಕಾರ್ಯಕ್ರಮ ಗಾನ ಸುದೆ. ಇಂದಿನ ಕಾರ್ಯಕ್ರಮದಲ್ಲಿ ಕನಕದಾಸರ ಕೃತಿ ಈ ಭಕ್ತಿಗೀತೆಯನ್ನು ಹಾಡಿದವರು ಗಣಪತಿ ಭಟ್.

ಸಂಜೆ 5 ಗಂಟೆಗೆ ಚಿನ್ನದ ಚಿತ್ತಾರ ಕಾರ್ಯಕ್ರಮದಲ್ಲಿ ಉತ್ತರ ಕನ್ನಡ ಜಿಲ್ಲೆ ಕಾರವಾರದ ಸರ್ಕಾರಿ ಹಿರಿಯ ಪ್ರಾಥಮಿಕ ಆಂಗ್ಲ ಮಾಧ್ಯಮ ಬಜಾರ್ ಶಾಲೆಯ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯ ಪ್ರಸಾರವಾಗಲಿದೆ.

0: ಇನ್ನೀಗ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಸಂಸ್ಕೃತದಲ್ಲಿ ವಾರ್ತೆ.
1: ಇಯಂ ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಕ ಡಾಕ್ಟರ್ ಗಣೇಶ ಹೆಗಡೆ. ಅಥ ವಾರ್ತಾ. ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಶ್ಯಃ ತೆಲಂಗಾಣ ರಾಜ್ಯೆ ಪ್ರಾಯಃ ಚತುಶ್ಶತೋತ್ತರ ನವಸಹಸ್ರ ಕೋಟಿ ರೂಪ್ಯಕಾಣಾಂ ಆಧಾರಭೂತ ಸಂರಚನಾನಾಂ ಔದ್ಯೋಗಿಕ ಪರಿಯೋಜನಾನಾಂ ಉದ್ಘಾಟನಂ ಶಿಲಾನ್ಯಾಸಂಚ ಕೃತವಾನ್. ತತ್ಪಶ್ಚಾತ್ ಸಭಾಂ ಸಂಬೋಧಯನ್ ಪ್ರಧಾನಮಂತ್ರಿ ಮೋದಿ ಉಕ್ತವಾನ್ ಯತ್ ಕೇಂದ್ರ ಸರ್ವಕಾರೇಣ ಕೃತಾನಾಂ ಪ್ರಯಾಸಾನಾಂ ಕಾರಣಾತ್ ಭಾರತ ದೇಶಃ ಪಶ್ಚಿಮ ಏಷ್ಯಾ ಸಂಘರ್ಷ ಜನಿತಂ ಊರ್ಜಾ ಸಂಕಟಂ ಪ್ರಭಾವಿ ರೀತ್ಯಾ ನಿಯಂತ್ರಯತಿ. ಸಹ ಅವದತ್ ಯತ್ ಆಯಾತಿತ ಪೆಟ್ರೋಲಿಯಂ ಉತ್ಪಾದಾನಾಂ ಸಂಯಮೇನ ಉಪಯೋಗಃ ಅದ್ಯತನೀಯ ಅವಶ್ಯಕತಾ ವರ್ತತೆ.
2: जो एनर्जी प्रोडक्ट हम विदेशों से मंगाते हैं, हमें प्रयास करना है कि जितनी जरूरत है उतना ही उपयोग करें. इससे विदेशी मुद्रा की भी बचत होगी और युद्ध के संकट से होने वाले दुष्प्रभाव को भी कम किया जा सकेगा.
1: ಇದಾನೀಂತನ ವರ್ಷೇಷು ವೈಶ್ವಿಕ ಸೌರ ಊರ್ಜಾ ಉತ್ಪಾದಕೇಶು ಶೀರ್ಷ ಶ್ರೇಣ್ಯಾಂ ಭಾರತಸ್ಯ ಉಲ್ಲೇಖನೀಯಾಂ ಪ್ರಗತಿಂ ಉದ್ಧೃತ್ಯ ಪ್ರಧಾನಮಂತ್ರಿಣಾ ಉಕ್ತಂ ಯತ್ ಪೆಟ್ರೋಲ್ ಇಂಧನೇನ ಸಹ ಇಥೆನಾಲ್ ಇತ್ಯಸ್ಯ ಮಿಶ್ರಣೆ ಅಪೂರ್ವ ಪ್ರಗತಿ ಅಭವತ್.
2: ಬೀತೆ ಸಾಲೋ ಮೇ ಸೋಲರ್ ಪಾವರ್ ಕೆ ಮಾಮಲೆ ಮೇ ಭಾರತ ದುನಿಯಾ ಕೆ ಟಾಪ್ ದೇಶೋ ಮೇ ಪಹುಂಚ್ ಚುಕಾ ಹೈ. पेट्रोल में इथेनॉल ब्लेंडिंग को लेकर अभूतपूर्व काम हुआ है. पहले हमने 100% एलपीजी कवरेज पर फोकस किया, अब हम पाइप से सस्ती गैस पर फोकस कर रहे हैं, सीएनजी आधारित व्यवस्था को प्रमोट कर रहे हैं. ऐसे तमाम प्रयासों के कारण भारत इस बहुत बड़े वैश्विक ऊर्जा संकट का सामना कर रहा है.
1: ಪ್ರಥಮಸ್ಯ ಜ್ಯೋತಿರ್ಲಿಂಗಸ್ಯ ಶ್ರೀ ಸೋಮನಾಥ ಮಹಾದೇವ ಮಂದಿರಸ್ಯ ಪುನರ್ ನಿರ್ಮಾಣಸ್ಯ ಪಂಚಸಪ್ತತಿಃ ವರ್ಷಪೂರ್ತಿ ಅವಸರೆ ಅದ್ಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಐಷಮಃ ಶ್ರೀ ಸೋಮನಾಥ ಅಮೃತ ಪರ್ವ ಉತ್ಸವೆ ಭಾಗಂ ಗೃಹೀಷ್ಯತಿ. ಶ್ರೀಮೋದಿ ಭಗವತಃ ಶ್ರೀ ಸೋಮನಾಥಸ್ಯ ಪ್ರಾರ್ಥನಾಂ ಕರಿಷ್ಯತಿ ಕುಂಭಾಭಿಷೇಕಂ ಚ ವಿಧಾಸ್ಯತಿ ಅನಂತರಂ ಜನಸಭಾಂ ಚ ಸಂಬೋಧಯಿಷ್ಯತಿ. ಅಸ್ಮಿನ್ ಅವಸರೆ ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲಃ ಉಪಮುಖ್ಯಮಂತ್ರಿ ಹರ್ಷ ಸಂಘ್ವಿ ಅನ್ಯ ನೇತಾರಶ್ಚ ಉಪಸ್ಥಿತಾಃ ಭವಿಷ್ಯಂತಿ. ಪಶ್ಚಿಮ ಬಂಗಾಳಸ್ಯ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಅದ್ಯ ನಬನ್ನಾ ಇತ್ಯತ್ರ ಸ್ಥಿತೆ ರಾಜ್ಯ ಸಚಿವಾಲಯೆ ಮಂತ್ರಿಮಂಡಲಸ್ಯ ಅಧ್ಯಕ್ಷತಾಂ ಕರಿಷ್ಯತಿ. ಪಂಚಮಂತ್ರಿಣಾಂ ಕೃತೆ ವಿಭಾಗಾನಾಂ ವಿತರಣಸ್ಯ ಸಂಭಾವನಾ ವರ್ತತೆ. ಇಮೇ ಚ ಶನಿವಾಸರೆ ಬ್ರಿಗೇಡ್ ಪರೇಡ್ ಗ್ರೌಂಡ್ ಇತ್ಯತ್ರ ಮುಖ್ಯಮಂತ್ರಿಣಾ ಸಹ ಪದಸ್ಯ ಗೋಪನೀಯತಾಯಾಃ ಚ ಶಪಥ ಗ್ರಹಣಂ ಕೃತವಂತಃ ಆಸನ್. ನೂತನ ಮಂತ್ರಿಮಂಡಳೆ ಭಾಜಪಾ ದಳಸ್ಯ ನಿರ್ವಾಚನ ಪ್ರಣಾಳ್ಯಾಃ ವಿಷಯೆ ಚರ್ಚಾ ಭವಿಷ್ಯತಿ ಇತ್ಯಪೇಕ್ಷಾ ವರ್ತತೆ. ಆಯುಷ್ಮಾನ್ ಭಾರತಂ ಅನ್ನಪೂರ್ಣ ಭಂಡಾರಃ ರಾಜ್ಯ ಸರ್ವಕಾರೀಯ ಕರ್ಮಚಾರಿಣಾಂ ಕೃತೆ ಸಪ್ತಮ ವೇತನ ಆಯೋಗಸ್ಯ ಕಾರ್ಯಾನ್ವಯನಂ ಇತ್ಯಾದೀನಾಂ ಮುಖ್ಯ ವಿಷಯಾಣಾಂ ಉಪರಿ ಅಪಿ ಚರ್ಚಾ ಭವಿತುಂ ಶಕ್ಯತೆ. ಅಸ್ಮಿನ್ ಅವಸರೆ ಮಂಡಲ ದಂಡಾಧಿಕಾರಿಭಿಃ ಪೊಲೀಸ್ ಇತಿ ಆರಕ್ಷಿ ಅಧೀಕ್ಷಕೈಃ ವಿಭಿನ್ನ ವಿಭಾಗಾನಾಂ ಸಚಿವೈಃ ಸಹ ಪ್ರಶಾಸನಿಕ ವಿಧಿ ವ್ಯವಸ್ಥಾ ವಿಷಯಾಣಾಂ ಸಮೀಕ್ಷಾ ಭವಿಷ್ಯತಿ. ಅವಧೇಯಂ ಯತ್ ನವನಿರ್ವಾಚಿತಾಃ ವಿಧೇಯಕಾಃ ಅಪಿ ಅಸ್ಯಾಂ ಸಭಾಯಾಂ

0: ಆಕಾಶವಾಣಿ ಸಮಯ 7:02. ಇನ್ನೀಗ ಕೆಲವು ಪ್ರಕಟಣೆಗಳು. 7:05 ಸರಿಯಾಗಿ ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ ಪ್ರದೇಶ ಸಮಾಚಾರ ಮೂಡಿಬರಲಿದೆ.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBS BLR @

0: ದೇವರವೆಂಬುದು ಒಂದು ನಾಣ್ಯವಿದ್ದಂತೆ,
1: ಅದನ್ನು ನಮಗಿಷ್ಟ ಬಂದ ರೀತಿಯಲ್ಲಿ ವೆಚ್ಚ ಮಾಡಬಹುದು.
0: ಆದರೆ ಬಳಸುವ ಅವಕಾಶ ಇರುವುದು ಒಂದು ಬಾರಿ ಮಾತ್ರ.
1: ಹಾಗಾಗಿ ಬದುಕನ್ನ ಮೌಲ್ಯಯುತವನ್ನಾಗಿಸುವಲ್ಲಿ ಶ್ರಮಿಸೋಣ.
2: ಒಂದೇ ಮಾನವ ಜನ್ಮ, ಒಂದೇ ಜೀವನ ಧರ್ಮ ಎನ್ನುವ ಅರಿವಾಗಿರು.
0: ಶ್ರೋತೃಗಳೇ ಗಮನಿಸಿ, ಭಾರತದ ಗೌರವಾನ್ವಿತ ಪ್ರಧಾನಮಂತ್ರಿಗಳಾದ ಮಾನ್ಯ ಶ್ರೀ ನರೇಂದ್ರ ಮೋದಿಯವರು ಗುಜರಾತ್ನ ಪ್ರಭಾಸ್ ಪಾಟನ್ ಸೋಮನಾಥದಲ್ಲಿರುವ ಶ್ರೀ ಸೋಮನಾಥ ದೇವಾಲಯ ಪುನರ್ ನಿರ್ಮಾಣಗೊಂಡ 75ನೇ ವಾರ್ಷಿಕೋತ್ಸವ ಸಮಾರಂಭ ಸೋಮನಾಥ ಪರ್ವ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾಡಲಿರುವ ಭಾಷಣದ ನೇರ ಪ್ರಸಾರವನ್ನು ಇಂದು ಬೆಳಗ್ಗೆ 11:10 ದಿಂದ ಆಲಿಸಬಹುದು.

0: ಮೊದಲಾದವರಿಗೆ ಆಸರೆಯಾಗುವುದೇ ನಿಜವಾದ ಮಾನವ ಧರ್ಮ. ನಮ್ಮ ಆಹಾರದ ಒಂದಂಶ, ನಮ್ಮ ಸಮಯದ ಒಂದಂಶ, ನಮ್ಮ ಆದಾಯದ ಒಂದಂಶ, ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ. ಆಗ ನಮ್ಮ ಬದುಕು ಪಾವನವಾಗುವುದು.
1: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

ಮಾತನಾಡುವವರು ಆರತಿ ದೇವಶಿಖಾಮಣಿ. ಮುಖ್ಯಾಂಶಗಳು. ರಾಷ್ಟದ ಸಮಸ್ಯೆಗಳನ್ನು ಒಗ್ಗಟ್ಟನಿಂದ ಎದುರಿಸುವಂತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜನತೆಗೆ ಕರೆ. ಯುವ ಸಮುದಾಯದಲ್ಲಿ ಕ್ರೀಡಾ ಸಂಸ್ಕೃತಿ ಉತ್ತೇಜಿಸುವುದು ಸರ್ಕಾರದ ಗುರಿ, ಗೃಹ ಸಚಿವ ಡಾ ಜಿ ಪರಮೇಶ್ವರ್. ಸಚಿವ ಡಿ ಸುಧಾಕರ್ ನಿಧನ, ಇಂದು ಸಕಲ ಸರ್ಕಾರಿ ಗೌರವದೊಂದಿಗೆ ಅಂತ್ಯ ಸಂಸ್ಕಾರ. ಇಂದು ರಾಷ್ಟೀಯ ತಂತ್ರಜ್ಞಾನ ದಿನ. ಈಗ ವಾರ್ತೆಗಳ ವಿವರ. ಮಧ್ಯಪ್ರಾಚ್ಯ ಸಂಘರ್ಷದಿಂದ ಉಂಟಾಗಿರುವ ಪರಿಣಾಮಗಳನ್ನು ದೇಶವಾಸಿಗಳು ಒಗ್ಗಟ್ಟನಿಂದ ಎದುರಿಸುವಂತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕರೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಬಿಜೆಪಿ ಕಾರ್ಯಕರ್ತರ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಅವರು, ದೇಶ ಎದುರಿಸುತ್ತಿರುವ ಎಲ್ಲ ಸಮಸ್ಯೆಗಳನ್ನು ಕೋವಿಡ್ ಕಾಲದಲ್ಲಿ ಎದುರಿಸಿದಂತೆ ದೇಶವಾಸಿಗಳು ಒಗ್ಗಟ್ಟಾಗಿ ಎದುರಿಸಬೇಕಾದ ಅಗತ್ಯವಿದೆ. ಪ್ರಸಕ್ತ ಮಧ್ಯಪ್ರಾಚ್ಯದ ಸಂಘರ್ಷದ ಪರಿಣಾಮವಾಗಿ ಇಡೀ ವಿಶ್ವವೇ ಸಂಕಷ್ಟದ ಪರಿಸ್ಥಿತಿ ಎದುರಿಸುತ್ತಿದೆ. ಇಂತಹ ಪರಿಸ್ಥಿತಿಯಲ್ಲಿ ಸಂಯಮ ಅಗತ್ಯವಾಗಿದೆ. ಸಂಪನ್ಮೂಲಗಳ ಮಿತ ಉಪಯೋಗ ಮಾಡಬೇಕಾಗಿದೆ ಎಂದು ಕರೆ ನೀಡಿದರು. ಪ್ರಧಾನಮಂತ್ರಿಗಳ ನಿಗದಿತ ಸಂಚಾರದ ರಸ್ತೆಯಲ್ಲೇ ಜೆಲಿಟಿನ್ ಕಡ್ಡಿಗಳು ಪತ್ತೆಯಾಗಿರುವುದು ಗಂಭೀರ ಭದ್ರತಾ ಲೋಪ ಮಾತ್ರವಲ್ಲ, ಇದು ಕಾನೂನು ಸುವ್ಯವಸ್ಥೆ ಹೊಣೆ ಹೊತ್ತಿರುವ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ಅಕ್ಷಮ್ಯ ಮತ್ತು ಗಂಭೀರ ವೈಫಲ್ಯ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಹಾಗೂ ಶಾಸಕ ಬಿವೈ ವಿಜಯೇಂದ್ರ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ಆಳ್ವಿಕೆಯಲ್ಲಿ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ, ಭದ್ರತೆ ಸಂಪೂರ್ಣ ಕುಸಿದಿದೆ. ಅದು ಕೂಡ ರಾಜಧಾನಿ ಬೆಂಗಳೂರಿನಲ್ಲಿ ಎಂದು ಅವರು ಸಾಮಾಜಿಕ ಜಾಲತಾಣದಲ್ಲಿ ಖಂಡಿಸಿದ್ದಾರೆ. ಗರಿಷ್ಠ ಭದ್ರತೆ ನೀಡಬೇಕಾದ ದೇಶದ ಆದರಣೀಯ ಪ್ರಧಾನಮಂತ್ರಿಗಳ ಸುರಕ್ಷತೆ ವಿಷಯದಲ್ಲಿ ಕಿಂಚಿತ್ ಲೋಪಕ್ಕೂ ಅವಕಾಶ ಇರಕೂಡದು. ಇಂತಹ ಸೂಕ್ಷ್ಮ ಗಂಭೀರ ವಿಷಯವನ್ನು ರಾಜ್ಯ ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ಶೀಘ್ರದಲ್ಲಿ ಕೂಲಂಕುಷ ತನಿಖೆ ನಡೆಸಿ ಕೃತ್ಯದ ಹಿಂದಿನ ದುಷ್ಕರ್ಮಿಗಳನ್ನು ಪತ್ತೆ ಮಾಡಿ ಶಿಕ್ಷಿಸುವುದು ಮಾತ್ರವಲ್ಲ, ನಿರ್ಲಕ್ಷ್ಯ ವಹಿಸಿದ ಅಧಿಕಾರಿಗಳ ವಿರುದ್ದ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಅವರು ಆಗ್ರಹಿಸಿದ್ದಾರೆ. ಯುವ ಸಮುದಾಯದಲ್ಲಿ ಕ್ರೀಡಾ ಸಂಸ್ಕೃತಿಯನ್ನು ಉತ್ತೇಜಿಸುವುದು ಹಾಗೂ ತುಮಕೂರನ್ನು ಕ್ರೀಡಾ ಕೇಂದ್ರವನ್ನಾಗಿ ರೂಪಿಸುವುದು ಸರ್ಕಾರದ ಗುರಿಯಾಗಿದೆ ಎಂದು ಗೃಹ ಖಾತೆ ಸಚಿವರೂ ಆಗಿರುವ ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಜಿ ಪರಮೇಶ್ವರ್ ಹೇಳಿದ್ದಾರೆ. ತುಮಕೂರು ವಿಶ್ವವಿದ್ಯಾಲಯ ಆವರಣದಲ್ಲಿರುವ ಜಿಲ್ಲಾ ಟೆನಿಸ್ ಕ್ರೀಡಾಂಗಣದಲ್ಲಿ ನಡೆದ ಅಂತಾರಾಷ್ಟೀಯ ಮಹಿಳಾ ಓಪನ್ ಟೆನಿಸ್ ಕ್ರೀಡಾಕೂಟದಲ್ಲಿ ಬಹುಮಾನ ವಿತರಿಸಿ ಅವರು ಮಾತನಾಡಿದರು. ಮಾದಕ ದ್ರವ್ಯ ಮುಕ್ತ ರಾಜ್ಯ ನಿರ್ಮಾಣವು ಸರ್ಕಾರದ ಗುರಿಯಾಗಿದ್ದು, ಯುವಕರನ್ನು ಸಕಾರಾತ್ಮಕ ಚಟುವಟಿಕೆಗಳತ್ತ ತೊಡಗಿಸುವ ಅತ್ಯುತ್ತಮ ಮಾರ್ಗ ಕ್ರೀಡೆ. ಕ್ರೀಡಾಪಟುಗಳಿಗೆ ಅಗತ್ಯ ಮೂಲಸೌಕರ್ಯ ಮತ್ತು ಅವಕಾಶಗಳನ್ನು ಹೆಚ್ಚಿಸುವ ಮೂಲಕ ತುಮಕೂರನ್ನು ಕ್ರೀಡಾ ನಗರವನ್ನಾಗಿ ರೂಪಿಸುವ ಯೋಜನೆಗೆ ಒತ್ತು ನೀಡಲಾಗುತ್ತಿದೆ ಎಂದು ತಿಳಿಸಿದರು. ಸರ್ಕಾರವು ಯೋಜನಾ ಮತ್ತು ಸಾಂಖ್ಯಿಕ ಖಾತೆ ಸಚಿವ ಡಿ ಸುಧಾಕರ್ ಅವರ ನಿಧನದ ಹಿನ್ನೆಲೆಯಲ್ಲಿ ಇಂದು ಚಿತ್ರದುರ್ಗ ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಎಲ್ಲ ಸರ್ಕಾರಿ ಕಚೇರಿಗಳು, ಸರ್ಕಾರಿ ಸ್ವಾಮ್ಯದ ಸಂಸ್ಥೆಗಳು ಹಾಗೂ ಸರ್ಕಾರಿ ಮತ್ತು ಸರ್ಕಾರಿ ಅನುದಾನಿತ ಶಿಕ್ಷಣ ಸಂಸ್ಥೆಗಳಿಗೆ ಸಾರ್ವಜನಿಕ ರಜೆ ಘೋಷಣೆ ಮಾಡಿದೆ. ಹಾಗೆಯೇ ನಿನ್ನೆಯಿಂದ ಮೂರು ದಿನಗಳ ಕಾಲ ರಾಜ್ಯಾದ್ಯಂತ ಶೋಕಾಚರಣೆಯನ್ನು ಆಚರಿಸುವ ಜೊತೆಗೆ ಈ ಅವಧಿಯಲ್ಲಿ ಯಾವುದೇ ಸಾರ್ವಜನಿಕ ಮನರಂಜನಾ ಕಾರ್ಯಕ್ರಮಗಳು ಇರುವುದಿಲ್ಲ. ನಿಯಮಿತವಾಗಿ ಹಾರಿಸಲ್ಪಡುವ ಕಟ್ಟಡಗಳ ಮೇಲೆ ರಾಷ್ಟ್ರಧ್ವಜವನ್ನು ಅರ್ಧ ಮಟ್ಟದಲ್ಲಿ ಹಾರಿಸಲಾಗುವುದು ಎಂದು ಸರ್ಕಾರವು ಹೊರಡಿಸಿರುವ ಅಧಿಸೂಚನೆಯಲ್ಲಿ ತಿಳಿಸಲಾಗಿದೆ. ಇಂದು ಚಳ್ಳಕೆರೆಯಲ್ಲಿ ಸಂಜೆ 4 ಗಂಟೆಗೆ ಸಕಲ ಸರ್ಕಾರಿ ಗೌರವದೊಂದಿಗೆ ಅವರ ಅಂತಿಮ ಸಂಸ್ಕಾರ ನಡೆಯಲಿದೆ. ಧಾರವಾಡ ಆಕಾಶವಾಣಿ ಕೇಂದ್ರ ಇಂದು ನಗರದ ಕರ್ನಾಟಕ ಕುಲಪುರೋಹಿತ ಆಲೂರು ವೆಂಕಟರಾವ್ ಸಾಂಸ್ಕೃತಿಕ ಭವನದಲ್ಲಿ ಆಕಾಶವಾಣಿ 90ನೇ ವರ್ಷಾಚರಣೆ ಹಿನ್ನೆಲೆ ಆಯೋಜಿಸಿದ್ದ ಸಂಧ್ಯಾ ಸುಧೆ ಶಾಸ್ತೀಯ ಸಂಗೀತ ಕಾರ್ಯಕ್ರಮವನ್ನು

0: ಮುಂದೂಡಿದೆ. ರಾಜ್ಯ ಯೋಜನಾ ಮತ್ತು ಸಾಂಖ್ಯಿಕ ಖಾತೆ ಸಚಿವ ಡಿ ಸುಧಾಕರ್ ಅವರ ನಿಧನ ಹಾಗೂ ರಾಜ್ಯ ಸರ್ಕಾರ ಘೋಷಿಸಿದ ಶೋಕಾಚರಣೆ ಹಿನ್ನೆಲೆ ಮುಂದೂಡಲಾಗಿದೆ ಎಂದು ಕಾರ್ಯಕ್ರಮ ವಿಭಾಗದ ಮುಖ್ಯಸ್ಥರಾದ ಮಂಜುಳಾ ಪುರಾಣಿಕ್ ತಿಳಿಸಿದ್ದಾರೆ. ದೇಶದಲ್ಲೇ ಮೊದಲ ಬಾರಿಗೆ ಗಿಗ್ ಕಾರ್ಮಿಕರ ಕಲ್ಯಾಣಕ್ಕೆ ಕಾಯ್ದೆ ಜಾರಿ ಮಾಡುವ ಮೂಲಕ ಮಾದರಿಯಾಗಿರುವ ರಾಜ್ಯ ಸರ್ಕಾರ ಇದೀಗ ಗಿಗ್ ಕಾರ್ಮಿಕರ ಕುಂದುಕೊರತೆಗಳನ್ನು ಆಲಿಸಲು ವಿಶೇಷ ಡಿಜಿಟಲ್ ವೇದಿಕೆಯನ್ನು ಕಲ್ಪಿಸಿದೆ ಎಂದು ರಾಜ್ಯ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ತಿಳಿಸಿದೆ. ವೇತನ, ರಜೆ, ದುಡಿಯುವ ಸ್ಥಿತಿಗತಿ ಸೇರಿ ಏನೇ ಸಮಸ್ಯೆಗಳಿದ್ದರೂ ದೂರು ನೀಡಬಹುದು. ಸಂಬಂಧಪಟ್ಟ ಕಂಪನಿಗೆ ದೂರನ್ನು ವರ್ಗಾವಣೆ ಮಾಡಿ ಪರಿಹಾರ ಒದಗಿಸಲಾಗುವುದು. ನೋಂದಣಿ, ಪರಿಹಾರ ಮತ್ತಿತರ ನೆರವಿಗಾಗಿ ಕಾರ್ಮಿಕ ಸಹಾಯವಾಣಿ 1552214ಕ್ಕೆ ಸಂಪರ್ಕಿಸಬಹುದು ಎಂದು ಸಾಮಾಜಿಕ ಮಾಧ್ಯಮ ಎಕ್ಸ್ ಮೂಲಕ ಹೇಳಿದೆ. ಸಮಗ್ರ ಬೆಳವಣಿಗೆಗೆ ಜವಾಬ್ದಾರಿಯುತ ನಾವೀನ್ಯತೆ ಎಂಬ ಧ್ಯೇಯವಾಕ್ಯದೊಂದಿಗೆ ಇಂದು ರಾಷ್ಟೀಯ ತಂತ್ರಜ್ಞಾನ ದಿನ ಆಚರಿಸಲಾಗುತ್ತದೆ. ಭಾರತದಲ್ಲಿ ಪ್ರತಿ ವರ್ಷ ಮೇ 11ರಂದು ರಾಷ್ಟೀಯ ತಂತ್ರಜ್ಞಾನ ದಿನವನ್ನು ಆಚರಿಸಲಾಗುತ್ತದೆ. ಈ ದಿನವು 1998ರಲ್ಲಿ ರಾಜಸ್ಥಾನದ ಪೋಖ್ರಾನ್ನಲ್ಲಿ ಆಪರೇಷನ್ ಶಕ್ತಿಯಡಿಯಲ್ಲಿ ಭಾರತ ನಡೆಸಿದ ಯಶಸ್ವಿ ಪರಮಾಣು ಪರೀಕ್ಷೆಗಳನ್ನು ನೆನಪಿಸುತ್ತದೆ. ಇದೇ ದಿನ ಸ್ಥಳೀಯವಾಗಿ ಅಭಿವೃದ್ಧಿಪಡಿಸಿದ ಹಂಸ 3 ವಿಮಾನವು ಮೊದಲ ಹಾರಾಟ ನಡೆಸಿತು ಮತ್ತು ತ್ರಿಶೂಲ್ ಕ್ಷಿಪಣಿಯನ್ನು ಸಹ ಪರೀಕ್ಷಿಸಲಾಯಿತು. ಇದು ಭಾರತದ ವಿಜ್ಞಾನಿಗಳು ಮತ್ತು ಇಂಜಿನಿಯರ್ಗಳ ಸಾಧನೆಗಳನ್ನು ಗೌರವಿಸುವ ದಿನವಾಗಿದೆ. ಮಾಜಿ ಪ್ರಧಾನಮಂತ್ರಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಈ ದಿನವನ್ನು ಮೊದಲ ಬಾರಿಗೆ ಘೋಷಿಸಿದರು. ಈ ದಿನವು ಭಾರತದ ತಾಂತ್ರಿಕ ಸಾಮರ್ಥ್ಯವನ್ನು ಮತ್ತು ನಾವೀನ್ಯತೆಯನ್ನು ಎತ್ತಿ ತೋರಿಸುತ್ತದೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ದೇಶದಲ್ಲಿ ನೈಸರ್ಗಿಕ ಕೃಷಿಯನ್ನು ಉತ್ತೇಜಿಸಲು ಆರಂಭಿಸಲಾದ ಎನ್ಎಂಎಫ್ಎಲ್ ನ್ಯಾಷನಲ್ ಮಿಷನ್ ಆನ್ ನ್ಯಾಚುರಲ್ ಫಾರ್ಮಿಂಗ್ ರಾಷ್ಟೀಯ ನೈಸರ್ಗಿಕ ಕೃಷಿ ಅಭಿಯಾನ ಕಲಬುರಗಿ ಜಿಲ್ಲೆಯಲ್ಲಿ ಅನುಷ್ಠಾನಗೊಂಡಿದ್ದು ವಿವಿಧ ಕ್ಲಸ್ಟರ್ಗಳಡಿ ಸುಮಾರು 4,000 ಎಕರೆ ಪ್ರದೇಶದಲ್ಲಿ ಜಾರಿಗೊಂಡಿದೆ. ಈ ಕುರಿತು ಒಂದು ವರದಿ.
4: ಕೇಂದ್ರ ಕೃಷಿ ಸಚಿವಾಲಯ 2024 ನವೆಂಬರ್ನಿಂದ ನ್ಯಾಷನಲ್ ಮಿಷನ್ ಆನ್ ನ್ಯಾಚುರಲ್ ಫಾರ್ಮಿಂಗ್ ರಾಷ್ಟೀಯ ನೈಸರ್ಗಿಕ ಕೃಷಿ ಅಭಿಯಾನ ಜಾರಿಗೆ ತಂದಿದೆ. ಕಲಬುರಗಿ ಜಿಲ್ಲೆಯಲ್ಲಿ ತರಬೇತಿ ಪಡೆದ ಒಟ್ಟು 80 ಕೃಷಿ ಸಖಿಯರು ರೈತರಿಗೆ ನೈಸರ್ಗಿಕ ಕೃಷಿ ಬಗ್ಗೆ ಮಾಹಿತಿ ಪ್ರಾತ್ಯಕ್ಷಿಕೆಗಳನ್ನು ನೀಡಿ ಪ್ರೋತ್ಸಾಹಿಸುತ್ತಿದ್ದಾರೆ. ರೈತರಿಗೆ ಹೆಕ್ಟೇರ್ ಒಂದಕ್ಕೆ 2,500 ರೂಪಾಯಿ ಸಹಾಯಧನ ನೀಡಲಾಗುತ್ತಿದೆ. ಜಿಲ್ಲೆಯಲ್ಲಿ ಒಟ್ಟು 2,000 ಹೆಕ್ಟೇರ್ ಪ್ರದೇಶದಲ್ಲಿ ನೈಸರ್ಗಿಕ ಕೃಷಿ ಗುರಿ ಹೊಂದಲಾಗಿದ್ದು ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಕಲಬುರಗಿ ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ಸಮದ್ ಪಟೇಲ್.
5: ಭಾರತ ಸರ್ಕಾರದ ಒಂದು ಪ್ರಮುಖ ಯೋಜನೆ ಆದಂತದ್ದು ರಾಷ್ಟೀಯ ನೈಸರ್ಗಿಕ ಕೃಷಿ ಅಭಿಯಾನ. ನಮ್ಮ ಕಲಬುರಗಿ ಜಿಲ್ಲೆಗೆ ಒಟ್ಟಾರೆಯಾಗಿ 40 ನಮ್ಮ ಕ್ಲಸ್ಟರ್ಗಳು ಕೇಂದ್ರ ಕಚೇರಿಯಿಂದ ಹಂಚಿಕೆಯಾಗಿತ್ತು. ಪ್ರಮುಖವಾಗಿ ಇದು ನಮ್ಮ ಭೀಮಾ ಹೊಳೆದಂಡಿಗೆ ಇರುವಂತಹ ಪ್ರದೇಶ ಅಫಜಲ್ಪುರು, ಚಿತ್ತಾಪೂರು, ಕಲಬುರಗಿ, ಜೇವರ್ಗಿ ಈ ಭಾಗದಲ್ಲಿ ಅತಿ ಹೆಚ್ಚು ಪ್ರತಿಯೊಂದು ತಾಲೂಕಿಗೆ 6 ಕ್ಲಸ್ಟರ್ಗಳು ಇದ್ದು 9 ಕ್ಲಸ್ಟರ್ ಜೇವರ್ಗಿಯಲ್ಲಿದ್ದಾವೆ. ಅದೇ ರೀತಿಯಾಗಿ ಆಳಂದ ಮತ್ತು ಚಿಂಚೋಳಿಯಲ್ಲಿ 5-4 ಆನಂತರ ಸೇಡಂನಲ್ಲಿ 4 ಕ್ಲಸ್ಟರ್ಗಳಿದ್ದು ಪ್ರತಿಯೊಂದು ಕ್ಲಸ್ಟರ್ನಲ್ಲಿ 50 ಹೆಕ್ಟೇರ್ ಪ್ರದೇಶ ಆಯ್ಕೆ ಮಾಡಿಕೊಂಡು 2,000 ಹೆಕ್ಟೇರ್ ಪ್ರದೇಶವನ್ನು ನಾವು ಗುರಿಯನ್ನಾಗಿಟ್ಕೊಂಡಿದ್ದೀವಿ. ಅದರಲ್ಲಿ 5,000 ರೈತ ಬಾಂಧವರನ್ನ ನಾವು ಆಯ್ಕೆ ಮಾಡಿಕೊಂಡು ಬಯೋ ಇನ್ಪುಟ್ ರಿಸೋರ್ಸ್ ಸೆಂಟರ್ ಅಂತ ಮಾಡ್ತೀವಿ. 27 ಬಯೋ ಇನ್ಪುಟ್ ರಿಸೋರ್ಸ್ ಸೆಂಟರ್ ಗಳನ್ನ ಮಾಡ್ತಿದ್ವಿ. ಬಯೋ ಇನ್ಪುಟ್ ರಿಸೋರ್ಸ್ ಸೆಂಟರ್ ಅಂದ್ರೆ ಪ್ರಗತಿಪರ ರೈತರು ಯಾರು ಸಾವಯವ ಕೃಷಿ ಮಾಡ್ತಿದ್ದಾರೆ ಅಂದ್ರೆ ನೈಸರ್ಗಿಕ ಕೃಷಿ ಮಾಡ್ತಾ ಇರೋ ಹತ್ರ ಜೀವಾಮೃತ, ಎರೆಹುಳ, ಅಲ್ಲಿಂದ ಎರೆಜಲ ಬಯೋಡೈಜೆಸ್ಟ್ ಇವೆಲ್ಲ ಈ ಘಟಕಗಳನ್ನು 1,00,000 ಸಹಾಯಧನದಲ್ಲಿ ಮಾಡ್ತಿ ನಾವು 1,00,000 ಸಹಾಯಧನ ಡಿಬಿಟಿ ಮೂಲಕ ಕೊಡ್ತೀವಿ. ಉಳಿದವರೆಲ್ಲ ಕೈಲಿ ಹಾಕಿ ಮಾಡ್ಕೋಬೇಕು. ನಮ್ಮ ಕಲಬುರಗಿ ಜಿಲ್ಲೆಗೆ ಒಟ್ಟಾರೆಯಾಗಿ ಇಲ್ಲಿವರೆಗೆ ಬಿಡುಗಡೆ ಆದಂತಹ ಅನುದಾನ 75,93,000.
0: ಅವ್ವ ಎನ್ನುವ ಎರಡಕ್ಷರ ತಮ್ಮ ಪಾಲಿಗೆ ಕೇವಲ ಹೆಸರಲ್ಲ, ಅದು ತಮ್ಮ ಬದುಕಿನ ಅಕ್ಷಯ ಚೈತನ್ಯ. ಎದೆಯ ಒರತೆಯಲ್ಲಿ ಸದಾಕಾಲ ತಿಳಿನೀನ ಬುಗ್ಗೆಯಂತೆ ಉಕ್ಕುವ ಅವ್ವನ ನೆನಪುಗಳೇ ತಮ್ಮ ಜೀವನದ ದಾರಿದೀಪ. ತಮ್ಮ ಪ್ರತಿದಿನ ಆರಂಭವಾಗುವುದೇ ಅವ್ವನ ಸ್ಮರಣೆಯಿಂದ. ಬಾಲ್ಯದಲ್ಲಿ

0: ಹಾಡುತ್ತಿದ್ದ ಆ ಜೋಗುಳದ ಮಧುರ ಧ್ವನಿ ಇಂದಿಗೂ ತಮ್ಮ ಕಿವಿಯಲ್ಲಿ ರಿಂಗಣಿಸುತ್ತಿದೆ, ಮನಸ್ಸಿಗೆ ನೆಮ್ಮದಿ ನೀಡುತ್ತಿದೆ ಎಂದು ವಿಧಾನ ಪರಿಷತ್ತಿನ ಸಭಾಪತಿ ಬಸವರಾಜ್ ಎಸ್ ಹೊರಟ್ಟಿ ಹೇಳಿದ್ದಾರೆ. ವಿಶ್ವ ತಾಯಂದಿರ ದಿನದ ಅಂಗವಾಗಿ ಬೆಂಗಳೂರಿನಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಅವ್ವ ತಮ್ಮ ಪಾಲಿನ ಸರ್ವಸ್ವ, ಅವಳು ಸದಾ ಕಾಯುವ ಶಕ್ತಿ, ಪ್ರೀತಿಯಿಂದ ಕಾಡುವ ಮಮತೆ. ತಾಯಿಯ ಪ್ರೀತಿ ಮತ್ತು ತ್ಯಾಗಕ್ಕೆ ಪ್ರತಿಯಾಗಿ ನಾವು ಏನನ್ನೂ ನೀಡಿದರೂ ಅದು ಕಡಿಮೆಯೇ. ಈ ಜನ್ಮವಷ್ಟೇ ಅಲ್ಲ, 100 ಜನ್ಮ ಎತ್ತಿ ಬಂದರೂ ತಾಯಿಯ ಋಣ ತೀರಿಸಲು ಸಾಧ್ಯವಿಲ್ಲ. ತಾಯಿಲ್ಲದ ಬದುಕು ಶೂನ್ಯ. ತಾಯಿಯನ್ನು ಗೌರವಿಸುವುದು ಎಂದರೆ ದೈವವನ್ನು ಪೂಜಿಸಿದಂತೆ. ಜಗತ್ತಿನ ಎಲ್ಲ ತಾಯಂದಿರಿಗೂ ಶಿರವಾಗಿ ನಮಿಸುತ್ತಾ ವಿಶ್ವ ತಾಯಂದಿರ ದಿನಾಚರಣೆ ಶುಭಾಶಯಗಳನ್ನು ಕೋರುತ್ತೇನೆ ಎಂದು ತಿಳಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಷ್ಟದ ಸಮಸ್ಯೆಗಳನ್ನು ಒಗ್ಗಟ್ಟಿನಿಂದ ಎದುರಿಸುವಂತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜನತೆಗೆ ಕರೆ. ಯುವ ಸಮುದಾಯದಲ್ಲಿ ಕ್ರೀಡಾ ಸಂಸ್ಕೃತಿ ಉತ್ತೇಜಿಸುವುದು ಸರ್ಕಾರದ ಗುರಿ, ಗೃಹ ಸಚಿವ ಡಾ ಜಿ ಪರಮೇಶ್ವರ್. ಸಚಿವ ಡಿ ಸುಧಾಕರ್ ನಿಧನ, ಇಂದು ಸಕಲ ಸರ್ಕಾರಿ ಗೌರವದೊಂದಿಗೆ ಅಂತ್ಯ ಸಂಸ್ಕಾರ. ಇಂದು ರಾಷ್ಟೀಯ ತಂತ್ರಜ್ಞಾನ ದಿನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35.
1: ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ಡಾಕ್ಟರ್ ಪೂತಿ ನರಸಿಂಹಾಚಾರ್ ಅವರು ರಚಿಸಿದ ಭಾವಗೀತೆಗಳು. ಗೀತೆಯನ್ನು ಹಾಡಿದವರು ಸಿ ಅಶ್ವಥ್.

ಪೋತಿ ನರಸಿಂಹಾಚಾರ್ಯ ಅವರು ರಚಿಸಿದ ಭಾವಗೀತೆಗಳನ್ನು ಕೇಳುತ್ತಿದ್ದೀರಿ. ಮುಂದಿನ ಗೀತೆ ವೃಂದಗಾನದಲ್ಲಿ

0: ಡಾಕ್ಟರ್ ಪೂಟಿ ನರಸಿಂಹಾಚಾರ್ಯವರು ರಚಿಸಿದ ಭಾವಗೀತೆಗಳು ಪ್ರಸಾರವಾದವು. ಆಕಾಶವಾಣಿ ಕಾರವಾರ. ಸತ್ಯದ ಪ್ರಶ್ನೆಗೆ ಏನ್ ಉತ್ತರ ಹೇಳಿ? ಸಾಧನೆಯ ಶಿಖರ ಏರಿದ್ರು ಹೆಣ್ಣಿನ ಜೀವನಕ್ಕ ನೆಮ್ಮದಿಯ ಭವಿಷ್ಯ ಇಲ್ಲ ಅಂತ ಹೇಳಿ, ಅಥವಾ ನಿನ್ ಯಾರು ರಕ್ಷಣೆಗೆ ಇಲ್ಲ ಅಂತ ಹೇಳಿ? ನನ್ನ ಹತ್ರ ಉತ್ತರ ಅದ ಏನು?
1: ಉತ್ತರ ಅದ ಅಮ್ಮ, ನಾವೆಲ್ಲಾರು ಕೂಡ ಉತ್ತರ ಹುಡುಕ್ಬೇಕು. ಎಲ್ಲಾ ಮಹಿಳೆಯರಿಗೂ ರಕ್ಷಣೆ ಮಾಡ್ತೀನಂತ ಭರವಸೆ ಕೊಡ್ತೀನಿ.
2: ನನ್ ತಮ್ಮನ್ ಜೊತೆ ನಾನು ಭರವಸೆ ಕೊಡ್ತೀನಿ. ಮಹಿಳಾ ದೌರ್ಜನ್ಯವನ್ನ ಎಲ್ಲಾರೂ ಖಂಡಿಸೋಣ.
0: ಇದು ಮನೆ ಮನೆಯ ಮಾತಾಗಲಿ, ಗಂಡು ಹೆಣ್ಣು ಎಂಬ ಭೇದ ತೊಲಗಲಿ, ಸ್ತ್ರೀ ಕುಲ ನೆಮ್ಮದಿಯಿಂದ ಉಸಿರಾಡುವಂತಾಗಲಿ.

ಇಂದೇ ಸಂಜೆ 6:50 ಪ್ರಸಾರವಾಗುವ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಅರಿವಿನಂಗಳ ಜನಸಾಮಾನ್ಯರಿಗೆ ಕಾನೂನಿನ ಅರಿವು ಕಾರ್ಯಕ್ರಮ, ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಉದ್ದೇಶ ಮತ್ತು ಅಧಿನಿಯಮ ಕುರಿತ ಮಾಹಿತಿ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಉತ್ತರ ಕನ್ನಡ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳಾದ ದಿವ್ಯಶ್ರೀ ಸಿಎಂ.

ಆಕಾಶವಾಣಿ ಕಾರವಾರ ಸಮಯ 7:34 ವಾಣಿಜ್ಯ ಪ್ರಕಟಣೆಯ ನಂತರ ಕನ್ನಡದಲ್ಲಿ ವಾರ್ತೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ

ಮನಸ್ಸಿನ ವಿಡಿಯೋ ಭಾವದ ಆಡಿಯೋ ಆಕಾಶವಾಣಿ ಆಕಾಶವಾಣಿ ಆಕಾಶವಾಣಿ ಆಕಾಶವಾಣಿ ಆಕಾಶವಾಣಿ ಆಕಾಶವಾಣಿ ಸದಾ ನಿಮ್ಮೊಂದಿಗೆ.

ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಸಮಯ 7:34. ಇನ್ನೀಗ ಒಂದು ಪ್ರಕಟಣೆ, ನಂತರ 7:35 ಕನ್ನಡದಲ್ಲಿ ರಾಷ್ಟೀಯ ವಾರ್ತೆ ಪ್ರಸಾರವಾಗಲಿದೆ. ಭಾರತದ ಗೌರವಾನ್ವಿತ ಪ್ರಧಾನಮಂತ್ರಿಗಳಾದ ಮಾನ್ಯ ಶ್ರೀ ನರೇಂದ್ರ ಮೋದಿಯವರು ಗುಜರಾತ್ನ ಪ್ರಭಾಸ್ ಪಾಟನ್ ಸೋಮನಾಥದಲ್ಲಿರುವ ಶ್ರೀ ಸೋಮನಾಥ ದೇವಾಲಯ ಪುನರ್ ನಿರ್ಮಾಣಗೊಂಡ 75ನೇ ವಾರ್ಷಿಕೋತ್ಸವ ಸಮಾರಂಭ ಸೋಮನಾಥ ಪರ್ವ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾಡಲಿರುವ ಭಾಷಣದ ನೇರ ಪ್ರಸಾರ ಇಂದು ಬೆಳಗ್ಗೆ 11:10 ಪ್ರಸಾರವಾಗಲಿದೆ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು. ಸೋಮನಾಥ ಅಮೃತ ಪರ್ವದಲ್ಲಿ ಇಂದು ಪ್ರಧಾನಿ ನರೇಂದ್ರ ಮೋದಿ ಭಾಗಿ. ಅಸ್ಸಾಂನಲ್ಲಿ ಹೊಸ ಸರ್ಕಾರ ರಚಿಸಲು ಹಿಮಂತ ಬಿಸ್ವಾ ಶರ್ಮಾ ಅವರಿಗೆ ರಾಜ್ಯಪಾಲ ಲಕ್ಷ್ಮಣ್ ಪ್ರಸಾದ್ ಆಚಾರ್ಯ ಆಹ್ವಾನ. ನವೀಕರಿಸಬಹುದಾದ ಇಂಧನ ಸಾಮರ್ಥ್ಯದಲ್ಲಿ ಭಾರತಕ್ಕೆ ಮೂರನೇ ಸ್ಥಾನ, ಮಾರ್ಗನ್ ಸ್ಟ್ಯಾನ್ಲಿ ವರದಿ. ಐಪಿಎಲ್ ಟಿ20 ಕ್ರಿಕೆಟ್. ಮುಂಬೈ ಇಂಡಿಯನ್ಸ್ ವಿರುದ್ದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಕ್ಕೆ 2 ವಿಕೆಟ್ಗಳ ರೋಚಕ ಜಯ. ವಾರ್ತೆಗಳ ವಿವರ. ಧಾರ್ಮಿಕ ಹಾಗೂ ಐತಿಹಾಸಿಕ ಮಹತ್ವವುಳ್ಳ ಸೋಮನಾಥ ಮಹಾದೇವ ದೇವಾಲಯದ ಪುನರ್ ನಿರ್ಮಾಣವು 75 ವರ್ಷಗಳನ್ನು ಪೂರೈಸಿರುವ ಅಂಗವಾಗಿ ಸೋಮನಾಥ ಅಮೃತ ಪರ್ವದಲ್ಲಿ ಇಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಭಾಗವಹಿಸಲಿದ್ದಾರೆ. ಸೋಮನಾಥನಿಗೆ ಪ್ರಾರ್ಥನೆ ಸಲ್ಲಿಸಲಿರುವ ಪ್ರಧಾನಿ ಕುಂಭಾಭಿಷೇಕ ಸೇರಿದಂತೆ ಇತರೆ ವಿಧಿವಿಧಾನವನ್ನು ನೆರವೇರಿಸಲಿದ್ದಾರೆ. ನಂತರ ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಅವರು ಮಾತನಾಡಲಿದ್ದಾರೆ. ಇದೇ ವೇಳೆ ಪ್ರಧಾನಿಯವರು ರೋಡ್ ಶೋವನ್ನು ಕೂಡ ನಡೆಸಲಿದ್ದಾರೆ. ಈ ಸಂದರ್ಭದಲ್ಲಿ ಗುಜರಾತ್ ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲ್ ಮತ್ತು ಉಪಮುಖ್ಯಮಂತ್ರಿ ಹರ್ಷ ಸಂಘವಿ ಕೂಡ ಉಪಸ್ಥಿತರಿರಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಜಾಮ್ನಗರದಿಂದ ಸೋಮನಾಥಕ್ಕೆ ವಿಮಾನದ ಮೂಲಕ ಆಗಮಿಸಲಿದ್ದಾರೆ. ಹೆಲಿಪ್ಯಾಡ್ನಲ್ಲಿ ಇಳಿದ ನಂತರ ವೀರ್ ಹಮೀರ್ಜಿ ಗೋಹಿಲ್ ವೃತ್ತದವರೆಗೆ ರೋಡ್ ಶೋ ಮೂಲಕ ತೆರಳಲಿರುವ ಪ್ರಧಾನಿಯವರನ್ನು ಸಾರ್ವಜನಿಕರು ಸ್ವಾಗತಿಸಲಿದ್ದಾರೆ. ನಂತರ ಸೋಮನಾಥ ದೇವಾಲಯದ ಪುನರ್ ನಿರ್ಮಾಣದ ಪ್ರಮುಖ ರುವಾರಿ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ಪ್ರತಿಮೆಗೆ ಪ್ರಧಾನಿಯವರು ಪುಷ್ಪನಮನ ಸಲ್ಲಿಸಲಿದ್ದಾರೆ. ಬಳಿಕ ದೇವಾಲಯದಲ್ಲಿ ವಿಶೇಷ ಪ್ರಾರ್ಥನೆ ಸಲ್ಲಿಸಲಿದ್ದು ದೇವಾಲಯದ ಶಿಖರದ ಮೇಲೆ ಕುಂಭಾಭಿಷೇಕ ಸಮಾರಂಭ ಮತ್ತು ಧ್ವಜಾರೋಹಣವನ್ನು ಸಹ ನಡೆಸಲಿದ್ದಾರೆ. ಈ ಸಂದರ್ಭದಲ್ಲಿ ಭಾರತೀಯ ವಾಯುಪಡೆಯ ಸೂರ್ಯ ಕಿರಣ್ ಏರೋಬ್ಯಾಟಿಕ್ ತಂಡವು ಸೋಮನಾಥ ದೇವಾಲಯದ ಆಗಸದಲ್ಲಿ ರೋಮಾಂಚಕ ವೈಮಾನಿಕ ಪ್ರದರ್ಶನವನ್ನು ಪ್ರಸ್ತುತಪಡಿಸಲಿದೆ. ಈ ಸಂದರ್ಭದಲ್ಲಿ ಪ್ರಧಾನಮಂತ್ರಿಯವರು ಸೋಮನಾಥನ ಶ್ರೀಮಂತ ಪರಂಪರೆ ಮತ್ತು ಆಧ್ಯಾತ್ಮಿಕ ಮಹತ್ವವನ್ನು ಸ್ಮರಿಸುವ ಅಂಚೆ ಚೀಟಿ ಹಾಗೂ ನಾಣ್ಯವನ್ನು ಬಿಡುಗಡೆ ಮಾಡಲಿದ್ದಾರೆ. ಅಸ್ಸಾಂ ರಾಜ್ಯಪಾಲ ಲಕ್ಷ್ಮಣ್ ಪ್ರಸಾದ್ ಆಚಾರ್ಯ ಅವರು ಮುಖ್ಯಮಂತ್ರಿಯಾಗಿ ಆಯ್ಕೆಯಾದ ಹಿಮಂತ ಬಿಸ್ವಾ ಶರ್ಮಾ ಅವರನ್ನು ರಾಜ್ಯದಲ್ಲಿ ಹೊಸ ಸರ್ಕಾರ ರಚಿಸಲು ಆಹ್ವಾನಿಸಿದ್ದಾರೆ. ಇದರೊಂದಿಗೆ ಅಸ್ಸಾಂನಲ್ಲಿ ಎನ್ಡಿಎ ಸತತ ಮೂರನೇ ಅವಧಿಗೆ ಅಧಿಕಾರಕ್ಕೆ ಬರುತ್ತಿದೆ. ಬಿಜೆಪಿ ನೇತೃತ್ವದ ಎನ್ಡಿಎ ಶಾಸಕಾಂಗ ಪಕ್ಷದ ನಾಯಕರಾಗಿ ಸರ್ವಾನುಮತದಿಂದ ಆಯ್ಕೆಯಾದ ನಂತರ ಹಿಮಂತ ಬಿಸ್ವಾ ಶರ್ಮಾ ಅವರು ಮೈತ್ರಿಕೂಟದ ನಾಯಕರೊಂದಿಗೆ ಲೋಕಭವನದಲ್ಲಿ ರಾಜ್ಯಪಾಲರನ್ನು ಭೇಟಿಯಾಗಿ ಸರ್ಕಾರ ರಚಿಸಲು ಔಪಚಾರಿಕವಾಗಿ ಹಕ್ಕು ಮಂಡಿಸಿದ್ದರು. ರಾಜ್ಯಪಾಲ ಲಕ್ಷ್ಮಣ್ ಪ್ರಸಾದ್ ಆಚಾರ್ಯ ಅವರು ನಾಳೆ ಹಿಮಂತ ಬಿಸ್ವಾ ಶರ್ಮಾ ಮತ್ತು ಹೊಸ ಮಂತ್ರಿಮಂಡಲದ ಸದಸ್ಯರಿಗೆ ಪ್ರಮಾಣ ವಚನ ಬೋಧಿಸಲಿದ್ದಾರೆ. ಖಾನಪಾರದ ಪಶು ವೈದ್ಯಕೀಯ ಕಾಲೇಜು ಆಟದ ಮೈದಾನದಲ್ಲಿ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ನಡೆಯಲಿದ್ದು ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮತ್ತು ಬಿಜೆಪಿ ಅಧ್ಯಕ್ಷ ನಿತಿನ್ ನಬಿನ್ ಸೇರಿದಂತೆ ಇತರರು ಭಾಗವಹಿಸುವ ನಿರೀಕ್ಷೆ ಇದೆ. ಬಿಜೆಪಿ ಅಸ್ಸಾಂ ಗಣ ಪರಿಷತ್ ಎಜಿಪಿ ಮತ್ತು ಬೋಡೋಲ್ಯಾಂಡ್ ಪೀಪಲ್ಸ್ ಫ್ರಂಟ್ ಬಿಪಿಎಫ್ ಒಳಗೊಂಡ ಎನ್ಡಿಎ 126 ಸದಸ್ಯರ ವಿಧಾನಸಭೆಯಲ್ಲಿ 102 ಸ್ಥಾನಗಳನ್ನು ಗೆಲ್ಲುವ ಮೂಲಕ ವಿಧಾನಸಭಾ ಚುನಾವಣೆಯಲ್ಲಿ ಭರ್ಜರಿ ಬಹುಮತ ಗಳಿಸಿದೆ. ಬಿಜೆಪಿ 82 ಸ್ಥಾನಗಳನ್ನು ಜಯಿಸಿದ್ದರೆ ಎಜಿಪಿ ಮತ್ತು ಬಿಪಿಎಫ್ ತಲಾ 10 ಸ್ಥಾನಗಳನ್ನು ಗಳಿಸಿದ್ದವು. 2021ರಲ್ಲಿ ಮೊದಲ ಬಾರಿಗೆ ಮುಖ್ಯಮಂತ್ರಿಯಾಗಿದ್ದ ಹಿಮಂತ ಬಿಸ್ವಾ ಶರ್ಮಾ ಅಸ್ಸಾಂನಲ್ಲಿ ಸತತ 2 ಬಾರಿ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ ಮೊದಲ ಕಾಂಗ್ರೆಸ್ಯೇತರ ನಾಯಕರಾಗಲಿದ್ದಾರೆ. ಎಜಿಪಿ ಮುಖ್ಯಸ್ಥ

ಅತುಲ್ ಬೋರಾ ಮತ್ತು ಬಿಪಿಎಫ್ ನಾಯಕ ರೀಹಾನ್ ಡೈಮರಿ ಕೂಡ ರಾಜ್ಯಪಾಲರಿಗೆ ಬೆಂಬಲ ಪತ್ರಗಳನ್ನು ಸಲ್ಲಿಸಿದ್ದರು. 2016ರಲ್ಲಿ ಆಗಿನ ಮುಖ್ಯಮಂತ್ರಿ ಸರ್ಬಾನಂದ ಸೋನೋವಾಲ್ ನೇತೃತ್ವದಲ್ಲಿ ಬಿಜೆಪಿ ನೇತೃತ್ವದ ಮೈತ್ರಿಕೂಟ ಅಧಿಕಾರಕ್ಕೆ ಬಂದ ನಂತರ ಇದು ರಾಜ್ಯದಲ್ಲಿ ಎನ್ಡಿಎಯ ಸತತ ಮೂರನೇ ಅವಧಿಯಾಗಿದೆ. ನವೀಕರಿಸಬಹುದಾದ ಇಂಧನ ಸ್ಥಾಪಿತ ಸಾಮರ್ಥ್ಯದಲ್ಲಿ ಭಾರತ ಈಗ ಜಾಗತಿಕವಾಗಿ ಮೂರನೇ ಸ್ಥಾನದಲ್ಲಿದೆ ಎಂದು ಮಾರ್ಗನ್ ಸ್ಟ್ಯಾನ್ಲಿಯ ಹೊಸ ವರದಿ ತಿಳಿಸಿದೆ. ಭಾರತದ ನವೀಕರಿಸಬಹುದಾದ ಇಂಧನ ಪರಿವರ್ತನೆಯು ಬಾಹ್ಯ ಅವಲಂಬನೆಯನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ.

0: ಹೊಸ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವಾಲಯದ ಮಾಹಿತಿಯ ಪ್ರಕಾರ ದೇಶೀಯ ಸೌರ ಮಾಡ್ಯೂಲ್ ಸಾಮರ್ಥ್ಯವು ಮಾರ್ಚ್ 2024ರಲ್ಲಿ 38 ಗಿಗಾವ್ಯಾಟ್ಗಳಿಂದ ಮಾರ್ಚ್ 2025ರಲ್ಲಿ 74 ಗಿಗಾವ್ಯಾಟ್ಗಳಿಗೆ ದ್ವಿಗುಣಗೊಂಡಿದೆ. ಸೌರಕೋಶ ಸಾಮರ್ಥ್ಯವು 9 ಗಿಗಾವ್ಯಾಟ್ಗಳಿಂದ 25 ಗಿಗಾವ್ಯಾಟ್ಗಳಿಗೆ ಹೆಚ್ಚಾಗಿದೆ. ಭಾರತವು ಇನ್ನೂ ಪ್ರಮುಖ ಅಪ್ಸ್ಟ್ರೀಮ್ ಘಟಕಗಳಿಗೆ ಆಮದಿನ ಮೇಲೆ ಹೆಚ್ಚು ಅವಲಂಬಿತವಾಗಿದೆ. 2025ರ ಹಣಕಾಸು ವರ್ಷದಲ್ಲಿ ಭಾರತವು ಸುಮಾರು 1.6 ಶತಕೋಟಿ ಡಾಲರ್ ಮೌಲ್ಯದ ಸುಮಾರು 35 ಮಿಲಿಯನ್ ಸೌರ ಮಾಡ್ಯೂಲ್ಗಳನ್ನು ಆಮದು ಮಾಡಿಕೊಂಡಿದೆ. ಅದರಲ್ಲಿ ಅಂದಾಜು 60-80% ಚೀನಾದಿಂದ ಪಡೆಯಲಾಗಿದೆ. ಒಟ್ಟಾರೆಯಾಗಿ ಭಾರತದಲ್ಲಿ ನವೀಕರಿಸಬಹುದಾದ ಇಂಧನ ಸಾಮರ್ಥ್ಯವು ಈಗ ಒಟ್ಟು ಸ್ಥಾಪಿತ ಸಾಮರ್ಥ್ಯದ 50% ದಾಟಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಅವರು ಇಂದು ರಾಜ್ಯ ಸಚಿವ ಸಂಪುಟ ಸಭೆಯ ಅಧ್ಯಕ್ಷತೆ ವಹಿಸಲಿದ್ದಾರೆ. ಇಂದು ಬೆಳಿಗ್ಗೆ 11 ಗಂಟೆಗೆ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಅಧ್ಯಕ್ಷತೆಯಲ್ಲಿ ನಡೆಯಲಿರುವ ಸಂಪುಟ ಸಭೆಯಲ್ಲಿ ಶನಿವಾರ ಬ್ರಿಗೇಡ್ ಪರೇಡ್ ಮೈದಾನದಲ್ಲಿ ಮುಖ್ಯಮಂತ್ರಿ ಅವರೊಂದಿಗೆ ಪ್ರಮಾಣ ವಚನ ಸ್ವೀಕರಿಸಿದ 5 ಸಚಿವರಿಗೆ ಖಾತೆಗಳನ್ನು ಹಂಚಿಕೆ ಮಾಡುವ ಸಾಧ್ಯತೆ ಇದೆ. ಜೊತೆಗೆ ಚುನಾವಣಾ ಭರವಸೆಗಳ ಬಗ್ಗೆ ಚರ್ಚಿಸುವ ನಿರೀಕ್ಷೆ ಇದೆ. ಹೊಸದಾಗಿ ಆಯ್ಕೆಯಾದ ತಮಿಳುನಾಡು ವಿಧಾನಸಭೆಯ ಮೊದಲ ಅಧಿವೇಶನ ಇಂದು ಆರಂಭವಾಗಲಿದೆ. ಹಂಗಾಮಿ ಸ್ಪೀಕರ್ ಎಂವಿ ಕರುಪ್ಪಯ್ಯ ಅವರು ಹೊಸದಾಗಿ ಆಯ್ಕೆಯಾದ ಶಾಸಕರಿಗೆ ಪ್ರಮಾಣ ವಚನ ಬೋಧಿಸಲಿದ್ದಾರೆ. ಎಲ್ಲಾ ಸದಸ್ಯರು ಪ್ರಮಾಣ ವಚನ ಸ್ವೀಕರಿಸಿದ ನಂತರ ಇಂದು ಅಥವಾ ನಾಳೆ ಸ್ಪೀಕರ್ ಆಯ್ಕೆಯಾಗಲಿದ್ದಾರೆ. ತಮಿಳಗ ವೆಟ್ರಿ ಕಳಗಂ ಟಿವಿಕೆ ಮುಖ್ಯಸ್ಥ ಸಿ ಜೋಸೆಫ್ ವಿಜಯ್ ನೇತೃತ್ವದ ಹೊಸ ಸರ್ಕಾರ ಇದೇ 13ನೇ ತಾರೀಖಿನೊಳಗೆ ತಮ್ಮ ಬಹುಮತವನ್ನು ಸಾಬೀತುಪಡಿಸಬೇಕಾಗುತ್ತದೆ. ರಾಯ್ಪುರದಲ್ಲಿ ಕಳೆದ ರಾತ್ರಿ ನಡೆದ ಐಪಿಎಲ್ ಟಿ20 ಕ್ರಿಕೆಟ್ನಲ್ಲಿ ಮುಂಬೈ ಇಂಡಿಯನ್ಸ್ ವಿರುದ್ಧ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು 2 ವಿಕೆಟ್ಗಳ ರೋಚಕ ಗೆಲುವು ಸಾಧಿಸಿದೆ. ಮೊದಲು ಬ್ಯಾಟಿಂಗ್ ಮಾಡಿದ ಮುಂಬೈ ಇಂಡಿಯನ್ಸ್ ನಿಗದಿತ 20 ಓವರ್ಗಳಲ್ಲಿ 7 ವಿಕೆಟ್ ನಷ್ಟಕ್ಕೆ 166 ರನ್ ಗಳಿಸಿತು. 167 ರನ್ಗಳ ಗೆಲುವಿನ ಗುರಿ ಬೆನ್ನತ್ತಿದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಕೊನೆಯ ಓವರ್ನ ಕೊನೆಯ ಬಾಲ್ಗೆ ಗುರಿ ತಲುಪಿ ಗೆಲುವಿನ ನಗೆ ಬೀರಿತು. ಚೆನ್ನೈನ ಚೇಪಾಕ್ ಕ್ರೀಡಾಂಗಣದಲ್ಲಿ ನಿನ್ನೆ ನಡೆದ ಮೊದಲ ಪಂದ್ಯದಲ್ಲಿ ಲಖನೌ ಸೂಪರ್ ಜೈಂಟ್ಸ್ ವಿರುದ್ದ ಚೆನ್ನೈ ಸೂಪರ್ ಕಿಂಗ್ಸ್ 5 ವಿಕೆಟ್ಗಳ ಗೆಲುವು ದಾಖಲಿಸಿದೆ. ಧರ್ಮಶಾಲಾದಲ್ಲಿ ಇಂದು ನಡೆಯಲಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ರಾತ್ರಿ 7:30ಕ್ಕೆ ಆರಂಭವಾಗಲಿದೆ. ಇಂದಿನಿಂದ ಗುಜರಾತ್ನ ಗಾಂಧಿನಗರದಲ್ಲಿ 2026ರ ಪ್ರತಿಷ್ಠಿತ ಏಷ್ಯನ್ ವೇಟ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ ಪಂದ್ಯಾವಳಿಗಳು ಆರಂಭವಾಗಲಿದೆ. 44 ವರ್ಷಗಳಲ್ಲಿ ದೇಶವು ಮೊದಲ ಬಾರಿಗೆ ಈ ಕ್ರೀಡಾಕೂಟವನ್ನು ಆಯೋಜಿಸುತ್ತಿದೆ. ಕ್ರೀಡಾಕೂಟವು ಇದೇ 17ರಂದು ಮುಕ್ತಾಯಗೊಳ್ಳಲಿದೆ. 28 ದೇಶಗಳಿಂದ ಸುಮಾರು 180 ಕ್ರೀಡಾಪಟುಗಳು ಏಷ್ಯಾದ ಅತಿದೊಡ್ಡ ವೇಟ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ನಲ್ಲಿ ಸ್ಪರ್ಧಿಸಲಿದ್ದಾರೆ. ಇದು ಮುಂಬರುವ ಕಾಮನ್ವೆಲ್ತ್ ಕ್ರೀಡಾಕೂಟ ಮತ್ತು ಏಷ್ಯನ್ ಕ್ರೀಡಾಕೂಟಕ್ಕೆ ಅರ್ಹತೆ ಪಡೆಯುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಭಾರತ, ಚೀನಾ ಮತ್ತು ಶ್ರೀಲಂಕಾ ತಲಾ 16 ಲಿಫ್ಟರ್ಗಳನ್ನು ಹೊಂದಿರುವ ಅತಿದೊಡ್ಡ ತಂಡಗಳನ್ನು ಕಣಕ್ಕಿಳಿಸಲಿದ್ದು ಚೈನೀಸ್ ತೈಪೆಯಿಂದ 15 ಲಿಫ್ಟರ್ಗಳು ಭಾಗವಹಿಸಲಿದ್ದಾರೆ. ಭಾರತದ ಅಭಿಯಾನವನ್ನು ಬಿಂದ್ಯಾರಾಣಿ ದೇವಿ ಮತ್ತು ಅಜಿತ್ ನಾರಾಯಣ್ ಅವರಂತಹ ಅನುಭವಿ ಲಿಫ್ಟರ್ಗಳು ನಿರುಪಮಾ ದೇವಿ, ಲವ್ಪ್ರೀತ್ ಸಿಂಗ್ ಮತ್ತು ಬೆದಭರತ್ ಭರಾಲಿ ನೇತೃತ್ವ ವಹಿಸಲಿದ್ದಾರೆ. ಜೆಡ್ಡಾದಲ್ಲಿ ನಿನ್ನೆ ನಡೆದ ಎಎಫ್ಸಿ 17 ವರ್ಷದೊಳಗಿನವರ ಏಷ್ಯನ್ ಕಪ್ನ ಗ್ರೂಪ್ ಡಿ 2ನೇ ಫುಟ್ಬಾಲ್ ಪಂದ್ಯದಲ್ಲಿ ಭಾರತವು ಉಜ್ಬೇಕಿಸ್ತಾನ್ ವಿರುದ್ದ 3-0 ಅಂತರದ ಸೋಲನ್ನು ಅನುಭವಿಸಿತು. ಇದರೊಂದಿಗೆ ಫಿಫಾ 17 ವರ್ಷದೊಳಗಿನವರ ವಿಶ್ವಕಪ್ಗೆ ಅರ್ಹತೆ ಪಡೆಯುವ ಭಾರತದ ಭರವಸೆಗಳು ಕೊನೆಗೊಂಡಿವೆ. ಪಂದ್ಯದ 32ನೇ ನಿಮಿಷದಲ್ಲಿ ಲಜೀಜ್ ಅಬ್ದುಲ್ ರೈಮೌ ಮತ್ತು 78ನೇ ನಿಮಿಷದಲ್ಲಿ ಅಕ್ರೋರ್ಬೆಕ್ ರಾವ್ಶಾನ್ ಬೆಕೌ ಗಳಿಸಿದ ಗೋಲುಗಳು ಹಾಗೂ 60ನೇ ನಿಮಿಷದಲ್ಲಿ ಭಾರತದ ಮಿಡ್ಫೀಲ್ಡರ್ ವಾಂಕ್ಯಂ ಡೆನ್ನಿ ಸಿಂಗ್ ಮಾಡಿದ ಸ್ವಯಂ ಗೋಲು ಉಜ್ಬೇಕಿಸ್ತಾನ್ ತಂಡಕ್ಕೆ ಜಯವನ್ನು ತಂದುಕೊಟ್ಟಿತು. ಕ್ವಾರ್ಟರ್ ಫೈನಲ್ಗೆ ಪ್ರವೇಶಿಸಲು ಮತ್ತು 2026ರ ಫಿಫಾ 17 ವರ್ಷದೊಳಗಿನವರ ವಿಶ್ವಕಪ್ನಲ್ಲಿ ಸ್ಥಾನ ಪಡೆಯಲು ಭಾರತಕ್ಕೆ ಈ ಪಂದ್ಯದಲ್ಲಿ ಗೆಲುವು ಅನಿವಾರ್ಯವಾಗಿತ್ತು. ಬಿಬಿಯಾನೋ ಫರ್ನಾಂಡಿಸ್ ತರಬೇತಿಯ ಭಾರತ ತಂಡವು ಈ ತಿಂಗಳ ಆರರಂದು ನಡೆದ ತನ್ನ ಮೊದಲ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ವಿರುದ್ದ 4-0 ಅಂತರದಿಂದ ಸೋಲನುಭವಿಸಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸೋಮನಾಥ ಅಮೃತ ಪರ್ವ

0: ಸಂದರ್ಭದಲ್ಲಿ ಇಂದು ಪ್ರಧಾನಿ ನರೇಂದ್ರ ಮೋದಿ ಭಾಗಿ. ಅಸ್ಸಾಂನಲ್ಲಿ ಹೊಸ ಸರ್ಕಾರ ರಚಿಸಲು ಹಿಮಂತ ಬಿಸ್ವಾ ಶರ್ಮಾ ಅವರಿಗೆ ರಾಜ್ಯಪಾಲ ಲಕ್ಷ್ಮಣ್ ಪ್ರಸಾದ್ ಆಚಾರ್ಯ ಆಹ್ವಾನ. ನವೀಕರಿಸಬಹುದಾದ ಇಂಧನ ಸಾಮರ್ಥ್ಯದಲ್ಲಿ ಭಾರತಕ್ಕೆ ಮೂರನೇ ಸ್ಥಾನ, ಮಾರ್ಗನ್ ಸ್ಟಾನ್ಲಿ ವರದಿ. ಐಪಿಎಲ್ ಟಿ20 ಕ್ರಿಕೆಟ್, ಮುಂಬೈ ಇಂಡಿಯನ್ಸ್ ವಿರುದ್ಧ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಕ್ಕೆ 2 ವಿಕೆಟ್ಗಳ ರೋಚಕ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12 ಗಂಟೆಗೆ.
1: ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ಕನ್ನಡ ಚಿತ್ರಗೀತೆಗಳು. ಆರಂಭದಲ್ಲಿ ಕೆಲವು ವಾಣಿಜ್ಯ ಪ್ರಕಟಣೆಗಳು.
2: ವಿಡಿಯೋ ಲೈಕ್ ಮಾಡಲು ಹಣ ಸಿಗುತ್ತಾ? ಎಷ್ಟು ಸುಲಭ! ಸಿಕ್ಕಿದ್ರು.
3: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
4: ಜಾಣರಾಗಿರಿ, ಜಾಗರೂಕರಾಗಿರಿ.

0: बॉल
1: ಸುರಿಲೇಖಾ ಜಕರ್ನಾ ಸಾಯಿ ಬಾಲ್ ಕೆಸರು ಹುಣ್ಣ
2: ಸಾಯಿ ಬಾಲ್ 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್
3: ಭಕ್ತ ಗಾನದೇವ ಚಿತ್ರದ ಗೀತೆ ಎಸ್ ಜಾನಕಿ ಅವರು ಹಾಡಿದ ಈ ಗೀತೆಗೆ ಚಿ ಉದಯಶಂಕರ್ ಅವರ ಸಾಹಿತ್ಯ ಜಿ ಕೆ ವೆಂಕಟೇಶ್ ಅವರ ಸಂಗೀತವಿದೆ.

0: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ. ಆರ್ಬಿಐ ಹೇಳುತ್ತೆ,
1: ಜಾಣರಾಗಿರಿ, ಜಾಗರೂಕರಾಗಿರಿ.
2: ಭಕ್ತ ಚಿತ್ರದ ಗೀತೆ ಹಾಡಿದವರು ರಾಜೇಶ್ ಕೃಷ್ಣನ್, ಸಾಹಿತ್ಯ ಶ್ರೀರಾಮ್ ಅವರದು.

ಕನ್ನಡ ಚಿತ್ರಗೀತೆಗಳು ಪ್ರಸಾರವಾದವು. ಆಕಾಶವಾಣಿ ಕಾರವಾರ ಸಮಯ 8 ಗಂಟೆ ಆಗುತ್ತಲ್ಲದೆ ಹಿಂದಿಯಲ್ಲಿ 8:15 ಇಂಗ್ಲಿಷ್ನಲ್ಲಿ ವಾರ್ತೆ, 8:30 ಆಕಾಶವಾಣಿ ಅಂತರಾಳ, 8:35 ಆಕಾಶಬುಟ್ಟಿ, 8:50 ಕಗ್ಗದ ಸಿರಿ ಕಾರ್ಯಕ್ರಮಗಳು ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ತೊಂಬತ್ತರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ. ಕೃತಿ ಹಾಗೂ ಓದು ನೂತನ ಎಸ್ ಕದಂ. ನಿರ್ಮಾಣ ನಂದನ್ ಕುಮಾರ್ ಎಲ್ಒ.
2: ಖಾಸಗಿ ಕಂಪನಿಗಳಿಗೆ ಸವಾಲೊಡ್ಡುವ ಅನಿವಾರ್ಯತೆಯಿಂದ ಆಕಾಶವಾಣಿ ಎಫ್ಎಂಗಳು ಕೂಡ ಭಾಷೆ, ವಿಷಯಗಳ ಆಯ್ಕೆ, ಮಂಡನೆ, ಶೈಲಿ ಮುಂತಾದವುಗಳಲ್ಲಿ ಈ ಮೊದಲಿನಂತಿದ್ದ ಶುದ್ಧತೆಯನ್ನು ತಕ್ಕ ಮಟ್ಟಿಗೆ ಕೈಬಿಟ್ಟವು. ಆರಂಭದಲ್ಲಿ ಖಾಸಗಿ ವಾಹಿನಿಗಳ ಅಬ್ಬರದ ವೇಗದ ಶೈಲಿಯಿಂದ ಜನ ಆಕರ್ಷಿತರಾದರು. ಆದರೆ ಬರುಬರುತ್ತಾ ಅವರಿಗೆ ಭ್ರಮ ನಿರಸನವಾದಂತಾಗಿ ಚಿತ್ರ ಪ್ರೇಮಿಗಳ ಯುವಕ ಯುವತಿಯರ ವಾಹಿನಿಗಳಾಗಿ ಉಳಿಯುವಂತಾದದ್ದು ಈ ವಾಹಿನಿಗಳ ದುರಂತ. ಆದರೆ ಇವುಗಳ ಉದ್ದೇಶ ಕೇವಲ ಹಣಗಳಿಕೆಯಾಗಿದ್ದರಿಂದ ಸಾಂಸ್ಕೃತಿಕ ಸಾಮಾಜಿಕ ಪ್ರಭಾವದ ಬಗ್ಗೆ ಈ ವಾಹಿನಿಗಳು ತಲೆ ಕೆಡಿಸಿಕೊಳ್ಳದಿರುವುದು ಮಾಧ್ಯಮಗಳ ಸಾಮಾಜಿಕ ಹಾಗೂ ನೈತಿಕ ಹೊಣೆಯ ಬಗ್ಗೆ ಮತ್ತೊಮ್ಮೆ ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆಯಾಯಿತು. ಆಕಾಶವಾಣಿ ತನ್ನ ಕೇಳುಗರನ್ನು ಕಳೆದುಕೊಳ್ಳುತ್ತಿದ್ದರೂ ತನ್ನ ಕಾರ್ಯಕ್ರಮಗಳ ಮಂಡನೆಯ ವಿಷಯದಲ್ಲಿ ಪೂರ್ಣ ಸಂಧಾನ ಮಾಡಿಕೊಳ್ಳದೆ ದೇಶೀ ಸೊಗಡು ಭಾಷೆ ಸಂಸ್ಕೃತಿಗೆ ಬದ್ಧವಾಗಿ ಕಾರ್ಯಕ್ರಮವನ್ನು ರೂಪಿಸಿಕೊಂಡಿದ್ದು ಸ್ವಾಗತಾರ್ಹ. ಇವುಗಳೊಂದಿಗೆ ಸಂವಿಧಾನದಲ್ಲಿ ಹೇಳಲಾಗಿರುವ ಪ್ರಜಾಸತ್ತಾತ್ಮಕ ಮೌಲ್ಯಗಳನ್ನು ಹಾಗೂ ನಾಡಿನ ಏಕತೆಯನ್ನು ಎತ್ತಿಹಿಡಿಯುವುದು, ಸದಭಿರುಚಿಯ ಹಾಗೂ ಸಮತೋಲನವಾದ ಅಂತಾರಾಷ್ಟ್ರೀಯ, ರಾಷ್ಟ್ರೀಯ, ಪ್ರಾದೇಶಿಕ ಹಾಗೂ ಸ್ಥಳೀಯ ಮಾಹಿತಿಯನ್ನು ನಿರಂತರವಾಗಿ ನೀಡುತ್ತಿದ್ದರೂ ತನ್ನ ವಿಚಾರಗಳನ್ನು ಕೇಳುಗರ ಮೇಲೆ ಹೇರದಿರುವುದು, ದೇಶದ ಸಮಗ್ರತೆಯನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡು ಕಾರ್ಯಕ್ರಮಗಳನ್ನು ಮಾಡುವುದಲ್ಲದೆ ಆಂತರಿಕವಾಗಿ ಸೌಹಾರ್ದತೆ ಉಳಿಯುವಂತೆ ದೇಶದಲ್ಲಿ ನೋಡಿಕೊಳ್ಳುವುದು, ವೈವಿಧ್ಯಮಯ ಕಾರ್ಯಕ್ರಮಗಳಲ್ಲಿ ದೇಶದ ಏಕತೆಯನ್ನು ಬಿಂಬಿಸುವುದು, ಎಲ್ಲ ವರ್ಗದ ಜನರಿಗೂ ತಲುಪುವಂತೆ ಮಾಹಿತಿ, ಮನರಂಜನೆ, ಶಿಕ್ಷಣವನ್ನು ಒಳಗೊಂಡಂತೆ ಕಾರ್ಯಕ್ರಮವನ್ನು ರೂಪಿಸುವುದು, ಕೃಷಿ, ಶಿಕ್ಷಣ, ಆರೋಗ್ಯ, ವಿಜ್ಞಾನ ಮತ್ತು ತಂತ್ರಜ್ಞಾನ ಮುಂತಾದ ಕ್ಷೇತ್ರಗಳ ಅಭಿವೃದ್ಧಿಪರ ಕಾರ್ಯಕ್ರಮಗಳನ್ನು ನಿರ್ಮಿಸಿ ಪ್ರಸಾರ ಮಾಡುವುದು, ಗ್ರಾಮೀಣ, ಅನಕ್ಷರಸ್ಥ, ಆರ್ಥಿಕವಾಗಿ ಹಾಗೂ ಸಾಮಾಜಿಕವಾಗಿ ಹಿಂದುಳಿದ ಜನರ, ಯುವಜನರ, ಗುಡ್ಡಗಾಡು ಜನರ, ಗಡಿಭಾಗದ ಜನರ, ಯಾವ ಸೌಲಭ್ಯಗಳೂ ತಲುಪದ ಭಾಗದಲ್ಲಿರುವ ಜನತೆಯನ್ನು ಲಕ್ಷ್ಯದಲ್ಲಿಟ್ಟುಕೊಂಡು ಅವರ ಅಗತ್ಯಗಳಿಗೆ, ಅವಶ್ಯಕತೆಗಳಿಗೆ ಸ್ಪಂದಿಸಿ ಕಾರ್ಯಕ್ರಮವನ್ನು ರೂಪಿಸಿ ಪ್ರಸಾರ ಮಾಡುವುದು, ಸಾಮಾಜಿಕ ನ್ಯಾಯವನ್ನು ಒದಗಿಸುವ ಸಲುವಾಗಿ ಶೋಷಣೆ, ಅಸ್ಪೃಶ್ಯತೆಯಂತಹ ಸಾಮಾಜಿಕ ಪಿಡುಗುಗಳ ವಿರುದ್ಧ ದನಿಯಾಗುವುದು, ಗ್ರಾಮೀಣರು, ಅಲ್ಪಸಂಖ್ಯಾತರು, ಮಹಿಳೆಯರು, ಮಕ್ಕಳು, ಅನಕ್ಷರಸ್ಥರೇ ಮೊದಲಾದವರನ್ನು ವಿಶೇಷವಾಗಿ ಗಮನದಲ್ಲಿಟ್ಟುಕೊಂಡು ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡುವುದು ಆಕಾಶವಾಣಿಯ ಕಾರ್ಯಕ್ರಮಗಳ ಹೆಗ್ಗಳಿಕೆ. ಆಕಾಶವಾಣಿ ರಾಷ್ಟ್ರೀಯ ಐಕ್ಯತೆಯ ಹರಿಕಾರ ಕೂಡ ಆಗಿದೆ. ಈ ಉದ್ದೇಶಗಳ ಈಡೇರಿಕೆಗಾಗಿ ಸಮರೋಪಾದಿಯಲ್ಲಿ ಆಕಾಶವಾಣಿಯ ಅಭಿವೃದ್ಧಿ ನಡೆದ ಕಾರಣ ಇಂದು ಅದು ಪ್ರಮುಖವಾಗಿ ಗ್ರಾಮೀಣ ಹಾಗೂ ಗುಡ್ಡಗಾಡು ಪ್ರದೇಶಗಳಲ್ಲಿ ಅತಿ ಮುಖ್ಯ ಸಮೂಹ ಮಾಧ್ಯಮವಾಗಿದ್ದು ಹಲವು ಸಂದರ್ಭಗಳಲ್ಲಿ ಮಾಹಿತಿ ಹಾಗೂ ಮನರಂಜನೆಯ ಏಕೈಕ ಸಾಧನವಾಗಿದೆ. ಜಮ್ಮು ಕಾಶ್ಮೀರ ರಾಜ್ಯದಲ್ಲಿ ಆಕಾಶವಾಣಿ ಹಾಗೂ ದೂರದರ್ಶನದ ಅಭಿವೃದ್ಧಿಗಾಗಿ ಕೇಂದ್ರ ಸರ್ಕಾರ ಆ ಕಾಲದಲ್ಲಿ ವಿಶೇಷ ಅನುದಾನವನ್ನು ನೀಡಿ ನಿಗದಿತ ಅವಧಿಯೊಳಗೆ ಕೆಲವು ಯೋಜನೆಗಳನ್ನು ಅನುಷ್ಠಾನಗೊಳಿಸಿತು. ಇದಕ್ಕೆ ಮುಖ್ಯ ಕಾರಣ ಈ ಭಾಗದಲ್ಲಿ ರೇಡಿಯೋ ಹಾಗೂ ದೂರದರ್ಶನದ ವಿಸ್ತರಣೆಯ ಜೊತೆಗೆ ಗಡಿಯಲ್ಲಿ ನಡೆಯುತ್ತಿದ್ದ ಭಾರತ ವಿರೋಧಿ ಪ್ರಚಾರವನ್ನು ತಡೆಯುವುದಾಗಿತ್ತು. ಅದಕ್ಕಾಗಿ ಇಸವಿ 2000-2002 ಸರ್ಕಾರ 430 ಕೋಟಿ ರೂಪಾಯಿಗಳ ವಿಶೇಷ ಅನುದಾನವನ್ನು ಆ ರಾಜ್ಯಕ್ಕೆ ನೀಡಿತು.
1: ಇದುವರೆಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ

0: ಆಕಾಶವಾಣಿಯ ಅಂತರಾಳ ಪ್ರಸಾರವಾಯಿತು. ಕೃತಿ ಹಾಗೂ ಓದು ನೂತನ ಎಸ್ ಕದಂ. ನಿರ್ಮಾಣ ನಂದನ್ ಕುಮಾರ್ ಎಲ್ಒ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
1: ಬ್ರಿಟಿಷರ ಆಳ್ವಿಕೆಯಲ್ಲಿ ನಲುಗಿದ್ದ ಭಾರತಕ್ಕೆ ಮೈಕೊಡವಿ ಸಿಡಿದೇಳಲು ಶಕ್ತಿಯನ್ನು ನೀಡಿದಂತಹ ಮಂತ್ರ ವಂದೇ ಮಾತರಂ. ಕವಿ ಬಂಕಿಮಚಂದ್ರರ ಈ ಗೀತೆಗೆ ಇದೀಗ 150 ವರ್ಷ. 1896 ಕೋಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ನಮ್ಮ ರಾಷ್ಟ್ರಗೀತೆಯ ಕವಿ ರವೀಂದ್ರನಾಥ ಟಾಗೂರರು ಮೊಟ್ಟ ಮೊದಲ ಬಾರಿಗೆ ಹಾಡಿದ ಗೀತೆ ವಂದೇ ಮಾತರಂ. ಹೇರಳವಾದ ಪ್ರಾಕೃತಿಕ ಸಂಪತ್ತಿನ ಖನಿಯಷ್ಟೇ ಅಲ್ಲದೆ ನಮ್ಮ ಭರತಮಾತೆ ದಶಭುಜ ದುರ್ಗೆಯೂ ಹೌದು, ಕಮಲವಾಸಿನಿ ಲಕ್ಷ್ಮಿಯೂ ಹೌದು, ವೀಣಾಪಾಣಿ ಸರಸ್ವತಿಯೂ ಹೌದು.
0: ಆಕಾಶವಾಣಿ ಬೆಂಗಳೂರು. ಆಕಾಶವಾಣಿಯ 90 ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ ಆಕಾಶ ಬುಟ್ಟಿ. ಆಕಾಶ ಬುಟ್ಟಿ ಕಾರ್ಯಕ್ರಮದಲ್ಲಿ ಇನ್ನೀಗ ಕೇಳಿ ಕ್ರೀಡೆ ಮತ್ತಿತರ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ ವಿಶೇಷ ಚೇತನರಾದ ಮಹಾಂತೇಶ ಕಿವುಡಸಣ್ಣವರ್ ಅವರೊಂದಿಗಿನ ಸಂದರ್ಶನದ ಮುಂದುವರಿದ ಭಾಗ. ಇವರೊಂದಿಗೆ ಜಂಪಣ್ಣ ಆಶ್ರಿಹಾಳ್.
2: ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಳಿಲಿಕ್ಕೆ ಆ ವಾತಾವರಣ ಹೇಗೆ ಪೂರಕವಾಗಿ ಆಯ್ತು?
3: ಮುಖ್ಯವಾಗಿ ನಾನು ನನ್ನ ಕುಟುಂಬಕ್ಕೆ ಕೃತಜ್ಞತೆ. ನಮ್ಮ ತಂದೆ ತಾಯಿ ನಮ್ಮ ಕಿವುಡ ಸಣ್ಣವರ್ ಅಂತ ಹೇಳಿ ಒಂದು ದೊಡ್ಡ ಅವಿಭಕ್ತ ಕುಟುಂಬ ನಮ್ಮ ನೇಗಿನಾಳ ಗ್ರಾಮದ್ದು. ಸೊ ಬಹಳ ಜಾಯಿಂಟ್ ಫ್ಯಾಮಿಲಿ ಇದ್ದಿದ್ರಿಂದ ನಮ್ಮ ತಂದೆ ತಾಯಿ ಬಹಳ ಪಾಸಿಟಿವ್ ಆಗಿದ್ರು. ಇನಿಷಿಯಲಿ ಬಹಳ ಅವರಿಗೆ ಸಮಸ್ಯೆ ಆಯ್ತು, ಹೆಂಗೆ ಈ ತರ ಆಗ್ಬಿಡ್ತು ನಮ್ಮ ಮಗನಿಗೆ ಅಂತ. ಬಟ್ ಎಲ್ಲಾ ಕಡೆ ತೋರಿಸ್ರು, ದೇಶ ವಿದೇಶದಲ್ಲಿ ಇರತಕ್ಕಂಥ ಎಲ್ಲ ವೈದ್ಯರ ಹತ್ರ ತೋರಿಸಿದ್ರು. ಯಾವಾಗ ಏನು ಮಾಡಕ್ ಆಗಲ್ಲ ಅಂದ್ಮೇಲೆ ಅವರನ್ನ ಅಕ್ಸೆಪ್ಟ್ ಮಾಡ್ಕೊಂಡು ನನ್ನನ್ನ ಎಲ್ಲ ಮಕ್ಕಳಂತೆ ನೋಡ್ಕೊಂಡ್ರು. ಬ್ಲೈಂಡ್ ಅಂತ ಎಕ್ಸ್ಟ್ರಾ ಇದು ಮಾಡ್ಲಿಲ್ಲ ಮತ್ತು ಕಡಿಮೆ ಅನಿಸ್ಲು ಇಲ್ಲ. ಎಲ್ಲಾ ಸಮಾರಂಭಗಳಲ್ಲಿ ಕಾರ್ಯಕ್ರಮ
2: ಸಹಜವಾಗಿ
3: ನಂತರ ಬ್ಲೈಂಡ್ ಸ್ಕೂಲಿಗೆ ಬಂದು ಓದಿದ ನಂತರ ಕಾಲೇಜ್ಗೆ ಹೋದೆ ನಾನು. ಇಲ್ಲಿ ಬೆಂಗಳೂರಲ್ಲಿ ನ್ಯಾಷನಲ್ ಕಾಲೇಜ್ ಅಂತ, ಜಯನಗರ ನ್ಯಾಷನಲ್ ಕಾಲೇಜ್ ಅಲ್ಲಿ PUC ಡಿಗ್ರಿ, ಬಸವನಗುಡಿ ನ್ಯಾಷನಲ್ ಕಾಲೇಜ್, ನಂತರ MA MPhil ಬೆಂಗಳೂರು ಯೂನಿವರ್ಸಿಟಿ. ಸೊ ಎಲ್ಲಾ ಮಕ್ಕಳು ಸಾಮಾನ್ಯ ಮಕ್ಕಳಿಗೆ ಏನೇನು ಅವಕಾಶ ವ್ಯವಸ್ಥೆ ಮಾಡಬೇಕು ಅದು ನಮ್ಮ ತಂದೆ ತಾಯಿ ಅವ್ರು ಮಾಡಿದ್ರು. ಮತ್ತೆ ಎಲ್ಲಾ ಟೀಚರ್ಸ್ ನಾನು ಎಲ್ಲೆಲ್ಲಿ ಓದಿದೆ ಶಾಲೆ ಕಾಲೇಜ್ ಯೂನಿವರ್ಸಿಟಿಯಲ್ಲಿ ನನ್ನ ಎಲ್ಲ ಅಧ್ಯಾಪಕರಿಗೆ ನಾನು ಆಕಾಶವಾಣಿ ಮೂಲಕ ಕೃತಜ್ಞತೆಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಸಾಕಷ್ಟು ಸ್ವಯಂ ಸೇವಕರು ಸರ್, ನನಗೆ ಸ್ವತಃ ಓದಕ್ಕೆ ಆಗದೇ ಇದ್ದಿದ್ದರಿಂದ ರಿಟೈರ್ಡ್ ವೈಫ್ಸ್ ಇರ್ಬೋದು, ರಿಟೈರ್ಡ್ ಪೀಪಲ್ ಮತ್ತೆ ಹೌಸ್ ವೈಫ್ಸ್, ನನ್ನ ಕ್ಲಾಸ್ಮೇಟ್ಸ್ ಬಹಳಷ್ಟು ಸಪೋರ್ಟ್ ಮಾಡಿದ್ರು.
2: ಈಗ ನಿಮಗೆ ತುಂಬಾ ಜನ ಸಪೋರ್ಟ್ ಮಾಡಿದ್ರು, ನಿಮ್ಮ ಪ್ರತಿಭೆ ನಿಮ್ಮ ಆಸಕ್ತಿಗೆ ಸಾಕಷ್ಟು ನೀರೆರೆದು ಪೋಷಣೆ ಮಾಡಿದ್ದಾರೆ. ನಿಮ್ಮಿಂದ ಬೆಳೆದಂತಹ ಈಗ ನಿಮ್ಮ ಪ್ರತಿಭೆ ಅದನ್ನ ಹಂಚಿಕೊಂಡವರು, ನಿಮ್ಮನ್ನ ನಿಮ್ಮ ಶಿಷ್ಯತ್ವ ತಗೊಂಡು ನಿಮ್ಮ ಜೊತೆಗೆ ಜೊತೆಗೆ ಬೆಳೆದಂತಹ ದೊಡ್ಡ ಟೀಮೇ ಇರಬಹುದು.
3: ಸೊ ನನಗೆ ಸಿಕ್ಕಂತ ಅವಕಾಶಗಳು ನನ್ನಂತವ್ರು ಎಲ್ರಿಗೂ ಸಿಗಬೇಕು, ಅವಕಾಶ ವಂಚಿತರಾಗಬಾರದು ಅನ್ನೋ ಉದ್ದೇಶ ಇಟ್ಕೊಂಡು ನನ್ನ ಗೆಳೆಯ ನಾಗೇಶ್ ಮತ್ತು ಮುದ್ದಾ ವಸಂತಿ ಮೇಡಮ್ ಎಲ್ಲ ಸೇರಿ 1997 ಸಮರ್ಥನಂ ಅನ್ನೋ ಒಂದು ಸಂಸ್ಥೆಯನ್ನು ಹಾಕಿದ್ವಿ. ನಂತರ ಅದರ ಮೂಲಕ ನಾವು ಅನೇಕ ಸಾಮಾಜಿಕ ಚಟುವಟಿಕೆಗಳನ್ನ, ಶೈಕ್ಷಣಿಕ ಇರ್ಬೋದು ಮತ್ತೆ ತಂತ್ರಜ್ಞಾನ, ಕ್ರೀಡೆ, ಸಾಂಸ್ಕೃತಿಕ ಚಟುವಟಿಕೆಗಳು, ಕ್ರೀಡೆ ಮತ್ತು ಕ್ರೀಡೆ ಜೊತೆಗೆ ಸಂಗೀತ ಮತ್ತು ನೃತ್ಯ, ಯಾಕಂದ್ರೆ ಅಂಗವಿಕಲತೆಗೆ ಪ್ರತಿಭೆ ಇರುತ್ತೆ, ಅಂಗವಿಕಲರಲ್ಲಿ ಅವಕಾಶ ಇಲ್ಲಾಂದ್ರೆ ಆ ಪ್ರತಿಭೆಗೆ ಪ್ರೋತ್ಸಾಹ ಸಿಕ್ಕಲ್ಲ. ಸೊ ಅವಕಾಶ ಕೊಟ್ಟು ಅದಕ್ಕೆ ಪ್ರೋತ್ಸಾಹ ಕೊಟ್ಟು ಅವರ ಪ್ರತಿಭೆಗೆ ಒಂದು ಪುರಸ್ಕಾರ ಕೊಡುವಂತ ವ್ಯವಸ್ಥೆ ನಮ್ಮ ಸಿಂಪಾ ಅನ್ನೋ ಒಂದು ಮ್ಯೂಸಿಕ್ ಅಂಡ್ ಡಾನ್ಸ್ ಕಾಲೇಜ್ ಇದೆ, ಅಂಡ್ ಕ್ರಿಕೆಟ್ ಅಸೋಸಿಯೇಷನ್ ಫಾರ್ ದ ಬ್ಲೈಂಡ್ ಇನ್ ಇಂಡಿಯಾ ಅಂತ ಹೇಳಿ ಅಂದ್ರೆ ಕ್ರಿಕೆಟ್ ಮಂಡಳಿನ ಸಮರ್ಥನ ಮೂಲಕ ನಾವು ಸ್ಥಾಪಿಸಿದ್ವಿ. ವರ್ಲ್ಡ್ ಬ್ಲೈಂಡ್ ಕ್ರಿಕೆಟ್ ನಲ್ಲಿ ಕೂಡ ನಾವು ಸಾಕಷ್ಟು ಚಟುವಟಿಕೆಗಳು ಮಾಡಿ ಗ್ಲೋಬಲ್ ಬ್ಲೈಂಡ್ ಕ್ರಿಕೆಟ್ ಡೆವಲಪ್ ಮಾಡಿದೀವಿ. ಅಮೆರಿಕಾ ಇಂಗ್ಲೆಂಡ್ ಅಲ್ಲೆಲ್ಲ ವ್ಯವಸ್ಥೆ ಇದೆ. ಸೊ ಈ ಸಂಸ್ಥೆ ಮೂಲಕ ನಮ್ಮಂತವ್ರಿಗೆ ಯಾವುದೇ ಅಡಚಣೆ ಬರದಂಗೆ ಓದ್ಲಿಕ್ಕೆ, ಅರ್ಥಂತ ಟೆಕ್ನಾಲಜಿ ಟ್ರೈನಿಂಗ್ ಕಲೀಲಿಕ್ಕೆ, ಆಟ ಕ್ರಿಕೆಟ್ ಆಡಲಿಕ್ಕೆ, ಬೇರೆ ಕ್ರೀಡೆ ಆಡಲಿಕ್ಕೆ, ಅದರಲ್ಲೂ ಸಂಗೀತ ಮತ್ತು ನೃತ್ಯ ಕಲೆಗಳಿಗೆ ಪ್ರೋತ್ಸಾಹ ಕೊಡಲಿಕ್ಕೆ ಸಮರ್ಥ ನಮ್ಮಲ್ಲಿ ಎಲ್ಲ ವ್ಯವಸ್ಥೆ ಇದೆ. ನಾವೇನು ಹೇಳ್ತೀವಿ ಅಂದ್ರೆ ಸರ್, ಅಂಧತ್ವ ಆಗಲಿ ಅಂಗವಿಕಲತೆ ಪ್ರತಿಭೆಗೆ ಅಡ್ಡ ಬರಬಾರ್ದು. ಸೊ ಅದಕ್ಕೆ ಬೇಕಾದಂತಹ ವೇದಿಕೆ ಬೇಕು.

0: ಅನುಕಂಪ ಇರಬಾರದು, ಅವಕಾಶ ಸಿಗಬೇಕು ಅಂತಾನೆ ಹೇಳ್ತಾರೆ ಎಲ್ಲರೂ ಕೂಡ, ಅದನ್ನೇ ಹೇಳ್ತಾರೆ. ಪ್ರತಿಭೆ ಅಷ್ಟೇ ಜನರಿಗೆ ಕಾಣಬೇಕು ಅಂತೇಳಿ. ಈಗ ಈಗ ತಾವು ಹೇಳ್ತಿದ್ರಲ್ಲ, ಜಾಗತಿಕ ಮಟ್ಟದಲ್ಲಿ ಕೂಡ ನಿಮ್ಮನ್ನು ಗುರುತಿಸ್ಕೋಬೇಕಂತಂದ್ರೆ ಅಲ್ಲೆಲ್ಲ ಹೋಗಿ ಆಟ ಆಡಿ ಬಂದಿದ್ದೀರಾ ಬೇರೆ ದೇಶಕ್ಕೆ, ಮತ್ತೆ ಯಾವ್ಯಾವ ಕಾರಣಕ್ಕಾಗಿ ನೀವು ವಿದೇಶಕ್ಕೆ ಹೋಗಬೇಕಾಯ್ತು?
1: ಸರ್, ಅನೇಕ ಕಾರಣಕ್ಕಾಗಿ. ಮೊದಲು ನಾನು 1986 ಇನ್ನು 10ನೇ ಕ್ಲಾಸ್ ಅಲ್ಲಿ ಇದ್ದಾಗಲೇ ರಮಣ ಮಹರ್ಷಿ ಅಂದ್ರ ಶಾಲೆಯಿಂದ ಇಂಗ್ಲೆಂಡ್ ಕರ್ಕೊಂಡು ಹೋಗಿದ್ದೆ. ಅವಾಗ 3 ಕಾರಣಕ್ಕೆ ಹೋಗಿದ್ವಿ, ಅದು ಎಜುಕೇಶನ್ ಕಲ್ಚರ್ ಯೂತ್ ಎಕ್ಸ್ಚೇಂಜ್ ಪ್ರೋಗ್ರಾಮ್ ಅಂತ ಹೇಳಿ ಹೋಗಿದ್ವಿ. ನಾನು BBC ಕೂಡ ಬಹಳ ಇಷ್ಟ, ನನಗೆ ತುಂಬಾ ಕೇಳ್ತಿದ್ದೆ. ಅದ್ರ

0: ರಮಣ ಮಹರ್ಷಿ ಅಂದ್ರ ಶಾಲೆಯಿಂದ ಇಂಗ್ಲೆಂಡ್ ಕರ್ಕೊಂಡೋಗಿದ್ವಿ. ಅವಾಗ ಮೂರು ಕಾರಣಕ್ಕೆ ಹೋಗಿದ್ವಿ, ಅದು ಎಜುಕೇಶನಲ್ ಕಲ್ಚರ್ ಯೂತ್ ಎಕ್ಸ್ಚೇಂಜ್ ಪ್ರೋಗ್ರಾಮ್ ಅಂತ ಹೇಳಿ ಹೋಗಿದ್ವಿ. ನಾನು BBC ಕೂಡ ಬಹಳ ಇಷ್ಟ, ನನಗೆ ತುಂಬಾ ಕೇಳ್ತಿದ್ದೆ, ಅದ್ರ ಮೂಲಕ ಇಂಗ್ಲಿಷ್ ಕಲಿತೆ. ಸೊ ಅಲ್ಲಿ ಹೋದಾಗ ನಾನು ಹಾಡೋದು, ನೃತ್ಯ ಮಾಡೋದು, ಮತ್ತೆ ಅಲ್ಲಿ ಹೋಗಿ ಕ್ರಿಕೆಟ್ ಕೂಡ ಆಡಿದ್ವಿ. ಸೊ ನಂತರ ಹಾಗೆ ಪ್ರಾರಂಭ ಆಗಿದ್ದು 1997 ಮತ್ತೆ ಪ್ರಾರಂಭ ಮಾಡಿದೆ ಫಾರಿನ್ ಹೋಗ್ಲಿಕ್ಕೆ. ಸಮರ್ಥ ನಮ್ ಕ್ರಿಕೆಟ್ ಅಸೋಸಿಯೇಷನ್ ಫಾರ್ ದ ಬ್ಲೈಂಡ್ ಮೂಲಕ ಕೇಪ್ ಟೌನ್ ಹೋಗಿದ್ದೆ, ಅಲ್ಲಿ ಕ್ರಿಕೆಟ್ ಕಾನ್ಫರೆನ್ಸ್ಗೆ. ಮತ್ತೆ ನಮ್ಮ ಇಂಡಿಯನ್ ಬ್ಲೈಂಡ್ ಕ್ರಿಕೆಟ್ ಟೀಮ್ ಅನೇಕ ದೇಶಗಳಿಗೆ ಕರ್ಕೊಂಡು ಹೋಗಿದ್ವಿ. ನಮ್ಮ ಸಂಗೀತ ಮತ್ತು ನೃತ್ಯ ತಂಡವನ್ನ, ಸಮರ್ಥ ನಮ್ಮ ಸುನಾದ ತಂಡವನ್ನ ಅನೇಕ ಬಾರಿ ಹೊರದೇಶಕ್ಕೆ ಕರ್ಕೊಂಡು ಹೋಗಿದ್ವಿ, ಅಮೆರಿಕ, ಇಂಗ್ಲೆಂಡ್, ಬ್ಯಾಂಕಾಕ್ ಮತ್ತು ಬೇರೆ ರಾಷ್ಟ್ರಗಳಿಗೆ ಅವರ ಪ್ರತಿಭೆ ತೋರಿಸಲಿಕ್ಕೆ. ಮತ್ತು ನಮ್ಮ ಕನ್ನಡ ಭಾಷೆ, ಕನ್ನಡ ಭಾಷೆಯಲ್ಲಿ ಇರತಕ್ಕಂಥ ಒಂದು ಹಿರಿಮೆಯನ್ನ ಪ್ರತಿನಿಧಿಸಲಿಕ್ಕೆ ಕೂಡ ಅಕ್ಕ ಸಮ್ಮೇಳನಕ್ಕಿರ್ಬೋದು, ವೀರಶೈವ ಸಮಾಜ ಆಫ್ ನಾರ್ತ್ ಅಮೆರಿಕಾ ಇರ್ಬೋದು, ಮತ್ತೆ ರೋಟರಿ ಇಂಟರ್ನ್ಯಾಷನಲ್ ಕನ್ವೆನ್ಷನ್ಗೆ, ಇದರ ಎಲ್ಲ ವರ್ಲ್ಡ್ ಬ್ಯಾಂಕ್ ಅಲ್ಲಿ ಹೋಗಿ ಪರ್ಫಾರ್ಮ್ ಮಾಡಿದ್ದಾರೆ ನಮ್ಮ ಹುಡುಗರು. ಸೊ ನಾವು ಆಕಾಶವಾಣಿ ಮೂಲಕ ಏನೇನು ಕೇಳಿದೆ, ಈವನ್ ಯುನೈಟೆಡ್ ನೇಷನ್ಸ್ ಬಗ್ಗೆ, ವರ್ಲ್ಡ್ ಬ್ಯಾಂಕ್ ಬಗ್ಗೆ, ವರ್ಲ್ಡ್ ಬ್ಯಾಂಕ್ ಇದರದ್ದು ಎಲ್ಲ ಅಲ್ಲೆಲ್ಲ ಹೋಗಿ ಕರ್ಕೊಂಡು ಹೋಗಿ ಪರ್ಫಾರ್ಮೆನ್ಸ್ ಮಾಡಿದೆ. ಮತ್ತೆ ಅಲ್ಲೆಲ್ಲ ಹೋದಾಗ ನನಗೆ ನೆನಪಾಗ್ತಿತ್ತು, ನಾನು ಆಕಾಶವಾಣಿಯಲ್ಲಿ ಇದ್ರ ಬಗ್ಗೆ ಎಲ್ಲ ಕೇಳಿದ್ನಲ್ಲ, ಸೊ ಅಲ್ಲಿ ಹೋಗ್ಬೇಕು ಅನ್ನೋ ಒಂದು.
1: BBCನ ಕೂಡ ಕೇಳಿದ್ರಿ ನೀವು?
0: ತುಂಬಾ.
1: ಇಲ್ಲಿ ತಮ್ಮ ಒಂದು ಪುಸ್ತಕದಲ್ಲಿ ವಾಟ್ ಯು ಸಿ ಐ ಹಿಯರ್ ಆಲ್ ಥ್ಯಾಂಕ್ಸ್ ಟು ಟೆಕ್ ಅಂತ ಹೇಳಿ ಒಂದು ಚಾಪ್ಟರ್ ಇದೆ, ಎದ್ರ ಬಗ್ಗೆ ಇದೆ ಇದು?
0: ಸರ್, ಇದು ಸ್ಟಾರ್ಟಿಂಗ್ ಆಕಾಶವಾಣಿ. ಸೊ ಈ ಕಾಮೆಂಟೇಟರ್ಸ್ ನೋಡಿ ಹೇಳೋದನ್ನ ಕೇಳಿಸ್ಕೊಂತಿದ್ವಿ. ಸೊ ಈ ಟಿವಿ ಬಂದ್ರು ಕೂಡ ಕೇಳಿಸಿ ಕೇಳಿಸ್ಕೊಳ್ಳಬೇಕು, ಅದರಿಂದ ಆಕಾಶವಾಣಿಗೆ ವಿಶೇಷವಾದ ಸ್ಥಾನ. ನಂತರ ಟೆಲಿಫೋನ್ ಬಂತು, ಈಗ ಸ್ಮಾರ್ಟ್ ಫೋನ್ ಇರೋದ್ರಿಂದ ನಾವು ಆಕಾಶವಾಣಿ ರೇಡಿಯೋ ಫೋನ್ ಅಲ್ಲೇ ಕೇಳ್ಬೋದು, ಸ್ಮಾರ್ಟ್ ಟೆಲಿವಿಷನ್ ಇರೋದ್ರಿಂದ ನಾವು ಟಿವಿ ನೋಡೋ ಅವಶ್ಯಕತೆ ಇಲ್ಲ, ರೇಡಿಯೋ ಕೇಳ್ಬೋದು. ನಾನು ಅದೇ ಮಾಡ್ತಿದ್ದೀನಿ. ಸೊ 24/7 ನಮ್ಮ ಮನೆಯಲ್ಲಿ ಆಕಾಶವಾಣಿ ಬೆಂಗಳೂರು ಓಡ್ತಾ ಇರುತ್ತೆ.
1: ಈಗ ಆಕಾಶವಾಣಿ ಮೊದಲು ಒಂದು ಯಾವುದೋ ಒಂದು ಸ್ಥಳದಲ್ಲಿ ಒಂದು ರೇಡಿಯೋ ಇಟ್ಟಿರ್ತಿದ್ರು, ಒಂದು ಸೆಟ್ ಇರ್ತಿತ್ತು, ಹೇಗೆ ಟಿವಿ ಒಂದು ಹಾಲಲ್ಲಿ ಇರುತ್ತೆ ಹಂಗೆ. ಆದ್ರೆ ಇವಾಗ ಆಕಾಶವಾಣಿ ಪ್ರತಿಯೊಬ್ಬರ ಕೈಗೆ ಬಂತು, ಮೊಬೈಲ್ ಮೂಲಕವಾಗಿ ಅದು ಪ್ರತಿಯೊಬ್ಬರ ಕೈಗೆ ಬಂದಿರೋದ್ರಿಂದ ಆಕಾಶವಾಣಿ ಇನ್ನೂ ಹೆಚ್ಚಿಗೆ ಕೇಳಬೇಕು. ಆಕ್ಚುಲಿ ಕೇಳೋದು ಕಡಿಮೆ ಇದೆ, ನೋಡೋದು ಜಾಸ್ತಿ ಆಗಿದೆ. ನೋಡಿ ನೋಡಿ ನೋಡಿ ನೋಡಿ ನೋಡಿ ಹಾಳಾಗಿದ್ದಾರೆ. ಈಗ ಕೇಳೋದು ಮತ್ತೆ ಅದು ತುಂಬಾನೇ ಪ್ರಮುಖ ಅಂತ ಅಂಶ ಮನವರಿಕೆ ಆದ್ಮೇಲೆ ಮತ್ತೆ ಕೇಳಲಿಕ್ಕೆ ವಾಪಸ್ ಬರಬೇಕಾಗಿದೆ ಜನ.
0: ಸೊ ಅದರಿಂದ ನಾನು ಈ ಮೂಲಕ ಹೇಳೋದೇನೆಂದ್ರೆ, ಎಲ್ಲ ಶ್ರೋತೃಗಳಿಗೆ ತಮ್ಮ ತಮ್ಮ ಸ್ನೇಹಿತರಿಗೆ ಹೇಳಿ, ಆಮೇಲೆ ಯೂಟ್ಯೂಬ್ ಅಲ್ಲಿ ಕೇಳ್ಬೋದು ನೀವು ಆಕಾಶವಾಣಿನ. ಆಮೇಲೆ AIR ಆಪ್ ಇದೆ, ಡೌನ್ಲೋಡ್
1: ಮಾಡ್ಕೊಳ್ಳಿ
0: ಆಪ್ ಇದೆ. ಸೊ ನಾನು ಎಷ್ಟೋ ಸತಿ ಫಾರಿನ್ ಇದ್ದಾಗಲೂ ಕೂಡ ಆಕಾಶವಾಣಿ ಕೇಳ್ತಾ ನಮ್ಮ ಸಮರ್ಥ ನಮ್ಮ ಸಂಸ್ಥೆ ಬಗ್ಗೆ ಸುದ್ದಿ ಬಂದಾಗ ನಾನು ಆಕಾಶವಾಣಿ ಮೂಲಕ ಕೇಳಿದ್ದೀನಿ.
1: ಕೇಳಿದಿರಲ್ಲ?
0: ಹಾ ಸರ್, ಅದು ಸಮರ್ಥ ನಮ್ದು.
1: ಈಗ ನಿಮ್ಮ ಒಂದು ಸಂಸ್ಥೆ ಆಗ್ಲಿ ನಿಮಗಾಗ್ಲಿ ರಾಷ್ಟ್ರ ಪ್ರಶಸ್ತಿ ಸಿಕ್ಕಿದೆ, ರಾಷ್ಟ್ರಪತಿಗಳ ಪ್ರಶಸ್ತಿಗಳನ್ನು ತಾವು ಸ್ವೀಕರಿಸ್ತಾ ಇರೋದ್ರಿಂದ ಸಾಕಷ್ಟು ಫೋಟೋಗಳಿವೆ ಇಲ್ಲಿ. ಈ ನಿಮಗೆ ಸಿಕ್ಕಂತಹ ಪುರಸ್ಕಾರಗಳು, ಇವುಗಳ ಬಗ್ಗೆ ಹೇಳಿ.
0: ನಮ್ಮ ಕೆಲಸವನ್ನ ಗುರುತಿಸಿ ಅನೇಕ ರಾಷ್ಟ್ರ ಪ್ರಶಸ್ತಿಗಳು, ರಾಜ್ಯ ಪ್ರಶಸ್ತಿಗಳು ಬಂದಿದ್ದಾವೆ. ರಾಷ್ಟ್ರಪತಿ ಭವನ್ಗೆ, ರಾಜ್ಯಭವನ್ಗೆ, ಮತ್ತೆ ನಮ್ಮ ವಿಧಾನಸೌಧಕ್ಕಾಗ್ಲಿ, ಪಾರ್ಲಿಮೆಂಟ್, ಎಲ್ಲಾ ಕಡೆ ಹೋಗುವಂತ ಅವಕಾಶ.
1: ಪ್ರಧಾನಿಗಳನ್ನ ಭೇಟಿ ಆಗಿದ್ದೀರಾ?
0: ಪ್ರಧಾನಿಗಳನ್ನ ಸಾಕಷ್ಟು ಸರಿ ಭೇಟಿ ಮಾಡಿದ್ದೀನಿ. ನನಗೆ ಬಹಳ ಹೆಮ್ಮೆ ಏನಾಗುತ್ತೆ ಅಂದ್ರೆ, ನಮ್ಮ ಅಂದ್ರೆ ಕ್ರಿಕೆಟ್ ಅನ್ನ ಬಹಳ ಹತ್ತಿರದಿಂದ ಗಮನಿಸಿ ಅದಕ್ಕೆ ಪ್ರೋತ್ಸಾಹ ಕೊಡ್ತಾ ಇರೋದು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳು. ಆಮೇಲೆ ಈಗ ಹೋದ ವರ್ಷ ನಮ್ಮ ಹುಡುಗಿಯರು, ಬ್ಲೈಂಡ್ ಹುಡುಗಿಯರು ವರ್ಲ್ಡ್ ಕಪ್ ಗೆದ್ದು ಬಂದ್ರು, ಇನಾಗಿರಲ್ ವರ್ಲ್ಡ್ ಕಪ್ ನ. ಅವಾಗ ಸಾಕಷ್ಟು ಮನ್ನಣೆ ಸಿಕ್ತು, ಮುಖ್ಯವಾಗಿ ನಮ್ಮ ಪ್ರಧಾನಮಂತ್ರಿಗಳು ಕರೆದು ಸನ್ಮಾನ ಮಾಡಿ ಒಂದು 3/4 ಗಂಟೆ ಎಲ್ಲರಿಗೂ ಲಡ್ಡು ತಿನ್ಸಿದ್ರು ನಮ್ಮ ತಾಯಿ ತರ. ಆಮೇಲೆ ಇನ್ನೂ ಹೇಳ್ಬೇಕಂದ್ರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಕೂಡ ತಂಡವನ್ನ ಸನ್ಮಾನ ಮಾಡಿ ಕರ್ನಾಟಕದ 3 ಹುಡುಗಿಯರಿಗೆ 10-10 ಲಕ್ಷ ರೂಪಾಯಿ ನಗದು ಬಹುಮಾನ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ನೋಡಿ ಸರ್, ಒಂದೊಂದು ಹೆಜ್ಜೆ ಮುಂದೆ ಹೋಗಿ ಕರ್ನಾಟಕದ ಅಲ್ಲದೆ 13 ಹುಡುಗಿಯರಿಗೆ ತಲಾ 2-2 ಲಕ್ಷ ರೂಪಾಯಿ ಪ್ರಶಸ್ತಿ ಕೊಟ್ಟರು. ಸೊ ಈ ತರ ಅನೇಕ ಮುಖ್ಯಮಂತ್ರಿಗಳು ನಮ್ಮ ರಾಷ್ಟ್ರಪತಿಗಳು ಅವ್ರನ್ನ ಗುರುತಿಸಿದ್ರು. ಆಮೇಲೆ ಕೆಲವು ರಾಜ್ಯದ ಮುಖ್ಯಮಂತ್ರಿಗಳು ಆಗ್ಲೇ ಕೆಲಸನೂ ಕೊಟ್ಬಿಟ್ಟಿದ್ದಾರೆ ಅವ್ರಿಗೆ. ಸೊ ಕ್ರಿಕೆಟ್ ಮೂಲಕ ಸಾಕಷ್ಟು ಅಭಿವೃದ್ಧಿ ಆಗ್ತಾ ಇದೆ ಅವ್ರ ಜೀವನದಲ್ಲಿ. ಹಾಗೆ ಸಂಗೀತ, ನೃತ್ಯ ಮತ್ತು ಶಿಕ್ಷಣ, ತಂತ್ರಜ್ಞಾನ ಇವೆಲ್ಲ ಬಳಸ್ಕೊಂಡು ಯಾರ್ಯಾರಿಗೆ ಯಾವುದರಲ್ಲಿ ಆಸಕ್ತಿ ಇರುತ್ತೋ ಅವರ ಒಂದು ಲೈವ್ಲಿಹುಡ್, ಅವ್ರ ಜೀವನದಲ್ಲಿ ಸ್ವಾವಲಂಬಿಗಳಾಗಿ ಬದುಕಬೇಕು ಅನ್ನೋದೇ ಸಮರ್ಥ ನಮ್ಮ ಸಂಸ್ಥೆ ಗುರಿ.
1: ಬಹಳಷ್ಟು ವಿಚಾರಗಳನ್ನ ನಾವು ಬಹುಶಃ ಮಾತಾಡಿದ್ದೀವಿ, ಯಾಕಂದ್ರೆ ನಿಮ್ಮ ವಿಷಯವಾಗಿ ಮಾತಾಡಲಿ ಕೂತ್ಕೊಂಡ್ರೆ ತುಂಬಾನೇ ಹೊತ್ತು ಬೇಕಾಗತ್ತೆ. ನಿಗದಿತ ಸಮಯದಲ್ಲಿ ಒಂದು ಒಳ್ಳೆಯ ವಿಚಾರವನ್ನ ತಾವು ಹೇಳಿದ್ದೀರಿ. ಮತ್ತೆ ಯಾವುದೇ ಒಂದು ನಮ್ಮಲ್ಲಿರುವಂತಹ ಅಂಗವೈಕಲ್ಯ ಆಗಿರ್ಬೋದು, ದೋಷ ಆಗಿರ್ಬೋದು, ಅದು ನಮ್ಮ ಪ್ರತಿಭೆಗೆ ಹಿನ್ನಡೆ ಆಗಬಾರ್ದು. ಸಾಕಷ್ಟು ಅವಕಾಶಗಳನ್ನು ನೀಡಿದರೆ ಖಂಡಿತವಾಗಿ ಅವರು ದೊಡ್ಡ ಮಟ್ಟದಲ್ಲಿ ನಿಲ್ತಾರೆ ಅಂತ ಅನ್ನೋದಕ್ಕೆ ನೀವು

0: ಸಾಕ್ಷಿ ಮತ್ತೆ ನಿಮ್ಮ ಜೊತೆ ಜೊತೆಗೆ ಬೆಳೀತಾ ಇರುವಂತಹ ನಿಮ್ಮ ಸಮರ್ಥನ ಸಂಸ್ಥೆಯಲ್ಲಿ ಸಂಘಟನೆ ಒಳಗೆ ಇದ್ದಂತಹ ಯಾರೇ ಆಗ್ಲಿ ಅವ್ರು ಬೆಳೀತಾ ಇರೋದು ನೋಡಿದ್ರೆ ಖಂಡಿತವಾಗಿ ಅವಕಾಶ ಕೊಟ್ಟರೆ ಪ್ರತಿಯೊಬ್ಬರು ಮೇಲೆ ಬರ್ತಾರೆ ಅಂತ ಅನ್ನೋದಕ್ಕೆ ಸಾಕ್ಷಿ ಅಂತ ಹೇಳ್ಬೋದು. ಈ ವಿಚಾರವನ್ನ ತಾವು ನಮ್ಮೆಲ್ಲ ಕೇಳುಗರ ಜೊತೆಗೆ ಹಂಚಿಕೊಂಡಿದ್ದೀರಿ. ನಿಮ್ಮ ಬಗ್ಗೆ ನಮಗೆ ಬಹಳ ಪ್ರೀತಿ ಇದೆ. ಆಕಾಶವಾಣಿ ಬಗ್ಗೆ ನೀವು ಆಡಿದಂತಹ ಮಾತುಗಳನ್ನ ಎಲ್ಲರೂ ಕೂಡ ಕೇಳಿದರೆ ಆಕಾಶವಾಣಿ ಹೀಗೆ ಇನ್ನೊಬ್ಬರಿಗೆ ಪ್ರೇರಣೆ ಆಗಿರಲಿ ಅಂತ ಹೇಳಿ ಸಂದರ್ಭದಲ್ಲಿ ಹಾರೈಸೋಣ ಸರ್.
1: ನಿಜವಾಗಿ ನಿಮಗೂ ನಾನು ಅಭಿನಂದಿಸ್ತೀನಿ, ಯಾಕಂದ್ರೆ ಬಹಳ ವಿಶೇಷವಾದ ಕಾರ್ಯಕ್ರಮ ತಾವು ಮಾಡ್ತಾ ಇದ್ದೀರಿ. ಆಕಾಶವಾಣಿ 90 ವರ್ಷದ ಆಕಾಶ ಮುಟ್ಟಿ ಕಾರ್ಯಕ್ರಮ ಪ್ರತಿದಿನ ನಾನು ಕೇಳ್ತೀನಿ. 8:30 ರಿಂದ 8:50 ಕಗ್ಗದ ಸಿರಿ
0: ಬರೋ
1: ದಿನ ಕೇಳ್ತೀನಿ. ಸೊ ಈ ಕಾರ್ಯಕ್ರಮ ಇನ್ನೂ ಹೀಗೆ ಮುಂದುವರಿಲಿ. ಎಲ್ಲಾ ಶ್ರೋತೃಗಳು ಆಕಾಶವಾಣಿನ ಕೇಳ್ತಾ ಇರಿ, ಮತ್ತೆ ಆಕಾಶವಾಣಿಗೆ ಕೊಡುಗೆ ಕೊಟ್ಟಂತವ್ರ ಬಗ್ಗೆ ನೀವು ಹೇಳ್ತಿರಲ್ಲ, ಅದ್ನ ಕೇಳೋದು ಬಹಳ ಸಂತೋಷ ಆಗುತ್ತೆ ನನಗೆ. ಸೊ ನಾವು ಸದಾ ಆಕಾಶವಾಣಿ ಕೇಳ್ತೀವಿ. ಆಕಾಶವಾಣಿ ನಿರಂತರವಾಗಿ ಇನ್ನೂ ಹೆಚ್ಚಿನ ಮಟ್ಟಕ್ಕೆ ಶ್ರೋತೃಗಳಿಗೆ ತಲುಪಲಿ ಅಂತ ಹೇಳಿ ಹೇಳ್ತೀನಿ. ಸಮರ್ಥನ ಬಗ್ಗೆ ಇನ್ನೊಂದು ವಿಚಾರ ಇಷ್ಟಪಡ್ತೀನಿ. ಸೊ ಸಮರ್ಥನ ಬೆಳಿಲಿಕ್ಕೂ ಕೂಡ ಆಕಾಶವಾಣಿ ಕೊಡುಗೆ ಇದೆ. ಯಾಕಂದ್ರೆ ನಾವು ಸಾಕಷ್ಟು ವಿಚಾರಗಳನ್ನ ಆಕಾಶವಾಣಿ ಮೂಲಕ ತಿಳಿಸಿ ಅನೇಕರು ಅದರ ಲಾಭ ಪಡ್ಕೊಂಡಿದ್ದಾರೆ. ಮತ್ತೆ ಆಕಾಶವಾಣಿಯಲ್ಲಿ ಸ್ಪಂದನ ಅಂತ ಒಂದು ಕಾರ್ಯಕ್ರಮ ಬರ್ತಿತ್ತು ಸರ್, ಶಿವಕುಮಾರ್ ಅವ್ರು ನಡೆಸ್ತಿದ್ರು. ಅದ್ರ ಮೂಲಕ ಎಷ್ಟೋ ಜನರು ಸಮರ್ಥ ನಮ್ಗೆ ನಾನು ಅದನ್ನ ಕೇಳಿ ಅವ್ರು ನಮ್ಮ ಹತ್ರ ಕಳಿಸ್ಕೊಡಿ ಅಂತ ಕೇಳಿ ಅವರಿಗೆಲ್ಲ ಸಪೋರ್ಟ್ ಮಾಡಿದವರೆಲ್ಲ ಸ್ವಾವಲಂಬಿಗಳಾಗಿದ್ದಾರೆ. ನಂತರ ಕ್ರಿಕೆಟ್ ಬಗ್ಗೆ ಸಾಕಷ್ಟು ಆಕಾಶವಾಣಿಯಲ್ಲಿ ಕ್ರೀಡಾ ಲೋಕದಲ್ಲೆಲ್ಲ ಬಂದಿದೆ, ಮತ್ತೆ ನ್ಯೂಸ್ ಅಲ್ಲಿ ಬಂದಿದೆ. ನಾವು ಕೋವಿಡ್ ಸಂದರ್ಭದಲ್ಲಿ ಸಾಕಷ್ಟು ಕೆಲಸ ಮಾಡುವಾಗ ಆಕಾಶವಾಣಿ ಬಹಳ ನಮಗೆ ಸಪೋರ್ಟ್ ಆಗಿ ನಿಲ್ತು. ಸೊ ಹೀಗೆ ಆಕಾಶವಾಣಿ ಇಲ್ಲದೆ ಏನು ಇಲ್ಲ ನನಗೆ. ನನಗೆ ವೈಯಕ್ತಿಕವಾಗಿ ಆಕಾಶವಾಣಿ ಎಲ್ಲ. ಆಕಾಶವಾಣಿ ಬರೋದಂದ್ರೆ ನನಗೆ ತಾಯಿ ಮನೆಗೆ ಹೋದಂಗೆ, ತವರು ಮನೆಗೆ ಬಂದಂಗೆ. ಬಹಳ ದಿವಸ ನಂತರ ಆಕಾಶವಾಣಿ ಬರೋ ಅವಕಾಶ ನೀವು ಮಾಡ್ಕೊಟ್ಟಿದ್ದೀರಿ.
0: 80 ವರ್ಷ
1: ನನಗೆ ಅವಾಗ ಉದಯಾದ್ರಿ ಅವರೆಲ್ಲ ಇದ್ದಾಗ ಬಹಳ ಬರ್ತಿದ್ದೀರಿ. ಸೊ ಈಗ ನೀವು ಸಿಕ್ಕಿದಿರಿ, ಸೊ ಇನ್ಮೇಲೆ ಮತ್ತೆ
0: ಬರ್ತಾ
1: ಇರಿ, ನೀವೆಲ್ಲ ಬನ್ನಿ.
0: ನಿಮಗೆ ನಮ್ಮ ಕೇಳುಗರ ಪರವಾಗಿ ಅನಂತಾನಂತ ಧನ್ಯವಾದಗಳು.
1: ಮತ್ತೊಮ್ಮೆ ಎಲ್ಲ ಆಕಾಶವಾಣಿ ಶ್ರೋತೃಗಳಿಗೆ ನನ್ನ ಅನಂತಾನಂತ ನಮಸ್ಕಾರಗಳು. ಮತ್ತೆ ಆಕಾಶವಾಣಿಗೆ ನಾನು ಶುಭ ಹಾರೈಸ್ತಾ ಆಕಾಶವಾಣಿ 90 ದಾಟಿ 1000 ವರ್ಷ ಮುಗಿಸಿ ಸೂರ್ಯಚಂದ್ರ ಇರೋವರೆಗೂ ನಿರಂತರವಾಗಿ ಆಕಾಶವಾಣಿ ಸೇವೆ ಮುಂದುವರಿಲಿ, ಇನ್ನು ಉಜ್ವಲಿಸಲಿ ಪ್ರಜ್ವಲಿಸಲಿ ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ.
0: ಧನ್ಯವಾದಗಳು.
2: ಆಕಾಶ ಬುಟ್ಟಿ ಕಾರ್ಯಕ್ರಮದಲ್ಲಿ ಇದುವರೆಗೂ ಕ್ರೀಡೆ ಮತ್ತಿತರ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ ವಿಶೇಷ ಚೇತನರಾದ ಮಹಾಂತೇಶ್ ಕಿವುಡಸಣ್ಣವರ್ ಅವರೊಂದಿಗಿನ ಸಂದರ್ಶನವನ್ನ ಆಲಿಸಿದಿರಿ. ಇವರೊಂದಿಗೆ ಜಾಂಪಣ್ಣ ಆಶಿಹಾಳ್. ಇದುವರೆಗೂ ಆಕಾಶವಾಣಿಯ 90 ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಆಕಾಶ ಬುಟ್ಟಿ ಕೇಳಿದಿರಿ. ಸಮುದ್ರದಲ್ಲಿ ಸ್ನಾನಕ್ಕೆಂದೇ ಬೇರೆ ತೆರೆಗಳಿರುವುದಿಲ್ಲ, ಬಂದ ತೆರೆಗಳಿಗೆ ತಲೆಯೊಡ್ಡಿ ಸ್ನಾನ ಮಾಡಬೇಕು. ಹಾಗೆಯೇ ಬದುಕಿನಲ್ಲಿ ಸಂತೋಷಕ್ಕೆಂದೇ ಬೇರೆ ದಿನಗಳಿರುವುದಿಲ್ಲ, ಎಲ್ಲ ದಿನಗಳಲ್ಲೂ ಸಂತೋಷಕ್ಕೆ ಅವಕಾಶ ಉಂಟು. ಅದನ್ನು ಅನುಭವಿಸುವ ಮನಸ್ಸು ನಮ್ಮದಾಗಿರಬೇಕು.
3: ಎಲ್ಲೆಡೆ ತುಂಬಿದೆ ಆನಂದ.

0: ಯಾರು ನಮಗಿಂತ ಮುಂದಿದ್ದಾರೆ ಅಥವಾ ಯಾರು ನಮಗಿಂತ ಹಿಂದಿದ್ದಾರೆ ಎಂದು ಯೋಚಿಸುವುದರ ಬದಲು
1: ಯಾರು ನಮ್ಮ ಜೊತೆಗಿದ್ದಾರೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳೋಣ.
0: ನಾವು ಒಬ್ಬರಿಗೆ ಸಹಾಯ ಮಾಡಿದರೆ
1: ನಮಗೆ ಇಬ್ಬರು ಸಹಾಯ ಮಾಡುತ್ತಾರೆ.
0: ನಾವು ಸಮಾಜವನ್ನು ಬೆಳೆಸಿದರೆ
1: ಸಮಾಜ ನಮ್ಮನ್ನು ಬೆಳೆಸುತ್ತದೆ.
2: ಮುಂದೆ ಬನ್ನಿ, ಇನ್ನಾದರೂ ಜೀವನದಲ್ಲಿ ಮುಂದೆ ಬನ್ನಿ, ಮುಂದೆ ಬನ್ನಿ, ಇನ್ನು ಮುಂದೆ ಬನ್ನಿ.
3: ಒಂದು ಮಾತು ಒಂದು ಮಾತು ನಾನು ಕೇಳಲು
4: ಕಣ್ಣು ಮಾತಿನೊಂದಿಗೆ ಮುದ ನೀಡುವ ಗೀತೆಗಳ ಸಮ್ಮಿಲನ ಗಾನಗಂಗೆ.
5: ಎಂಥ ಮಾತು ಎಂಥ ಮಾತು ನೀನು ಕೇಳಿದೆ.
4: ಮಾತು ಮಾಹಿತಿ ಮಂಥನದೊಂದಿಗೆ ಮನಸ್ಸಿಗೆ ಉಲ್ಲಾಸ ನೀಡುವ ಹಾಡುಗಳ ರಸಗಂಗೆ ಗಾನಗಂಗೆ.
1: ಪ್ರತಿದಿನ ಬೆಳಿಗ್ಗೆ 9:30 10:30 ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯ ವಾಹಿನಿಯಲ್ಲಿ ಕೇಳಿ ಗಾನಗಂಗೆ.

ಕಗ್ಗದ ಸಿರಿ ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಒಂದು ಕಡೆ ಚಿಗುರುತಲಿ, ಒಂದು ಕಡೆ ಬಾಡುತ್ತಲಿ, ಕುಂದುತಿರೆ ಕೊಂಬೆ ಮುಂಡದಲ್ಲಿ ಹಬ್ಬುತ್ತಲಿ. ಒಂದು ಕಡೆ ಚಿಗುರುತಲಿ, ಒಂದು ಕಡೆ ಬಾಡುತ್ತಲಿ, ಕುಂದುತಿರೆ ಕೊಂಬೆ ಮುಂಡದಲ್ಲಿ ಹಬ್ಬುತ್ತಲಿ. ಎಂದೆಂದು ಮಶ್ವತ್ಥ ಹಳೆ ಹೊಸದು, ತಾನದ ಸ್ಪಂದನವು ಬ್ರಹ್ಮನದು ಮಂಕುತಿಮ್ಮ. ಎಂದೆಂದು ಮಶ್ವತ್ಥ ಹಳೆ ಹೊಸದು, ತಾನದ ಸ್ಪಂದನವು ಬ್ರಹ್ಮನದು ಮಂಕು.

ಈ ಲೋಕದಲ್ಲಿ ಈ ಮರಕ್ಕೆ ಸತ್ವ ರಜಸ್ಸು ತಮಸ್ಸುಗಳೆಂಬ ಗುಣಗಳೇ ಅಭಿವೃದ್ಧಿಪಡಿಸುವ ಗೊಬ್ಬರ, ಭೋಗ್ಯ ವಿಷಯಗಳೇ ಅದರ ಚಿಗುರೆಲೆ, ಅದರ ಬೀಳಲು ಬೇರುಗಳು ಕರ್ಮಪಾಶಗಳಾಗಿ ನಮ್ಮನ್ನೇ ಕಟ್ಟಿ ಹಾಕುತ್ತವೆ. ಜಗದ್ರೂಪವಾದ ಅಶ್ವತ್ ವೃಕ್ಷದ ಮೂಲವು ಮನುಷ್ಯನ ಹಿಡಿತಕ್ಕೆ ಸಿಕ್ಕತಕ್ಕದ್ದಲ್ಲ. ಒಂದು ಘಳಿಗೆ ಇರುವಂತೆ ಮರುಘಳಿಗೆ ಇರಲಾರದ್ದು. ಕ್ಷಣಿಕ, ಚಂಚಲ, ಯಾವ ಬ್ರಹ್ಮವಸ್ತು ಸ್ವರೂಪದಲ್ಲಿ ತತ್ವದಲ್ಲಿ ಸ್ಥಿರವೋ, ಏಕಾಕಾರವೋ, ನಿರ್ವಿಕಾರಿಯೋ ಅದು ಕಾರ್ಯರೂಪದಲ್ಲಿ ಚಲನಶೀಲ, ಬಹುರೂಪಿ, ಸಂಸಾರ ವಿಕಾರಿ. ಅದರ ಮೂಲ ವಸ್ತು ಹುಟ್ಟಿಲ್ಲದ್ದು, ಸಾವಿಲ್ಲದ್ದು, ಶಾಂತಂ ಶಿವಂ ಅದ್ವೈತಂ ಬ್ರಹ್ಮ. ಶ್ರೀರಾಮಕೃಷ್ಣರು ಪರಮಹಂಸರು ವಚನವೇದದಲ್ಲಿ ಹೇಳುವಂತೆ ಸ್ಪಂದನ ಮಾತ್ರ, ಮಿಡಿಯುವಿಕೆ ಬ್ರಹ್ಮನ.

ದಾಟಿಸುವ ಹಡಗು ನಿನ್ನ ಇಚ್ಛೆಯ ನೀನು ಪೂರೈಸುತ್ತಿರಲು ತಮ್ಮ ಗೈಮೆಯಿದೆಂದು ತಿಳಿವರಿ ಜನರು ಕೆಸರಿನಲ್ಲಿ ಸಲಗವನು ಹಿಡಿಯುವಳು ನೀನು ಹೆಳವನನು ಗಿರಿಯ ತುದಿಗೊಯ್ಯುವಳು ನೀನು ಹಲವರಿಗೆ ಬ್ರಹ್ಮ ಪದವಿತ್ತು ಹಲವರನು ಭವಜಲದಿ ಸುಳಿಯೊಳಗೆ ಎಸೆಯುವಳು ನೀನು ನೀನು ಚಾಲಕ ಶಕ್ತಿ ನಾನೊಂದು ಯಂತ್ರ ನಾನೊಂದು

ಲೋಕ. ಈ ಅಶ್ವತ್ಥ ವೃಕ್ಷವು ಯಾವತ್ತಿಗೂ ಹಳೆಯದು ಮತ್ತು ಹೊಸದು ಆಗಿರುತ್ತದೆ. ಒಬ್ಬ ಅನುಭವವಾಗಿ ಹೇಳುವಂತೆ, ಹೊಸದು ಹತ್ತಿರ ಬರಲು ಆ ಹೊಸದು ಹಳದು, ಹಳದು ದೂರದಲ್ಲಿರಲು ಅದು ಬಹಳ ಹೊಸದು.

0: ಎಲೆಗಳನ್ನು ಕಡ್ಡಿ ಕಡ್ಡಿಯ ರಂಬೆ ಕೊಂಬೆಗಳು ತಳೆದು ಪರ್ಚಿಸುತ್ತಿಹುವು ಮರದ ಬಾಳ್ಸಿರಿಯ. ಎಲೆಗಳನ್ನು ಕಡ್ಡಿ ಕಡ್ಡಿಯ ರಂಬೆ ಕೊಂಬೆಗಳು ತಳೆದು ಪರ್ಚಿಸುತ್ತಿಹುವು ಮರದ ಬಾಳ್ಸಿರಿಯ. ಸ್ಥಳವೊಂದು ನಿನಗಿಹುದು ವಿಶ್ವರ್ವಕ್ಷದೊಳಂತೂ ಹಳಿಯದಿರು ನಿನ್ನಿರವ ಮಂಕುತಿಮ್ಮ. ಸ್ಥಳವೊಂದು ನಿನಗಿಹುದು ವಿಶ್ವರ್ವಕ್ಷದೊಳಂತೂ ಹಳಿಯದಿರು ನಿನ್ನಿರವ ಮಂಕುತಿಮ್ಮ.
1: ಎಲೆಗಳನ್ನು ಕಡ್ಡಿ ಕಡ್ಡಿಯ ರೆಂಬೆ ಕೊಂಬೆಗಳು ತಳೆದು ಪೆರ್ಚಿಸುತ್ತಿಹುವು

0: ಈ ಮರದ ಬಾಳಿನ ಸೌಂದರ್ಯವನ್ನು ರೆಂಬೆ ಕೊಂಬೆಗಳು, ಅದರಿಂದ ಹೊರಟ ಕಡ್ಡಿಗಳು, ಅದರಿಂದ ಚಿಗುರಿ ಹೊರಬರುವ ಎಲೆಗಳು ಹೆಚ್ಚಿಸುತ್ತವೆ. ಇವೆಲ್ಲವೂ ಆ ಬ್ರಹ್ಮ ವಸ್ತುವಿನಿಂದ ಹೊರಟ ಲೋಕದ ನಾನಾ ವಿಷಯಗಳು ಎಂದು ಹೇಳಿದೆಯಲ್ಲವೇ. ಆದ್ದರಿಂದ ಈ ಜಗದಶ್ವತ್ವದಲ್ಲಿ ನಿನಗೂ ಒಂದು ಸ್ಥಳವುಂಟು. ಆದ್ದರಿಂದ ಬ್ರಹ್ಮ ವಸ್ತುವಿನಿಂದ ನೀನು ಬಂದಿರುವುದರಿಂದ ನಿನ್ನ ಸ್ಥಾನವನ್ನು ಗೌರವದಿಂದ ನೋಡತಕ್ಕದ್ದು. ನಿನ್ನ ಅಸ್ತಿತ್ವವನ್ನು ಯಾವ ರೀತಿಯಿಂದಲೂ ನಿಂದಿಸತಕ್ಕದ್ದಲ್ಲ. ವಿವೇಕಾನಂದರು ಹೇಳುವಂತೆ ಎವ್ರಿ ಮ್ಯಾನ್ ಇಸ್ ಎ ಪೊಟೆನ್ಶಿಯಲಿ ಡಿವೈನ್. ನಾವು ಸಾಧನೆಯಿಂದ ಕಂಡುಕೊಳ್ಳಬೇಕು. ದೇವ ಎದೆಯೊಳ ಕುಳಿತು ಕಂಗೊಳಿಸುತ್ತಿಪ್ಪ, ಅಲ್ಲೆಲ್ಲೋ ಇಹನೆಂದು ಹುಡುಕುವ ಬೆಪ್ಪ. ಮಾನವ ಜನ್ಮ ದೊಡ್ಡದು, ಹಾನಿ ಮಾಡಿಕೊಳ್ಳಬೇಡೋ ಹುಚ್ಚಪ್ಪಗಳಿರ. ದಾಸರು ಹೇಳಿದ್ದಾರೆ, ಜೀವನವನ್ನು ಉಜ್ಜೀವನಗೊಳಿಸಲು ಪ್ರಯತ್ನಿಸು. ಸೃಷ್ಟಿಯಲ್ಲಿ ಹೀನ ಯಾವುದೂ ಇಲ್ಲ, ಯಾರೂ ಅಲ್ಲ, ಯಾವುದೂ ಯೂಸ್ಲೆಸ್ ಇಲ್ಲ. ಯೂಸ್ಡ್ ಲೆಸ್ ವಿಲ್ ಬಿಕಮ್ ಯೂಸ್ಲೆಸ್. ಒಂದು ತತ್ವ ಪದ ಹೀಗೆ ಹೇಳುತ್ತದೆ, ಗಂಟೆ ಹೊಡೆಯುತ್ತಿದೆ ಕೇಳಲು ಮೂಢ, ಪಂಟು ಬಡಿಯುತ್ತ ಕೂಡಲು ಬೇಡ. ಶ್ರುತಿಶಿರಗಳ ಬೋಧದ ಈ ಗಂಟೆ, ಮತಿ ವಿಭ್ರಮೆಯ ಬಿಡಿಸುವ ಗಂಟೆ, ಅತಿಮಾನವ ಸ್ಥಿತಿ ಸಾರುವ ಗಂಟೆ, ಚಿತಿಯೊಳಗಿದುವೆ ಸಾರ್ಥಕ ಗಂಟೆ, ಜೀವೈಶ್ವರ್ಯದ ಐಕ್ಯದ ಘನಘಂಟೆ, ದೇವನೇ ನೀನೆಂದರುವ ಗಂಟೆ, ಸಾವಿನ ಸಂಕಟ ಕಳೆಯುವ ಗಂಟೆ, ಕಿವಿಯಿದ್ದು ಕೇಳದೆ ಬಿಡುವವರುಂಟೆ, ತೋರಿಕೆ ಅನಿಸಿಕೆ ಪುಸಿ ಎಂಬ ಗಂಟೆ, ಪಾರಮಾರ್ಥ ಸತ್ಯದ ಸನಿಗಂಟೆ, ಘೋರ ನಿದ್ರೆಯಿಂದೆಚ್ಚರಿಸುವ ಗಂಟೆ, ಗುರುಶಂಕರನ ಪ್ರವಚನದ ಗಂಟೆ. ಅಸತ್ತನಿಂದ ಸತ್ಯದ ಕಡೆಗೆ, ಕತ್ತಲಿನಿಂದ ಬೆಳಕಿನ ಕಡೆಗೆ, ಅಜ್ಞಾನದಿಂದ ಜ್ಞಾನದ ಕಡೆಗೆ ನಡೆಯುವಂತಾಗಲಿ.
1: ಕಗ್ಗದ ಸಿರಿ, ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಆರ್ ಚಂದ್ರಿಕಾ, ವ್ಯಾಖ್ಯಾನ ಡಾಕ್ಟರ್ ಎಚ್ ಎಸ್ ಘಳಿಗೆ, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.
2: ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು.
3: ವಿಡಿಯೋ ಲೈಕ್ ಮಾಡು, ಹಣ ಸಿಗುತ್ತಾ? ಎಷ್ಟು ಸುಲಭ, ಸಿಕ್ಬಿದ್ರು.
4: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ, ಆರ್ಬಿಐ ಹೇಳುತ್ತೆ.
5: ಜಾಣರಾಗಿರಿ, ಜಾಗರೂಕರಾಗಿರಿ.
6: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಟ್ಟಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ ಸಾಯಿ ಬಾಲ್.
7: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲ.

0: Ministry Saibol.
1: ಕೇಳುಗರೆ, ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಸೂರ್ಯನ ಶಾಖ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದ್ದು ಬಿಸಿಗಾಳಿ ಶಾಖದ ಹೊಡೆತದಿಂದಾಗಿ ಸಾರ್ವಜನಿಕರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುವ ಸಾಧ್ಯತೆ ಇದೆ. ಸಾರ್ವಜನಿಕರಿಗಾಗಿ ಮುನ್ನೆಚ್ಚರಿಕಾ ಕ್ರಮಗಳು: ಬಾಯಾರಿಕೆ ಇಲ್ಲದಿದ್ದರೂ ಸಾಕಷ್ಟು ನೀರು ಕುಡಿಯಿರಿ. ಹಗುರ, ತಿಳಿ ಬಣ್ಣದ, ಸಡಿಲವಾದ ಮತ್ತು ಹತ್ತಿ ಬಟ್ಟೆಗಳನ್ನ ಧರಿಸಿ. ಬಿಸಿಲಿನಲ್ಲಿ ಹೋಗುವಾಗ ರಕ್ಷಣೆಗಾಗಿ ಕನ್ನಡಕ, ಛತ್ರಿ, ಟೋಪಿ, ಬೂಟುಗಳು ಅಥವಾ ಚಪ್ಪಲಿಗಳನ್ನ ಬಳಸಿ. ಹೊರಗಿನ ಉಷ್ಣತೆಯೂ ಹೆಚ್ಚಿರುವಾಗ ಶ್ರಮದಾಯಕ ಚಟುವಟಿಕೆಗಳನ್ನ ಆದಷ್ಟು ತಪ್ಪಿಸಬೇಕು. ಪ್ರಯಾಣಿಸುವಾಗ ನೀರನ್ನ ಜೊತೆಯಲ್ಲಿಯೇ ಕೊಂಡೊಯ್ಯಿರಿ. ನಮ್ಮ ದೇಹವನ್ನ ನಿರ್ಜಲೀಕರಣಗೊಳಿಸುವಂತಹ ಆಲ್ಕೋಹಾಲ್, ಚಹಾ, ಕಾಫಿ ಮತ್ತು ಕಾರ್ಬೋನೇಟೆಡ್ ತಂಪು ಪಾನೀಯಗಳನ್ನ ಸೇವಿಸದಿರಿ. ಅದರ ಬದಲಾಗಿ ನಿಂಬೆ ನೀರು, ಮಜ್ಜಿಗೆ ಅಥವಾ ಮನೆಯಲ್ಲಿಯೇ ತಯಾರಿಸಿದಂತಹ ಪಾನೀಯಗಳನ್ನ ಹೆಚ್ಚು ಬಳಸಿ. ಹೆಚ್ಚು ನೀರಿನಂಶವಿರುವಂತಹ ಹಣ್ಣುಗಳನ್ನ ಮತ್ತು ಎಳೆನೀರನ್ನ ಸೇವಿಸಿ. ತಲೆ ಸುತ್ತು, ಮೂರ್ಛೆ ಅಥವಾ ಅನಾರೋಗ್ಯ ಅನಿಸಿದಲ್ಲಿ ತಕ್ಷಣ ವೈದ್ಯರಿಗೆ ಭೇಟಿ ಮಾಡಿ. ಹೆಚ್ಚು ತಾಪಮಾನಕ್ಕೆ ಒಳಗಾದ ವ್ಯಕ್ತಿಯನ್ನ ನೆರಳಿನಲ್ಲಿ ತಂಪಾದ ಸ್ಥಳಕ್ಕೆ ಸ್ಥಳಾಂತರಿಸಿ ಅವರ ದೇಹದ ಉಷ್ಣತೆ ತಗ್ಗಿಸಲು ತಲೆ ಮೇಲೆ ನೀರನ್ನ ಹಾಕಿ ಅವರಿಗೆ ಪ್ರಥಮ ಚಿಕಿತ್ಸೆ ನೀಡಿ. ವ್ಯಕ್ತಿಯು ದೀರ್ಘಕಾಲದವರೆಗೆ ಅಸ್ವಸ್ಥವಿದ್ದಲ್ಲಿ ಅಥವಾ ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದರೆ ವೈದ್ಯರನ್ನ ಸಂಪರ್ಕಿಸಿ.

ಕೇಳುಗರೇ, ಈ ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ವಿಶ್ವ ಮಾತೆಯರ ದಿನಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಅಮ್ಮನೆಂದರೆ ಬರೆದು ಪ್ರಸ್ತುತಪಡಿಸುತ್ತಾರೆ ಉಷಾ ಕುಲಕರ್ಣಿ, ಪ್ರಸ್ತುತಿ ಮಂಜುಳಾ ಪುರಾಣಿಕ್.

ಈ ರಾತ್ರಿ 7:45 ನಂಬಿತ್ರಿ ನಂಬಿ ಬಿಟ್ರೆ ಬಿಡಿ ಲಲಿತ ಪ್ರಬಂಧ ಪ್ರಸ್ತುತಿ ಬಸವರಾಜ್ ಕುಂಬಾರ್.

0: ಆಕಾಶವಾಣಿ ಕಾರವಾರ ಭಾವಗೀತೆಗಳು.
1: ವಿಡಿಯೋ ಲೈಕ್ ಮಾಡಲು ಹಣ ಸಿಗುತ್ತಾ? ಎಷ್ಟು ಸುಲಭ! ಸಿಕ್ಕಿದ್ರು.
2: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ.
0: ರತ್ನಮಾಲಾ ಪ್ರಕಾಶ್ ಅವರು ಹಾಡಿದ ಭಾವಗೀತೆ, ರಚನೆ ಡಾಕ್ಟರ್ NS ಲಕ್ಷ್ಮೀನಾರಾಯಣ ಭಟ್ಟ.

0: ಡಾಕ್ಟರ್ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ ಅವರು ರಚಿಸಿದ ಭಾವಗೀತೆ ಪ್ರಸಾರವಾಯಿತು. ಆಕಾಶವಾಣಿ ಕಾರವಾರ ಆರೋಗ್ಯ ಕಾರ್ಯಕ್ರಮ.
1: ವಿಡಿಯೋ ಲೈಕ್ ಮಾಡಲು ಹಣ ಸಿಗುತ್ತಾ? ಎಷ್ಟು ಸುಲಭ! ಸಿಕ್ಬಿದ್ರು.
2: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ. ಆರ್ಬಿಐ ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ.
0: ಸ್ತನಪಾನದ ಮಹತ್ವದ ಕುರಿತು ಡಾಕ್ಟರ್

0: ಶೀತಾ ಶೀತಲ್ ಕುಲಕೋಡು ಅವರೊಂದಿಗಿನ ಸಂದರ್ಶನ.
1: ಕೇಳುಗರಿಗೆಲ್ಲ ನಮಸ್ಕಾರ. ಸ್ತನಪಾನದ ಮಹತ್ವ ಏನು, ಮಕ್ಕಳಿಗೆ ತಾಯಿಯ ಹಾಲನ್ನ ಯಾಕೆ ಕುಡಿಸ್ಬೇಕು, ಎಷ್ಟು ವರ್ಷಗಳ ಕಾಲ ಕೊಡಬೇಕು, ಇದರಲ್ಲಿ ಇರುವಂತಹ ಪ್ರಾಮುಖ್ಯತೆ ಏನು, ಈ ಎಲ್ಲ ವಿಷಯಗಳ ಬಗ್ಗೆ ಹಲವಾರು ರೀತಿಯ ಕಾರ್ಯಕ್ರಮಗಳನ್ನ ಕಾರ್ಯಾಗಾರಗಳನ್ನ ಬೇರೆ ಬೇರೆ ಕಡೆಗೆ ಹಮ್ಮಿಕೊಂಡಿರ್ತಾರೆ. ನಮ್ಮ ಆಕಾಶವಾಣಿ ಕೇಂದ್ರದೊಳಗ ಇವತ್ತು ಡಾಕ್ಟರ್ ಶೀತಲ್ ಕುಲಗೋಡ್ ಅವರಿದ್ದಾರೆ. ಇವರು ಪ್ರಸೂತಿ ಹಾಗೂ ಸ್ತ್ರೀ ರೋಗ ತಜ್ಞೆಯಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಸ್ತನಪಾನದ ಮಹತ್ವ ಏನು ಅನ್ನೋದ್ರ ಬಗ್ಗೆ ನಮಗಿವತ್ತವರು ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ತಾರೆ. ನಮಸ್ಕಾರ ಡಾಕ್ಟರ್ ಶೀತಲ್ ಕುಲಗೋಡ್ ಅವರು.
2: ನಮಸ್ಕಾರ ಮಂಜುಳ ಅವರೇ.
1: ಈಗ ಡಾಕ್ಟರ್, ಸ್ತನಪಾನ ಮಹತ್ವ ಪ್ರಾಮುಖ್ಯತೆ ಏನು ಅಂತ?
2: ಸ್ತನಪಾನದು ಅಂದ್ರೆ ಅವೇರ್ನೆಸ್ ಏನಂತೀವಿ ನಾವು ಜನರಲ್ಲಿ, ಅದು ತುಂಬಾ ಕಡಿಮೆ ಇರೋದ್ರಿಂದ ಒಂದು ಅದು ಕಾರಣ. ಮತ್ತೆ ಇನ್ನೊಂದು ಕಾರಣ ಅಂದ್ರೆ ಬಹಳಷ್ಟು ಮಂದಿಗೆ ಅದರದ ಮಹತ್ವ ಮತ್ತು ಪ್ರಾಮುಖ್ಯತೆ ತಿಳಿದಿರುವುದಿಲ್ಲ. ಅದರಿಂದ ಉಂಟಾಗುವ ಮಗುವಿಗೆ ಮತ್ತು ತಾಯಿಗೆ ಉಂಟಾಗುವ ಅನುಕೂಲತೆಗಳು ಕೂಡ ಬಹಳಷ್ಟು ಮಂದಿಗೆ ತಿಳಿದು ಇರುವುದಿಲ್ಲ.
1: ಈಗ ಡಾಕ್ಟರ್ ಶೀತಲ್ ಅವರ, ಸಾಮಾನ್ಯವಾಗಿ ಒಬ್ಬ ತಾಯಿ ಗರ್ಭಿಣಿ ಆದ ತಕ್ಷಣ, ಅದರಲ್ಲೂ ಮೊದಲ ಹೆರಿಗೆ ಇದ್ದಾಗ, ಈ ಸ್ತನಪಾನದ ಬಗ್ಗೆ ಆಕೆಗೆ ಜಾಸ್ತಿ ಮಾಹಿತಿ ಇರೋದಿಲ್ಲ, ಅಂದ್ರೆ ಅನುಭವ ಕಡಿಮೆ ಅಂತ ಹೇಳ್ತೀವಿ ನಾವು. ಆ ಒಬ್ಬ ಗರ್ಭಿಣಿಯನ್ನ ಮಾನಸಿಕವಾಗಿ ಸ್ತನಪಾನ ಮಾಡಿಸುವ ನಿಟ್ಟಿನಲ್ಲಿ ಕಾರ್ಯ ಕೈಗೊಳ್ಳುವಲ್ಲಿ ತಾಯಿಯ ಪಾತ್ರ ಏನು, ವೈದ್ಯರ ಪಾತ್ರ ಏನು?
2: ಫಸ್ಟ್ ಪ್ರೆಗ್ನೆನ್ಸಿ ಆದ್ರೂ ಕೂಡ ಮನೆಯಲ್ಲಿ ನೋಡಿರ್ತಾರ ಅವರು, ಸಿಸ್ಟರ್ ಆಯ್ತು. ಆದ್ರೆ ಅದರದ್ದು ಪ್ರಾಕ್ಟಿಕಲ್ ವಿಷಯ ಅಷ್ಟೇ ಅವ್ರಿಗೆ ಸ್ವಲ್ಪ ಮಟ್ಟಿಗೆ ತಿಳಿದಿರುತ್ತೆ. ಆದ್ರೆ ಅದರಲ್ಲಿರುವಂತದ್ದು ಸೈಂಟಿಫಿಕ್ ಅಡ್ವಾಂಟೇಜಸ್ ಏನಂತೀವಿ ನಾವು, ಪ್ರಾಮುಖ್ಯತೆಗಳನ್ನು ತಿಳಿದಿರುವುದಿಲ್ಲ. ಅದಕ್ಕೆ ನಾವು ಈ ಸ್ತನಪಾನದ ಮುಖ್ಯತ್ವವನ್ನು ಪ್ರೆಗ್ನೆನ್ಸಿಯನಲ್ಲೇ ತಿಳಿಸಿಕೊಡುವುದು ಅವ್ರಿಗೆ ಬಹಳ ಅಗತ್ಯವಾಗಿರುತ್ತದೆ. ಸೊ ಅದ್ರ ಬಗ್ಗೆ ನಾವು ಡಾಕ್ಟರ್ಸ್ ಆಗಿ ಅವ್ರಿಗೆ ಅದ್ರದ್ದು ಪ್ರಾಮುಖ್ಯತೆ ಆಯ್ತು, ಹುಟ್ಟಿದ ತಕ್ಷಣ ಯಾವ ತರ ಕೇರ್ ತಗೋಬೇಕು, ಅವ್ರ ಸ್ತನಗಳದ್ದು ಯಾವ ರೀತಿ ಶಿಶುವಿಗೆ ಹಾಲು ಕುಡಿಸ್ಬೇಕು, ಇದನ್ನೆಲ್ಲ ಅವ್ರಿಗೆ ನಾವು ಮೊದಲೇ ತಿಳಿಸ್ಕೊಟ್ರೆ ಅವರು ಅದಕ್ಕೆ ಮಾನಸಿಕವಾಗಿ ಪ್ರಿಪೇರ್ ಆಗ್ತಾರೆ. ಅದಕ್ಕೆ
1: ಅಂದ್ರೆ ನಿಯಮಿತವಾಗಿ ಈ ಗರ್ಭಾವಸ್ಥೆಯಲ್ಲಿ ಸ್ತ್ರೀ ರೋಗ ಹಾಗೂ ಪ್ರಸೂತಿ ತಜ್ಞರ ಹತ್ರ ತಪಾಸಣೆಗೆ ಬರ್ತಿರ್ತಾರೆ. ಆ ಸಂದರ್ಭದಲ್ಲಿ ಅವ್ರಿಗೆ ಒಂದ್ ಸ್ವಲ್ಪ ಇದ್ರ ಬಗ್ಗೆ ಮಾಹಿತಿ ಸಿಕ್ಕ್ರ ಹೆಚ್ಚು ಅನುಕೂಲ ಆಗ್ತದೆ ಅಂತ ಅನಿಸ್ತದೆ.
2: ಹೌದು, ಅಂದ್ರೆ ಎಷ್ಟೊಂದ್ಸಲ ಸ್ತನದಲ್ಲಿ ಏನೋ ಒಂದು ತೊಂದರೆ ಇರಬಹುದು, ಅದು ನಾವು ಗರ್ಭಾವಸ್ಥೆಯಲ್ಲೇ ಅದನ್ನ ನಾವು ಕಂಡುಹಿಡಿದು ಅದನ್ನ ನಾವು ಪರಿಣಾಮಿಸಿದರೆ ಮುಂದೆ ಅವರಿಗೆ ಹಾಲು ಕುಡಿಸುವ ಸಮಯದಲ್ಲಿ ತೊಂದರೆ ಆಗೋದಿಲ್ಲ. ಆಮೇಲೆ ಅವರು ತಮ್ಮ ಸ್ತನಗಳನ್ನು ಸರಿಯಾಗಿ ಕೇರ್ ತಗೋಬಹುದು, ಅಂದ್ರೆ ಸ್ವಚ್ಛತೆ ಇಟ್ಕೊಳ್ಳೋದಾಯ್ತು, ಆಮೇಲೆ ಇನ್ಫೆಕ್ಷನ್ಸ್ ಇಂದ ಪ್ರಿವೆಂಟ್ ಮಾಡೋದಾಯ್ತು, ಅದನ್ನೆಲ್ಲ ನಾವು ಅವ್ರಿಗೆ ಮೊದಲೇ ತಿಳಿಸ್ಕೊಟ್ರೆ ಅವ್ರ ಜಾಗೃತೆ ಆಗಿ ಮುಂದೆ ಅವ್ರಿಗೆ
1: ಹಾಲು ಉಣಿಸಲು ಅನುಕೂಲ ಆಗ್ತದೆ.
2: ಹೌದು.
1: ಈಗ ಡಾಕ್ಟರ್, ಒಂದು ಮಗುವಿನ ಜನನ ಆದ ತಕ್ಷಣನೇ ಆ ತಾಯಿಯ ಎದೆಯಿಂದ ಈ ಹಳದಿ ದ್ರವ, ಅಂದ್ರೆ ನಾವು ಅದಕ್ಕೆ ಕೊಲೆಸ್ಟ್ರಾಲ್ ಅಂತೀವಿ, ಇದು ಬರ್ತದ. ಹೆಚ್ಚು ಜನ ಇದನ್ನ ಮಗುವಿಗೆ ಕೊಡಬಾರದು ಅನ್ನುವಂತ ತಪ್ಪು ನಂಬಿಕೆಯನ್ನ ಹೊಂದ್ಯಾರ.
2: ಹೌದು, ಇದು ಕೊಲೆಸ್ಟ್ರಾಲ್ ಅನ್ನೋದು ಈಗ ನಾನು ಹೇಳ್ಬೇಕಾದ್ರೆ ಅದು ತುಂಬಾ ಅಮೂಲ್ಯವಾದದ್ದು, ಮತ್ತು ಅದನ್ನು ಅಮೃತ ಅಂತ ಹೇಳ್ಬೋದು. ಯಾಕಂದ್ರೆ ಅದು ಫಸ್ಟ್ ಹುಟ್ಟಿದ ತಕ್ಷಣ ಎರಡ್ ಮೂರು ದಿವಸಗಳಲ್ಲಿ ಬರುತ್ತೆ ಅದು, ಆಮೇಲೆ ಸ್ವಲ್ಪ ಪ್ರಮಾಣದಲ್ಲೇ ಇರುತ್ತೆ. ಆದ್ರೆ ಅದನ್ನ ಮಗುವಿಗೆ ಕೊಡೋದು ತುಂಬಾ ತುಂಬಾ ಮುಖ್ಯವಾಗಿರುತ್ತದೆ. ಯಾಕಂದ್ರೆ ಅದರಲ್ಲಿ ರೋಗ ನಿರೋಧಕ ಶಕ್ತಿಗಳಿರುತ್ತವೆ. ಸೊ ಅದನ್ನ ಮಗುವಿಗೆ ಮೊದಲು ಎರಡ್ ಮೂರು ದಿವಸದಲ್ಲಿ ಕೊಟ್ರೆ ಆ ಮಗು ಬೆಳೆದ ಮೇಲೆ ಅದರಲ್ಲಿ ಬೇರೆ ರೋಗಗಳನ್ನು ನಿವಾರಿಸುವಂತ ಶಕ್ತಿ ಇರುವುದರಿಂದ ಮಗುವಿಗೆ ತುಂಬಾ ಉಪಯೋಗ. ಸೊ ಅದನ್ನ ಒಂದು ಅಮೃತ ಅಂತ ಹೇಳ್ಬಹುದು ನಾವು. ಸೊ ಅದು ಕೊಡೋದು ತುಂಬಾ ತುಂಬಾ ಮುಖ್ಯ.
1: ಅಂದ್ರೆ ಇತ್ತೀಚೆಗೆ ನಾವು ಗಮನಿಸಿದಂಗೆ ವೈದ್ಯರು ಅದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಕೊಡ್ತಾರೆ, ಅದನ್ನ ಚೆಲ್ಲಬೇಡ್ರಿ, ಮಗುವಿಗೆ ಕೊಡ್ರಿ ಅಂತೇಳಿ. ಆದಾಗ್ಯೂ ಕೂಡ ನಮ್ಮ ಕೆಲವರಲ್ಲಿ ಮೂಢನಂಬಿಕೆಗಳಿರ್ತದ, ಅದನ್ನ ಕೊಡಬಾರ್ದು ಅನ್ನೋದ್ರ ಬಗ್ಗೆ. ಹಂಗಾಗಿ ಅದು ಕೊಡುವುದು ಅತಿ ಮುಖ್ಯ ಅಂತ ತಾವು ಹೇಳ್ತೀರಿ.
2: ಅತಿ ಮುಖ್ಯ. ಈ ತರ ಮೂಢನಂಬಿಕೆಗಳನ್ನು ನಾವು ಅವ್ರ ತಲೆಯೊಳಗಿಂದ ತೆಗೆದು ಹಾಕಿದ ಸಲುವಾಗಿನೇ ಈ ತರದ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತೇವೆ. ಮತ್ತು ಪ್ರತಿ ಪೇಷಂಟ್ಗಾದ್ರೂ ನಾವು ಹೇಳ್ತೀವಿ ಅವ್ರಿಗೆ, ಇದು ಫಸ್ಟ್ ಏನ್ ಹಾಲು ಇರುತ್ತದೆ ಅದನ್ನ ನಾವು ಚೆಲ್ಲಬಾರ್ದು, ಅದು ಕುಡಿಸೋದು ತುಂಬಾ ಅವಶ್ಯಕತೆ ಶಿಶುವಿಗೆ ಅಂತ.
1: ಈಗ ಮಗು ಜನಿಸಿದ ಮೇಲೆ ಎಷ್ಟು ದಿನಗಳ ಕಾಲ ಬರೀ ತಾಯಿ ಹಾಲನ್ನ ಕೊಡಬೇಕು ಅಂತ ಹೇಳ್ತೀವಿ?
2: ಹುಟ್ಟಿದ ಫಸ್ಟ್ 6 ತಿಂಗಳಲ್ಲಿ ನಾವು ಬರೀ ತಾಯಿ ಹಾಲನ್ನಷ್ಟೇ ಕೊಡ್ಬೇಕಂತ ರೆಕಮೆಂಡ್ ಮಾಡ್ತೀವಿ. ಯಾಕಂದ್ರೆ ಮಗುವಿಗೆ ಬೇಕಾದಂತ ಪೋಷಣೆಗಳು ಫಸ್ಟ್ 6 ತಿಂಗಳಲ್ಲಿ ಎಲ್ಲಾ ಸ್ತನಪಾನ ಮಾಡೋದ್ರಿಂದ ಅದು ಸಿಕ್ಕು ಬಿಡುತ್ತದೆ ಬೇಬಿಗೆ. ವಿ ಡೋಂಟ್ ಇವನ್ ಅಂದ್ರೆ ಮೇಲೆ ಒಂದ್ ತೊಟ್ಟು ನೀರ್ ಸತೆಕ್ ಬೇಕಾಗಿಲ್ಲ ಪಾಪುಗೆ. ಸೊ ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ಅಂತೀವಿ ನಾವು. ಅಂದ್ರೆ ಮೊದಲು 6 ತಿಂಗಳಲ್ಲಿ ಸ್ತನಪಾನ ಬಿಟ್ಟು ಬೇರೆ ಮೇಲಿಂದ ಆಹಾರ ಹಾಕುವುದು ಬೇಕಾಗಿಲ್ಲ ಕೂಸಿಗೆ.
1: ಬರೀ ತಾಯಿ ಹಾಲೇ ಸಾಕು,
2: ತಾಯಿ ಹಾಲಷ್ಟೇ ಸಾಕು.
1: ಈಗ ಕೆಲವು ಸತಿ ನಾವು ಇದನ್ನು ಕೇಳ್ತೀವಿ,

0: ಹೇಳಿ ಏನಂದ್ರೆ ತಾಯಿಗೆ ಸಾಕಷ್ಟು ಹಾಲು ಬಂದಿಲ್ಲ ಅಂತ ಹೇಳಿ. ಇದು ಯಾವ ಕಾರಣಕ್ಕಾಗಿ ಬಂದಿಲ್ಲ ಅಂತ ಅನ್ಕೊಳ್ತೀವೋ, ಅಥವಾ ಅವಳು ಗರ್ಭಾವಸ್ಥೆಯಲ್ಲಿ ಹಾಲನ್ನ ಹೆಚ್ಚು ಉತ್ಪಾದನೆಗೊಳಿಸುವ ನಿಟ್ಟಿನಲ್ಲಿ ಏನಾದ್ರೂ ಫುಡ್ ಡಯಟ್ ಈ ತರ ಮಾಡ್ಕೋಬೇಕಾಗ್ತದೆ.
1: ಹಾಲು ಉತ್ಪನ್ನ ಆಗೋದು ಒಂದು ನ್ಯಾಚುರಲ್ ಪ್ರೊಸೆಸ್ ಆಗಿರುತ್ತೆ. ಡೆಲಿವರಿ ಆದ ತಕ್ಷಣ, ಹುಟ್ಟಿದ ತಕ್ಷಣ, ಅದು ಮಗು ಫಸ್ಟ್ ತನಪಾನಕ್ಕೆ ಅಳವಡಿಸಿಕೊಂಡಾಗ ಅದು ಮಗುವೊಂದು ಏನು ಒಂದು ಲ್ಯಾಚಿಂಗ್ ಅಂತೀವಿ ನಾವು, ಅದು ಸಕಿಂಗ್ ಪ್ರೊಸೆಸ್ಸೇ ತಾಯಿ ಹಾಲನ್ನು ಉತ್ಪನ್ನಿಸುವ ಒಂದು ಗ್ರಂಥಿ. ಅಂದರೆ ನಾವು ಹಾರ್ಮೋನಲ್ ಚೇಂಜಸ್ ಏನಂತೀವಿ ಅದು ಮಾಡಲಿಕ್ಕೆ ಪರ್ಯಾಪ್ತವಾಗುತ್ತೆ ಮತ್ತು ಸಹಾಯ ಮಾಡುತ್ತೆ. ಸೊ ಸಕ್ಲಿಂಗ್ ಏನಂತೀವಿ ನಾವು, ಲ್ಯಾಚಿಂಗ್, ಅದು ಒಂದು ವಿಧಾನ. ನ್ಯಾಚುರಲಿ ಬಾಡಿಯಲ್ಲಿ ಅದು ಬಂದ್ಬಿಡುತ್ತೆ ಡೆಲಿವರಿ ಆದಮೇಲೆ. ಆಮೇಲೆ ಯೂಶ್ವಲಿ 40 hours to 72 hours ವರೆಗೂ ಕಾಲದಲ್ಲಿ ಹಾಲು ಉತ್ಪನ್ನ ಆಗುತ್ತೆ ತಾಯಿಂದ್ರಲ್ಲಿ. ಸೊ ಫಸ್ಟ್ 40 hours to 72 hours ಅಲ್ಲಿ ಕಡಿಮೆ ಅನಿಸ್ಬೋದು ಅವರಿಗೆ, ಆದರೆ ಅದಾದ್ಮೇಲೆ ನಾರ್ಮಲ್ ಆಗಿ ಹಾಲು ಉತ್ಪನ್ನವಾಗುತ್ತೆ. ಒಂದಿಷ್ಟು ತಾಯಂದರಲ್ಲಿ ಹಾಲು ಉತ್ಪನ್ನ ನಿಜವಾಗ್ಲೂ ಕಡಿಮೆ ಇರುತ್ತದೆ. ಅಂತವರು ಡಾಕ್ಟರ್ಸ್ ನೋಡಿಕೊಂಡು ನಿಜವಾಗ್ಲೂ ಅದು ಹಾಲು ಕಡಿಮೆ ಇದೆಯೋ ಇಲ್ಲೋ ಅಂತ ನಾವು ಅಸೆಸ್ ಮಾಡಿ ಅದನ್ನ ಇದು ಮಾಡ್ಬೇಕಾಗ್ಬೋದು. ಅಂತವರು ಅಂದ್ರೆ ತುಂಬಾ ಕ್ರಿಟಿಕಲಿ ಇಲ್ ಪೇಷಂಟ್ಸ್ ಅಲ್ಲಿ ಅಥವಾ ಅವರು ಬೇರೆ ಏನೋ ಕಾಯಿಲೆ ಇಂದ ಬಳಲ್ತಾ ಇದ್ದಾಗ, ಸೊ ಆ ಟೈಮಲ್ಲಿ ಸ್ವಲ್ಪ ಹಾಲು ಉತ್ಪನ್ನ ಕಡಿಮೆ ಆಗಿರಬಹುದು. ಅದಕ್ಕೆ ನಾವು ಮತ್ತೆ ಟ್ರೀಟ್ಮೆಂಟ್ ಅಥವಾ ರೆಮಿಡೀಸ್ ಹೇಳ್ತೀವಿ.
0: ಅಂದ್ರೆ ಇವರು ಪ್ರತಿನಿತ್ಯ ಸೇವಿಸುವ ಆಹಾರಕ್ಕೂ ಈ ಹಾಲು ಉತ್ಪಾದನೆಗೂ ಯಾವುದು ಸಂಬಂಧ ಇಲ್ಲ ಅಂತೀರಿ?
1: ಪ್ರತಿನಿತ್ಯ ಸೇವಿಸುವ ಆಹಾರ ಅಂದ್ರೆ ಪ್ರತಿದಿನ ನಾವು ಪೌಷ್ಟಿಕ ಆಹಾರ ಯಾವಾಗಲೂ ಹಾಲನ್ನು ಉತ್ಪಾದನೆ ಮಾಡುವುದರಲ್ಲಿ ಡೆಫಿನೆಟ್ಲಿ ಇಟ್ ವಿಲ್ ಹ್ಯಾವ್ ಅನ್ ಇಫೆಕ್ಟ್. ಸೊ ಪೌಷ್ಟಿಕ ಆಹಾರ ತಗೊಳ್ಳೋದು ತುಂಬಾ ಇಂಪಾರ್ಟೆಂಟ್ ತಾಯಿ. ಆಮೇಲೆ ಹಾಲಿನ ಪದಾರ್ಥಗಳನ್ನು ಸೇವಿಸುವುದು ತುಂಬಾ ಅವಶ್ಯಕತೆವಾಗಿರುತ್ತದೆ. ಸೊ ಅದರಿಂದ ಕೂಡ ಹಾಲು ಉತ್ಪನ್ನದಲ್ಲಿ ಹೆಲ್ಪ್ ಆಗುತ್ತೆ.
0: ಅಂದ್ರೆ ಗರ್ಭಾವಸ್ಥೆಯಲ್ಲಿ ಅವಳು ನಿಯಮಿತವಾಗಿ ಸಮತೋಲನ ಆಹಾರವನ್ನ, ಸಾಕಷ್ಟು ಪೋಷಕಾಂಶ ಉಳ್ಳಂತ ಆಹಾರವನ್ನ ಸೇವಿಸಬೇಕು. ಅಂದ್ರೆ ಹಸಿರು ಸೊಪ್ಪು, ತರಕಾರಿ,
1: ಹಾಲಿನ ಪದಾರ್ಥಗಳು, ಫ್ರೂಟ್ಸ್ ಆಯ್ತು. ಸೊ ಇದೆಲ್ಲ ಪೌಷ್ಟಿಕ ಉಳ್ಳುವಂತ ಪದಾರ್ಥಗಳನ್ನು ಅವಳು ಸೇವಿಸಿದರೆ ಹಾಲು ಉತ್ಪನ್ನದಲ್ಲಿ ಡೆಫಿನೆಟ್ಲಿ ಸಹಾಯ ಆಗುತ್ತೆ.
0: ಈಗ ಡಾಕ್ಟರ್ ತಾವು ಮಾತಾಡ್ತಾ ಹೇಳಿದ್ರಿ 6 ತಿಂಗಳವರೆಗೂ ಮಗುವಿಗೆ ತಾಯಿ ಹಾಲನ್ನ ಬಿಟ್ಟು ಬೇರೆ ಏನು ಕೊಡುವ ಅವಶ್ಯಕತೆ ಇಲ್ಲ ಅಂತ. ಅಂದ್ರೆ 6 ತಿಂಗಳ ನಂತರ ತಾಯಿ ಹಾಲಿನ ಜೊತೆ ಜೊತೆಗೆ ಬೇರೆ ಸಪೋರ್ಟಿವ್ ಫುಡ್ ಕೊಡಬಹುದು ಅಂತ?
1: ಹೌದು, 6 ತಿಂಗಳ ನಂತರ ನಾವು ವೀನಿಂಗ್ ಅಂತೀವಿ. ಸೊ ಬೇರೆ ಮೇಲಿನ ಆಹಾರ ಹಾಕ್ಲಿಕ್ಕೆ ಶುರು ಮಾಡಬಹುದು. ಅಂದ್ರೆ ಗಂಜಿ, ಮನೆಯಲ್ಲೇ ಮಾಡಿದ್ದಂತ ಪದಾರ್ಥಗಳನ್ನು ಸೇವಿಸೋದು ತುಂಬಾ ಇಂಪಾರ್ಟೆಂಟ್. ಸೊ ಗಂಜಿ ಹಾಕ್ಬಹುದು, ರಾಗಿ ಗಂಜಿ ಹಾಕ್ಬಹುದು, ಅಕ್ಕಿ ಗಂಜಿ, ಅದ್ರ ಜೊತೆಗೆ ತಾಯಿ ಹಾಲನ್ನು ಕುಡಿಸುವುದು ಒಳ್ಳೇದು. ಸೊ ಕನಿಷ್ಠ 2 ವರ್ಷವರೆಗೂ ಹಾಲು ಕುಡಿಸಬಹುದು, ತಾಯಿ ಹಾಲು ಕುಡಿಸಬಹುದು. ಅದಾದ್ಮೇಲೆ ತಾಯಿ ಮತ್ತು ಮಗುವಿನ ಪರಿಸ್ಥಿತಿ ಅಥವಾ ಅವರು ವಿಲಿಂಗ್ನೆಸ್ ನೋಡಿಕೊಂಡು ಮುಂದುವರಿಸುವುದನ್ನು ಸಂಭವತೆ ಇರುತ್ತದೆ. ಆದ್ರೆ 2 ವರ್ಷವರೆಗೂ ಕುಡಿಸಿದ್ರೆ ತುಂಬಾ ಚೆನ್ನಾಗಿರೋದು.
0: ಅಂದ್ರೆ ಮಕ್ಕಳ ಒಂದು ಬೆಳವಣಿಗೆ ದೃಷ್ಟಿಯಿಂದ ಮಕ್ಕಳಲ್ಲಿ ಒಂದು ಇಮ್ಯುನಿಟಿ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ ನಾವು. ಈ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುವಲ್ಲಿ ತಾಯಿ ಹಾಲು ಬಹಳ ಮಹತ್ವದ ಪಾತ್ರ ವಹಿಸ್ತದೆ.
1: ಹೌದು.
0: ಈಗ ಡಾಕ್ಟರ್ ಶೀತಲ್ ಅವರ, ಇತ್ತೀಚಿನ ನಾವು ಮಹಿಳೆಯರನ್ನ ನೋಡಿದಾಗ ಈ ಒಂದು ಬ್ಯೂಟಿ ಕಾನ್ಷಿಯನ್ಸ್ ಹೆಚ್ಚಾಗಿ ಹೆಚ್ಚು ದಿನಗಳ ಕಾಲ ಮಗುವಿಗೆ ಹಾಲು ಕುಡಿಸೋದ್ರಿಂದ ನನ್ನ ಸೌಂದರ್ಯ ಹಾಳಾಗ್ತದೆ, ನನ್ನ ಫಿಗರ್ ಹಾಳಾಗ್ತದೆ, ಈ ತರದ ಕೆಲವು ನಂಬಿಕೆಗಳಿಂದ ಕೆಲವೇ ಕೆಲವು ತಿಂಗಳ ಕಾಲ ಮಗುವಿಗೆ ಹಾಲು ಕುಡಿಸಿ ನಂತರ ಈ ಬಾಟಲ್ ಫೀಡಿಂಗ್ ಅನ್ನು ಶುರು ಮಾಡಿಬಿಡ್ತಾರೆ. ಇದು ಒಬ್ಬ ವೈದ್ಯರಾಗಿ ತಾವೇನ್ ಹೇಳ್ತೀರಿ?
1: ಇದು ಒಂದು ದೊಡ್ಡ ಮಿತ್ ಅಂತ ನಾನು ಹೇಳ್ತೀನಿ. ಈ ಕಲ್ಪನೆಯನ್ನು ಮೊದಲು ನಾವು ಅವ್ರ ಮನಸ್ಸಿನಿಂದ ತೆಗೆದುಹಾಕುವುದು ಇಂಪಾರ್ಟೆಂಟ್. ಯಾಕಂದ್ರೆ ಹಾಲು ಕುಡಿಸುವುದರಿಂದ ಅವಳು ಪ್ರೀ ಪ್ರೆಗ್ನೆನ್ಸಿ ವೇಟ್ ಅಥವಾ ಏನು ಪ್ರೆಗ್ನೆನ್ಸಿಯಲ್ಲಿ ಏನಾಗಿದ್ದು ವೇಟ್ ಇರುತ್ತೆ ಅದು ಬೇಗ ಕಡಿಮೆ ಆಗಿ ಬೇಗ ಅವರು ಪ್ರೀ ಪ್ರೆಗ್ನೆನ್ಸಿ ಸ್ಟೇಟ್ಗೆ ಬರುವಂತ ಸ್ಥಿತಿಯು ಹಾಲು ಕುಡಿಸುವುದರಿಂದ ಇರುತ್ತೆ. ಸೊ ಅವ್ರ ಮುಂದಿನ ಜೀವನದಲ್ಲಿ ಅವ್ರಿಗೆ ಒಬೆಸಿಟಿ ಏನಂತೀವಿ ನಾವು, ದಪ್ಪ ಆಗೋದು ಅಥವಾ ಬೊಜ್ಜು, ಅದೆಲ್ಲಾನು ಇನ್ಫ್ಯಾಕ್ಟ್ ಎದೆ ಹಾಲು ಕುಡಿಸುವುದರಿಂದ ಕಡಿಮೆ ಆಗುತ್ತದೆ.
0: ಅಂದ್ರೆ ಇದು ಒಂದು ಬಹಳ ದೊಡ್ಡ ತಪ್ಪು ಗ್ರಹಿಕೆ ಅದ ಅಂತ.
1: ಹೌದು ಹೌದು.
0: ಅಂದ್ರೆ ಇದರಿಂದ ದೇಹಕ್ಕೆ ಬಂದಂತ ಅಧಿಕ ತೂಕ ಅಥವಾ ಈ
1: ಬಾಣಂತನದಲ್ಲಿ
0: ಜಾಸ್ತಿ ದಪ್ಪಕ್ಕಾಗಿರ್ತಾರೆ ಅದು ಕಡಿಮೆ ಆಗ್ತದೆ.
1: ಹೌದು, ಬೇಗ ಕಡಿಮೆ ಆಗುತ್ತೆ. ಅದು ಬೇರೆ ಹಾಲು ಕುಡಿಸಲಾರದಂತ ತಾಯಂದಿರಲ್ಲಿ ಕಂಪೇರ್ ಮಾಡಿದ್ರೆ, ತಮ್ಮ ಎದೆ ಹಾಲನ್ನು ಕುಡಿಸುವಂತ ತಾಯಂದಿರಲ್ಲಿ ಕಂಡು ಬಂದಿದ್ದು ಏನಂದ್ರೆ ಅವರದು ಪ್ರೆಗ್ನೆನ್ಸಿಯಲ್ಲಿ ಏನಾಗಿದ್ದು ವೇಟ್ ಏನಿರುತ್ತೆ ಅದು ಬೇಗ
0: ಇಳಿಯುತ್ತದೆ.
1: ಹೌದು,
0: ಅದ್ರ ಜೊತೆಗೆ ಮಗುವಿಗೂ ಕೂಡ ಅನುಕೂಲ ಆಗ್ತದೆ, ಇದನ್ನ ನೆನಪಿನಾಗ ಇಟ್ಕೋಬೇಕಾಗ್ತದೆ. ಮತ್ತೆ ಇನ್ನು ಕೆಲವು ಸಂದರ್ಭದೊಳಗೆ ಉದ್ಯೋಗಸ್ಥ ಮಹಿಳೆಯರಿಗೆ ನಿಯಮಿತವಾಗಿ ಈ ಮನೆಯಲ್ಲಿರುವಂತಹ ಗೃಹಿಣಿಯರು ಎಷ್ಟು ವೇಳಕ್ಕೆ ಸರಿಯಾಗಿ ಫೀಡ್ ಮಾಡ್ತಾರ ಅಷ್ಟು ಸಾಧ್ಯತೆ ಆಗದೆ ಇರಬಹುದು. ಅಂತ ಮಹಿಳೆಯರು ಏನ್ ಮಾಡಬಹುದಂತೀರಿ? ಆಲ್ಟರ್ನೇಟ್

0: ಅಂತ ಮಹಿಳೆಯರು ಒಂದು ಅವರು ಆಫೀಸಿನಲ್ಲಿರುವಾಗ ಅವ್ರು ಪರ್ಮಿಷನ್ ಕೇಳಿಕೊಂಡು ಎರಡು ಮೂರು ತಾಸಿಗೆ ಹೋಗಿ ಹಾಲು ಕುಡಿಸ್ಕೊಂಡು ಬರ್ಬೋದು. ಅಥವಾ ನಾವು ಮ್ಯಾನ್ಯುಯಲ್ ಎಕ್ಸ್ಪ್ರೆಷನ್ ಅಂತೀವಿ, ಅಂದ್ರೆ ಹಾಲನ್ನು ಅವರು ಮ್ಯಾನ್ಯುಲಿ ಎಕ್ಸ್ಪ್ರೆಸ್ ಮಾಡಿಟ್ಟು ಅದನ್ನ ಫ್ರಿಡ್ಜ್ ಅಲ್ಲಿ ಇಟ್ಟು ಅದಾದ ನಂತರ ಆ ಟೈಮಲ್ಲಿ ಬೇರೆಯವರು ಅದನ್ನ ಮಗುಗೆ ಕುಡಿಸ್ಲಿಕ್ಕೆ ಸಾಧ್ಯತೆ ಇರುತ್ತದೆ. ಸೊ ಈ ಒಂದು ಇದರಲ್ಲಿ ನಾವು ಬ್ರೆಸ್ಟ್ ಫೀಡಿಂಗ್ ಕಂಪ್ಲೀಟ್ಲಿ ಸ್ಟಾಪ್ ಮಾಡಿಲ್ದೇನೆ ಅದನ್ನ ಈ ತರದ ಒಂದೇನೋ ಕಾರ್ಯಕ್ರಮ ಹಾಕೊಂಡು ಅದನ್ನ ಮುಂದುವರಿಸಬಹುದು.
1: ಅಂದ್ರೆ ಈಗ ಸಾಕಷ್ಟು ಕಚೇರಿಗಳಲ್ಲಿ ಮಹಿಳೆಯರಿಗೆ ಹಲವಾರು ರೀತಿಯ ಅನುಕೂಲತೆಗಳವ, ಮತ್ತು ಮಗು ಒಂದ್ ಹಂತಕ್ಕೆ ಬೆಳೆಯುವವರೆಗೂ ಅವರು ದಿನದಲ್ಲಿ ಒಂದು ಎರಡು ಸತಿ ಮೂರು ಸತಿ ಹೋಗಿ ಫೀಡ್ ಮಾಡಿ ಬರುವಂತ ಅವಕಾಶಗಳು ಅದ. ಆದಾಗ್ಯೂ ಕೂಡ ಇದೊಂದು ಪರ್ಯಾಯ ವ್ಯವಸ್ಥೆಯನ್ನ ಮಾಡ್ಕೋಬಹುದು ಅಂತ ಹೇಳಿದ್ರು. ಈಗ ತಾಯಿ ತೀವ್ರತರವಾದ ಕಾಯಿಲೆಗಳಿಂದ ಬಳಲ್ತಾ ಇದ್ರೆ, ಉದಾಹರಣೆಗೆ ಕ್ಯಾನ್ಸರ್ ಆಗಬಹುದು, ಏಡ್ಸ್ ಆಗಬಹುದು, ಈ ತರದ ತೊಂದರೆ ಇದ್ದಾಗ ಅವಳು ತನ್ನ ಮಗುವಿಗೆ ಹಾಲು ಕೊಡಬಹುದು?
0: ಕ್ಯಾನ್ಸರ್ ಇದ್ದಾಗ ಅವಳು ತುಂಬಾ ತೀವ್ರ ಸ್ಥಿತಿಯಲ್ಲಿರುವಾಗ ಅಥವಾ ಕ್ಯಾನ್ಸರ್ ಡ್ರಗ್ಸ್ ಅಥವಾ ಕೀಮೋಥೆರಪಿ ತಗೊಳ್ತಾ ಇರುವಾಗ ನಾವು ಹಾಲು ಕುಡ್ಲಿಕ್ಕೆ ಬರೋದಿಲ್ಲ ಪಾಪುಗೆ. ಆದ್ರೆ ಏಡ್ಸ್ ಒಂದು ಸ್ಥಿತಿ ಹೇಗಂತಂದ್ರೆ, ಈಗ ತಾಯಿಯಿಂದ ಮಗುವಿಗೆ ಸ್ತನಪಾನದಿಂದ ಏಡ್ಸ್ ಟ್ರಾನ್ಸ್ಮಿಷನ್ ಚಾನ್ಸಸ್ ಇರುತ್ತೆ, ಅದು ಹಾರ್ಡ್ಲಿ 20-30% ಇರುತ್ತೆ. ಆದ್ರೆ ನಮ್ಮ ಡೆವಲಪಿಂಗ್ ಕಂಟ್ರೀಸ್ ಏನಂತೀವಿ ಇಂಡಿಯಾ, ಅಲ್ಲಿ ಈ ಏಡ್ಸ್ ಪೇಷಂಟ್ಸ್ ಗಳಲ್ಲಿ ಹಾಲು ಕುಡಿಸದೇ ಇರುವುದರಿಂದ ಡೆತ್ ರೇಟ್ ಪ್ರಮಾಣ ಜಾಸ್ತಿ ಇರುವುದರಿಂದ ಇಲ್ಲಿ ನಮ್ ರಿಕಮೆಂಡೇಶನ್ ಏನಿದೆ ಇಂಡಿಯಾನಲ್ಲಿ ಅಂತಂದ್ರೆ, ಏಡ್ಸ್ ಆಗಿದ ಪೇಷಂಟ್ ಕೂಡ ತಾಯಿ ಸ್ತನಪಾನವನ್ನು ಮಾಡುವುದು ಒಳ್ಳೇದು ಅಂತ ಹೇಳಿ ಅದು ನಾವು ಅವ್ರಿಗೆ ಕನ್ಸಲ್ಟ್ ಮಾಡ್ತೀವಿ, ಅವ್ರಿಗೆಲ್ಲ ತಿಳಿಸ್ಕೊಡ್ತೀವಿ. ಅದಾದ್ಮೇಲೆ ಅವ್ರ ಚಾಯ್ಸ್ ಅಂತ ಅವರು ಮಾಡ್ಕೋಬಹುದು. ನಮ್ ದೇಶದಲ್ಲಿ ರಿಕಮೆಂಡೇಶನ್ ಏನಂದ್ರೆ ಏಡ್ಸ್ ಪೇಷಂಟ್ ಕೂಡ ತಮ್ಮ ತಾಯಿ ಹಾಲನ್ನು ಕುಡಿಸುವುದು ಒಳ್ಳೇದು ಅಂತ
1: ಮಗುವಿಗೆ.
0: ಅದ್ರ ಜೊತೆಗೆ ಅದು ಏಡ್ಸ್ ತಡೆಗಟ್ಟುವಂತ ಔಷಧಿಗಳೇ ಇರುತ್ತವೆ, ಆಂಟಿರಿಟ್ರೋವೈರಲ್ ಥೆರಪೀಸ್ ಅಂತೀವಿ. ಸೊ ತಾಯಿ ಮತ್ತು ಮಗುವಿಗೆ ಕೂಡ ಅದ್ರ ಜೊತೆಗೆ ಹೋಗ್ತಾ ಇರುತ್ತೆ.
1: ಅಂದ್ರೆ ಈ ತರ ಸ್ತನಪಾನ ಮಾಡಿಸೋದ್ರಿಂದ ಮಗುವಿಗೆ ಏಡ್ಸ್ ಇಲ್ಲದೆ ಇರಬಹುದು ಹುಟ್ಟಿದಾಗ, ಆದ್ರೆ ಮುಂದೆ ಅದು ಬರೋ ಸಾಧ್ಯತೆ ಏನಾದ್ರೂ ಇರುತ್ತೆ?
0: ಸಾಧ್ಯತೆ ಇರುತ್ತೆ, ಅದು ಹೇಳ್ದಂಗೆ 20-30% ಇರುತ್ತೆ. ಆದ್ರೆ ಹೇಳ್ದಂಗೆ ಆಂಟಿರಿಟ್ರೋವೈರಲ್ ಥೆರಪಿ ಅಂತೀವಿ, ಅದು ಕೊಡುವುದರಿಂದ ಎಷ್ಟೋ ಮಟ್ಟಿಗೆ ಅದು ಕಡಿಮೆ ಆಗುತ್ತೆ.
1: ಒಟ್ಟಾರೆಯಾಗಿ ನೀವು ಹೇಳುದು ಮಗುವಿಗೆ 2 ವರ್ಷಗಳ ಕಾಲ ತಾಯಿ ಹಾಲೆ ಉತ್ತಮ ಆಹಾರ, ಅದ್ರ ಜೊತೆಗೆ 6 ತಿಂಗಳವರೆಗಂತೂ ತಾಯಿ ಹಾಲು ಬಿಟ್ಟು ಬೇರೆ ಏನು ಕೊಡುವ ಅವಶ್ಯಕತೆನೇ ಇಲ್ಲ. 6 ತಿಂಗಳ ನಂತರ ಬೇರೆ ಪೂರಕ ಆಹಾರದ ಜೊತೆಗೆ ತಾಯಿ ಹಾಲು ಕೊಡುವುದನ್ನ ಇಟ್ಟರೆ ಮಗುವಿನ ಬೆಳವಣಿಗೆ ಪರಿಪೂರ್ಣ ಆಗ್ತದೆ.
0: ಹೌದು,
1: ಆಯ್ತು. ಡಾಕ್ಟರ್ ಶೀತಲ್ ಕುಲ್ಗೋಡ್ ಅವರ, ತಾವು ಇಷ್ಟೊತ್ತಿನವರೆಗೂ ಈ ಸ್ತನಪಾನದ ಮಹತ್ವ ಏನು, ಅದರಲ್ಲೂ ಮೊದಲ ಸಲ ಬರುವಂತ ಈ ಕೊಲೆಸ್ಟ್ರಮ್ ಬಹಳ ಅಮೂಲ್ಯವಾದದ್ದು, ಇದನ್ನ ಯಾರೂ ತಪ್ಪಿಸಲಾರದೆ ಮಗುಗೆ ಕೊಡಬೇಕು ಅನ್ನುವಂತ ಮಾತಿನ ಜೊತೆಗೆ ತಾಯಿ ಮತ್ತು ಮಕ್ಕಳ ನಡುವೆ ಇರುವ ಒಂದು ಅವಿನಾಭಾವ ಸಂಬಂಧ ಈ ಸ್ತನಪಾನದಿಂದ ಹೆಂಗ ಹೆಚ್ಚಾಗ್ತದ ಅನ್ನೋ ವಿಷಯದ ಬಗ್ಗೆ ಮಾಹಿತಿಯನ್ನ ಮಾಡಿಕೊಟ್ರಿ. ಧನ್ಯವಾದಗಳು, ನಮಸ್ಕಾರ.
0: ಧನ್ಯವಾದಗಳು ನಿಮಗೆ, ನಮಸ್ಕಾರ. ಇದುವರೆಗೂ ಆರೋಗ್ಯ ಕಾರ್ಯಕ್ರಮದಲ್ಲಿ ಸ್ತನಪಾನದ ಮಹತ್ವದ ಕುರಿತು ಡಾಕ್ಟರ್ ಶೀತಲ್ ಕುಲ್ಗೋಡ್ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಯಿತು.

0: ಆಕಾಶವಾಣಿ ಕಾರವಾರ ಮಂಜುಳಗಾನ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ.
1: ಅಕ್ಕ ಕೆಲ್ಸ ಸಿಕ್ತು.
2: ಅರೆ ವಾ, ಅಭಿನಂದನೆಗಳು. ಇನ್ನು ಸಿಕ್ಕಾಪಟ್ಟೆ ಶಾಪಿಂಗ್.
1: ಹೊಸ ಮೊಬೈಲ್, ಜೀನ್ಸ್, ಜಾಕೆಟ್.
2: ಒಂದ್ ನಿಮಿಷ ಮಹಾರಾಜರೇ, ಸ್ಯಾಲರಿಗಿಂತ ಮೊದಲು ಖರ್ಚು.
1: ಇನ್ಸ್ಟೆಂಟ್ ಲೋನ್ ಸಿಗುತ್ತಲ್ಲ?
2: ಮೊದಲು ಬಜೆಟ್ ಮಾಡ್ಲು ಕಲಿ, ಆಮೇಲೆ ಖರ್ಚು ಮಾಡು.
1: ಆದ್ರೆ ಅಕ್ಕ
2: ನೋಡು, ಗಳಿಕೆಯ ಒಂದು ಭಾಗ ಯಾವತ್ತೂ ಉಳಿಸ್ಬೇಕು, ಆದ್ರೆ ಪಾರ್ಟಿ ಕೊಡೋದನ್ನ ತಪ್ಪಿಸೋಕಾಗಲ್ಲ.
1: ಪಾರ್ಟಿ ನಂದು

0: ಆರ್ಬಿಐ ಹೇಳುತ್ತೆ.
1: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.
2: ದೇವದಾಸಿ ಚಿತ್ರದ ಗೀತೆ ಹಾಡಿದವರು ವಾಣಿ ಜಯರಾಮ್, ಪುರಂದರದಾಸರ ಗೀತರಚನೆ ಜಿ ಕೆ ವೆಂಕಟೇಶ್ ಅವರ ಸಂಗೀತ.

0: ಹೇಳಿ.
1: ಒಂದು ಲಿಂಕ್ ಕಳಿಸಿದೀನಿ, ಈಗಲೇ ಪ್ರೊಸೆಸಿಂಗ್ ಎರಡ್ ಲಕ್ಷ ಕಳಿಸಿ, ಉಳಿದದ್ದು ಆಮೇಲೆ.
2: ಸರಿ, ಎರಡ್ ಲಕ್ಷ.
3: ಏನಾಯ್ತಪ್ಪ?
4: ಮಗಳೇ, ಇವರು ಹೇಳ್ತಿದ್ದಾರೆ ನನ್ನ ಪಾರ್ಸೆಲ್ ನಲ್ಲಿ ಡ್ರಗ್ಸ್ ಸಿಕ್ಕಿದೆಯಂತೆ.
1: ಅರೆ,
4: ಕಟ್ ಮಾಡಿದ್ರು.
2: ಪ್ಯಾನಿಕ್ ಆಗ್ಬೇಡಿ ಅಪ್ಪ, ಡಿಜಿಟಲ್ ಅರೆಸ್ಟ್ ಅಂತ ಇರುವುದೇ ಇಲ್ಲ, ಇದೆಲ್ಲ ಫ್ರಾಡ್.
4: ಫ್ರಾಡ್?
2: ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳುಹಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ. ನೀವು ಜಾಗರೂಕರಾಗಿರದಿದ್ದರೆ
1: ಹಣ ಕಳ್ಕೊಳ್ತೀರಾ. RBI ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.
5: ದೇವತಾ ಮನುಷ್ಯ ಚಿತ್ರದ ಗೀತೆ ಹಾಡಿದವರು ಡಾಕ್ಟರ್ ರಾಜ್ಕುಮಾರ್, ಶಿವದಯಶಂಕರ್ ಅವರ ಸಾಹಿತ್ಯ, ಉಪೇಂದ್ರ ಕುಮಾರ್ ಅವರ ಸಂಗೀತ.

0: ರಾಜೇಶ್ ಅವರೇ, ಪೊಲೀಸ್ ಸ್ಟೇಷನ್ ಇಂದ ಮಾತಾಡ್ತಿದ್ದೀನಿ.
1: ಮತ್ತೆ
0: ನಿಮ್ಮನ್ನು ಡಿಜಿಟಲ್ ಅರೆಸ್ಟ್ ಮಾಡಲಾಗಿದೆ. ಬೇರೆ ಕೋಣೆಗೆ ಹೋಗಿ ಒಬ್ರೆ. ನಿಮ್ಮ ಪಾರ್ಸಲ್ ಅಲ್ಲಿ ಡ್ರಗ್ ಸಿಕ್ಕಿದೆ, ಸಿಕ್ಕಾಕೊಂಡಿದ್ದೀರಿ.
2: 10 ಲಕ್ಷ ಕೊಡಿ, ಬಚಾವ್ ಆಗ್ತೀರಾ
1: ಸರ್. ಅಷ್ಟೊಂದು ಎಲ್ಲಿಂದ?

0: ಅಕ್ಕ ನೋಡು,
1: ಹ್ಯಾಪಿ ಬರ್ತ್ಡೇ ಬ್ರೋ.
0: ತೋರಿಸು. ವಾ, ನನ್ನ ಇಷ್ಟದ ಕಲರ್.
2: ಯಾವಾಗ್ಲೂ ಶಾಪಿಂಗ್.
0: ನನ್ ಗೊತ್ತು ಅಮ್ಮ, ನಮ್ಮದು ಖರ್ಚು ಮಾಡೋ ವಯಸ್ಸಲ್ವಾ? ರೈಟ್,
3: ಸೇವಿಂಗ್ ಮಾಡೋ ವಯಸ್ಸು ಕೂಡ.
4: ನನ್ ಗೊತ್ತು ಅಪ್ಪ, ಸೇವ್ ಮಾಡಿ ಸರಿಯಾದ ಜಾಗದಲ್ಲಿ ಹೂಡಿಕೆ ಮಾಡಿ ಮೊತ್ತದ ಮೇಲೆ ಬಡ್ಡಿ ಸಿಗುತ್ತೆ, ಅದನ್ನ ಮರು ಹೂಡಿಕೆ ಮಾಡಿದ್ರೆ ಬಡ್ಡಿ ಸಿಗ್ತಾ ಇರುತ್ತೆ.
5: ನನ್ಗೆ ಗೊತ್ತಲ್ಲ,
4: ಆಗ್ಲೇ ಹೇಳುತ್ತೆ.
6: ಪ್ರಾರಂಭಿಸಿ ಸರಿಯಾಗಿ, ಫೈನಾನ್ಷಿಯಲಿ ಸ್ಮಾರ್ಟ್ ಆಗಿ.
0: ವಿಡಿಯೋ ಲೈಕ್ ಮಾಡಲು ಹಣ ಸಿಗುತ್ತಾ? ಎಷ್ಟು ಸುಲಭ. ಸಿಕ್ಬಿದ್ರು.
6: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
7: ಜಾಣರಾಗಿರಿ, ಜಾಗರೂಕರಾಗಿರಿ.

0: ಭಕ್ತ ಪ್ರಹ್ಲಾದ ಚಿತ್ರದ ಗೀತೆ ಕೇಳಿದಿರಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದ ಈ ಗೀತೆಗೆ ಜಿ ಉದಯಶಂಕರ್ ಅವರ ಸಾಹಿತ್ಯ, ಟಿಜಿ ಲಿಂಗಪ್ಪ ಅವರ ಸಂಗೀತವಿತ್ತು.
1: ವಿಡಿಯೋ ಲೈಕ್ ಮಾಡಲು ಹಣ ಸಿಗುತ್ತಾ? ಎಷ್ಟು ಸುಲಭ, ಸಿಕ್ಬಿದ್ರು.
2: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ, ಆರ್ಬಿಐ ಹೇಳುತ್ತೆ.
3: ಜಾಣರಾಗಿರಿ, ಜಾಗರೂಕರಾಗಿರಿ.
0: ಅವಳ ಹೆಜ್ಜೆ ಚಿತ್ರದ ಗೀತೆ, ಹಾಡಿದವರು ಎಸ್ ಜಾನಕಿ, ಚಿ ಉದಯಶಂಕರ್ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತ.

0: ವಿಡಿಯೋ ಲೈಕ್ ಮಾಡಲು ಹಣ ಸಿಗುತ್ತಾ? ಎಷ್ಟು ಸುಲಭ! ಸಿಕ್ಬಿದ್ರು.
1: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.
3: ಬಾಡಿ ಹೋದ ಬಳ್ಳಿಯಿಂದ ಹೂ

ಪಿಬಿ ಶ್ರೀನಿವಾಸ್ ಅವರು ಹಾಡಿದ ಎರಡು ಕನಸು ಚಿತ್ರದ ಗೀತೆ ಪ್ರಸಾರವಾಯಿತು. ಜಿ ಉದಯಶಂಕರ್ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತವಿತ್ತು. ಶಬರಿಮಲೆ ಸ್ವಾಮಯ್ಯಪ್ಪ ಚಿತ್ರದ ಗೀತೆ ಹಾಡಿದವರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಜಿ ಉದಯಶಂಕರ್ ಅವರ ಸಾಹಿತ್ಯ, ಕೆ ವಿ ಮಾಧವನ್ ಅವರ ಸಂಗೀತ.

ಸಮಯ 10:02 ಬೆಂಗಳೂರು ವಿವಿಧ ಭಾರತಿ ಕೇಂದ್ರದ ಕಾರ್ಯಕ್ರಮ 11:10 ಭಾರತದ ಗೌರವಾನ್ವಿತ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ಗುಜರಾತ್ನ ಪ್ರಭಾಸ್ ಕಾಟ್ನ ಸೋಮನಾಥದಲ್ಲಿರುವ ಶ್ರೀ ಸೋಮನಾಥ ದೇವಾಲಯ ಪುನರ್ ನಿರ್ಮಾಣಗೊಂಡ 77ನೇ ವಾರ್ಷಿಕೋತ್ಸವ ಸಮಾರಂಭ ಸೋಮನಾಥ ಪರ್ವ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಲಿರುವ ಭಾಷಣದ ನೇರ ಪ್ರಸಾರ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ

0: ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
1: ಸ್ನೇಹಿತರೆ, ಹಳೆಯ ಹಾಡುಗಳ ಕಾರ್ಯಕ್ರಮ ಉಳಿಸಿಕೊಳ್ಳಿ. ಮತ್ತೊಮ್ಮೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಕಾರ್ಯಕ್ರಮದ ಆರಂಭದಲ್ಲಿ ಪ್ರತಿಧ್ವನಿ ಚಿತ್ರದ ಹಾಡನ್ನು ಕೇಳೋಣ. ಪಿ ಬಿ ಶ್ರೀನಿವಾಸ್ ಹಾಡಿದ್ದಾರೆ, ಜಿ ಉದಯಶಂಕರ್ ಅವರ ರಚನೆ, ಜಿ ಕೆ ವೆಂಕಟೇಶ್ ಅವರ ಸಂಗೀತ ಇದೆ.

ಸಹಿತ ನೀವು ಟ್ಯೂನ್ ಮಾಡಿರೋದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಹಳೆಯ ಹಾಡುಗಳ ಕಾರ್ಯಕ್ರಮ ಓಲ್ಡ್ ಇಸ್ ಗೋಲ್ಡ್ ಇದು. ಹಳೆಯ ಹಾಡುಗಳನ್ನು ಕೇಳ್ತಾ ಇದ್ದೀರಾ. ಹಾಗೆಯೇ ಈ ಹಿಂದೆ ನಡೆದಂತಹ ಮಾತುಕತೆ ಬಹಳ ಇಷ್ಟವಾಯಿತು. ಉದಯ್ ಸರ್ ಅವರಿಗೆ ನಮಸ್ಕಾರ ಹಾಗೂ ಧನ್ಯವಾದಗಳು. ಎಐ ಬಗ್ಗೆ, ಈಗಿನ ಟೆಕ್ನಾಲಜಿ ಬಗ್ಗೆ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರು ಅಂತ ವಾಣಿ ಶ್ರೀಧಾರದಿಂದ ಹೇಳ್ತಾ ಇದ್ದಾರೆ. ಹಾಗೆಯೇ ಮಹಾಂತೇಶ್ ಜವಳಿ ಬೆಳಗಾವಿಯಿಂದ. ಉದಯ್ ಸರ್ ಅವರು ತುಂಬಾ ಸೊಗಸಾಗಿ ಮಾತನಾಡಿದ್ರು, ಪ್ರೋಗ್ರಾಮ್ ತುಂಬಾ ಚೆನ್ನಾಗಿತ್ತು. ರಾಷ್ಟ್ರೀಯ ಟೆಕ್ನಾಲಜಿ ದಿವಸದ ಬಗ್ಗೆ ಕೂಡ ಇಷ್ಟೊಂದು ವಿಚಾರಗಳನ್ನು ನಾವು ತಿಳ್ಕೊಂಡ್ವಿ. ಧನ್ಯವಾದಗಳು ವಿವಿಧ ಭಾರತಿಗೆ ಅಂತ ಹೇಳ್ತಾ ಇದ್ದಾರೆ. ತಮಗೂ ಕೂಡ ಧನ್ಯವಾದಗಳು. ಇನ್ನು ತಂತ್ರಜ್ಞಾನದ ಬಗ್ಗೆ ಮಾಹಿತಿ ಬಹಳ ಅರ್ಥಪೂರ್ಣವಾಗಿತ್ತು, ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿ ಬಂತು ಅಂತ ಮಮತಾ ಮೇಘಾ ಧ್ರುವ ಕೇಶವಪುರ ಹುಬ್ಳಿ ಇಲ್ಲಿಂದ ಮೆಸೇಜ್ ಮಾಡಿದ್ದಾರೆ. ಡಾಕ್ಟರ್ ಅಂಬುಜ ಇವರು ಕೂಡ ಎಐ ಮಾಹಿತಿ ಸಂದರ್ಶನ ಹಾಡುಗಳು ಎಲ್ಲವೂ ಒಟ್ಟಾರೆ ತುಂಬಾ ಚೆನ್ನಾಗಿತ್ತು ಅನ್ನುವಂತಹ ಮೆಸೇಜ್ ಅನ್ನ ಕಳಿಸಿದ್ದಾರೆ. ಧನ್ಯವಾದಗಳು ತಮಗೂ ಕೂಡ. ರಾಜಾ ಹುಸೇನ್ ಶಿವಮೊಗ್ಗದಿಂದ ಮೆಸೇಜ್ ಮಾಡಿ ಕಾರ್ಯಕ್ರಮ ತುಂಬಾ ಇಷ್ಟವಾಯಿತು, ನಿಲಯಕ್ಕೆ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಸ್ನೇಹಿತರೆ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಹಂಚಿಕೊಂಡಿದ್ದೀರಿ, ಟಾಕ್ ಶೋ ತುಂಬಾ ಸೊಗಸಾಗಿತ್ತು ಅಂತ ಹೇಳಿದಿರಿ, ಧನ್ಯವಾದಗಳು ತಮಗೆಲ್ಲ. ಹಾಗೆಯೇ ಹಳೆಯ ಹಾಡುಗಳು ಪ್ರಸಾರವಾಗ್ತಾ ಇವೆ, ಕೇಳ್ತಾರೆ ನಿಮ್ಮ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡದಲ್ಲಿ.

ಚಿತ್ರದ ಎರಡು ಹಾಡುಗಳನ್ನ ಕೇಳಿದ್ರಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್ ಹಾಡಿದ್ರು. ಈಗಷ್ಟೇ ಪ್ರಸಾರವಾಯಿತ ಹಾಡು, ಇದು ವಲ್ಲಭಾಚಾರ್ಯರ ರಚನೆ, ವಿಜಯ ಭಾಸ್ಕರ್ ಅವರ ಸಂಗೀತದಲ್ಲಿ ಪ್ರಸಾರವಾಯಿತು. ಹಾಡು ಹಳೆಯದಾದರೇನು, ಭಾವನವನವೀನ ಈ ಒಂದು ಹಾಡು ಪ್ರಸಾರವಾಯಿತು. ಮಾನಸ ಸರೋವರ ಚಿತ್ರದ ಈ ಹಾಡನ್ನು ಹಾಡಿದವರು ವಾಣಿ ಜಯರಾಮ್. ಜಿ ಎಸ್ ಶಿವರುದ್ರಪ್ಪನವರ ರಚನೆ, ವಿಜಯ ಭಾಸ್ಕರ್ ಅವರ ಸಂಗೀತ ಇತ್ತು. ಹಾಗೆಯೇ ಪಿ ಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಮರೆಯದಿರು ಸ್ನೇಹ ಅನ್ನುವಂತ ಹಾಡನ್ನು ಕೇಳಿದ್ರಲ್ಲ, ಪ್ರತಿಧ್ವನಿ ಚಿತ್ರದ ಹಾಡದು. ಜಿ ಉದಯಶಂಕರ್ ಅವರ ರಚನೆ, ಜಿ ಕೆ ವೆಂಕಟೇಶ್ ಅವರ ಸಂಗೀತ ಇತ್ತು. ಸ್ನೇಹಿತರೆ, ನೀವು ಟ್ಯೂನ್ ಮಾಡಿರೋದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಹಳೆಯ ಹಾಡುಗಳ ಕಾರ್ಯಕ್ರಮ ಓಲ್ಡ್ ಇಸ್ ಗೋಲ್ಡ್ ಇರೋದು.

0: ಮನೆ ಮಹಲು ಗುಡಿಸಲು ಚಿಕ್ಕದು ದೊಡ್ಡದು ಸಾಮಾನ್ಯ ವಿಶೇಷ ಬಿಡದಿರಿ ಯಾರನ್ನು ಮರೆಯದಿರಿ ನಮ್ಮ ಜನಗಳತಿ ನಮ್ಮ ವಿಕಾಸ ನಮ್ಮ ಜನಗಳತಿ ನಮ್ಮ ವಿಕಾಸ.
1: ಜನಗಣತಿಯ ಮೊದಲ ಹಂತದಲ್ಲಿ ಮನೆ ಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರಿಯಲಿ. ಜನಗಣತಿ 2027 ನಮ್ಮ ಜನಗಣತಿ ನಮ್ಮ ವಿಕಾಸ.

ನಮ್ಮ ಲಿಸ್ನರ್ ಒಬ್ರು ಮೆಸೇಜ್ ಮಾಡಿದ್ದಾರೆ, ಬೆಳಗಿಂದ ಎಲ್ಲಾ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೆ. ಟೆಕ್ನಾಲಜಿ ಡೇ ಪ್ರಯುಕ್ತ ಶ್ರೀ ಉದಯ್ ರಘುನಾಥ್ ಅವರ ಟಾಕ್ ಶೋ ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ಓಲ್ಡ್ ಇಸ್ ಗೋಲ್ಡ್ ಹಾಡುಗಳು ಸುಶ್ರಾವ್ಯವಾಗಿವೆ ಅಂತ ಹೇಳ್ತಾ ಇದ್ದಾರೆ ಶೈಲಿನಿ ಮುರಳೀಧರ್ ಅವರು. ಧನ್ಯವಾದಗಳು ತಮಗೆ. ಮಾಧವನ್ ಜಯಲಕ್ಷ್ಮಿ ಚೆನ್ನೈಯಿಂದ ಎಐ ಬಗ್ಗೆ ಬಹಳಷ್ಟು ಮಾಹಿತಿಯನ್ನು ಕೊಟ್ಟರು, ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ ಉದಯ್ ರಘುನಾಥ್ ಅವರಿಗೆ. ಹಾಗೆಯೇ ಎಂ ಆರ್ ಶ್ರೀಕಂಠನ್ ಇವರು ಮೈಸೂರಿನಿಂದ ಎಐ ಬಗ್ಗೆ ಉಪಯುಕ್ತ ಮಾಹಿತಿ, ಹಾಗೆಯೇ ಸುಮಧುರವಾದ ಗೀತೆಗಳು, ಎರಡೂ ಕಾಂಬಿನೇಷನ್ ತುಂಬಾ ಚೆನ್ನಾಗಿ ಬಂತು ಟಾಕ್ ಶೋನಲ್ಲಿ ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದಗಳು ಶ್ರೀಕಂಠನ್ ಅವರೇ. ಹಾಗೆಯೇ ಕಾರ್ಯಕ್ರಮ ಸೂಪರ್ ಆಗಿತ್ತು, ಒಳ್ಳೆ ಮಾಹಿತಿ ಹಾಡುಗಳು ಎಲ್ಲವೂ ಒಟ್ಟಾರೆ ಚೆನ್ನಾಗಿತ್ತು ಅಂತ ಹೇಳ್ತಾ ಇದ್ದಾರೆ ಚಿದಾನಂದ್ ಟಿ ಬಿ ಸರ್ಕಲ್ ಹೊಸದುರ್ಗದಿಂದ. ಹಾಗೆಯೇ ಸೇಡಂ ತಾಲೂಕು ಇಲ್ಲಿಂದ ಶಿಲ್ಲಿಂಗಯ್ಯ ಅವರು ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಬಂತು ಟಾಕ್ ಶೋ ಅಂತ ಹೇಳ್ತಾ ಇದ್ದಾರೆ. ಮಲ್ಲೇಶ್ವರಂನಿಂದ ಸಂಪತ್ ಲಕ್ಷ್ಮಿ ಅವರ ಮೆಸೇಜ್ ಬಂದಿದೆ. ಬೊಂಬೆ ನಗರಿ ಇಲ್ಲಿಂದ ರಾಣಿ ಅವರ ಮೆಸೇಜ್ ಬಂದಿದೆ. ಟಾಕ್ ಶೋ ಕೇಳಿದೆ, ತುಂಬಾ ಸೊಗಸಾಗಿ ಮೂಡಿ ಬಂತು, ಹಾಡುಗಳು ಬಹಳ ಇಷ್ಟವಾದ್ವು ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದಗಳು ರಾಣಿ ತಮಗೆ. ಶ್ರೀ ಉದಯ್ ಅವರ ಜೊತೆಗಿನ ಮಾತು ಬಹಳ ಇನ್ಫಾರ್ಮೇಟಿವ್ ಆಗಿತ್ತು, ಥ್ಯಾಂಕ್ ಯು ಅಂತ ಹೇಳ್ತಾ ಇದ್ದಾರೆ ಶ್ರೀನಿವಾಸ್ ಪದ್ಮನಾಭ ನಗರದಿಂದ. ಡಾಕ್ಟರ್ ಅನಂತಕುಮಾರ್ ಅರಸು ತುಮಕೂರಿನಿಂದ ಮೆಸೇಜ್ ಮಾಡಿದ್ದಾರೆ, ಟಾಕ್ ಶೋ ಇಷ್ಟವಾಯಿತು, ಚೆನ್ನಾಗಿ ಬಂತು ಕಾರ್ಯಕ್ರಮ ಅಂತ ಹೇಳ್ತಾ ಇದ್ದಾರೆ. ಹಲಸೂರು ರಾಜೇಶ್ ಇವರು ಕೂಡ ಮಾಹಿತಿ ತುಂಬಾ ಅರ್ಥಪೂರ್ಣವಾಗಿತ್ತು, ಧನ್ಯವಾದಗಳು, ಹಾಡುಗಳು ಕೂಡ ಸೊಗಸಾಗಿದ್ವು ಅಂತ ಹೇಳ್ತಾ ಇದ್ದಾರೆ, ಥ್ಯಾಂಕ್ ಯು ಸೋ ಮಚ್. ಇನ್ನು ಅರುಣಾ ಮೈತ್ರಿ ಜೆ ಸಿ ನಗರದಿಂದ ಇವರು ಕೂಡ ಕಾರ್ಯಕ್ರಮವನ್ನು ಮೆಚ್ಚಿಕೊಂಡು ಮೆಸೇಜ್ ಮಾಡಿದ್ದಾರೆ. ಧನ್ಯವಾದಗಳು ನಮ್ಮೆಲ್ಲ ಕೇಳುವ ಮಿತ್ರರಿಗೆ. ಎಸ್, ಹಳೆಯ ಹಾಡುಗಳ ಕಾರ್ಯಕ್ರಮ ಓಲ್ಡ್ ಇಸ್ ಗೋಲ್ಡ್ ಕೇಳ್ತಾ ಇದ್ದೀರಾ.

ಮುಗ್ಧ ಮಾನವ ಚಿತ್ರದ ಹಾಡನ್ನ ಕೇಳಿದ್ರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಡಿದ್ರು. ಚಿರುದಯಶಂಕರ್ ಅವರ ರಚನೆ, ವಿಜಯಭಾಸ್ಕರ್ ಅವರ ಸಂಗೀತ ಇತ್ತು. ಹಾಗೆಯೇ ಈಗ ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಒಂದು ಹಾಡು ಪ್ರಸಾರವಾಗ್ತಾ ಇದೆ. ತಾಯಿಗೆ ತಕ್ಕ ಮಗ ಚಿತ್ರದ ಹಾಡಿದು. ಚಿರುದಯಶಂಕರ್ ಈ ಗೀತೆಯನ್ನ ಬರೆದಿದ್ದಾರೆ. ಟಿ ಜಿ ಲಿಂಗಪ್ಪ ಅವರ ಸಂಗೀತ ಇದೆ.

ಅಪರಿಚಿತ ಚಿತ್ರಕ್ಕಾಗಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರು ಪಿ ಆರ್ ರಾಮದಾಸ್ ನಾಯ್ಡು ಇವರ ರಚನೆಯನ್ನ ಎಲ್ ವೈದ್ಯನಾಥನ್ ಅವರ ರಾಗ ಸಂಯೋಜನೆಯಲ್ಲಿ ಹಾಡಿದರು. ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಮತ್ತೊಂದು ಹಾಡು ಪ್ರಸಾರವಾಗ್ತದೆ. ಬಂಗಾರದ ಮನೆ ಚಿತ್ರದ ಹಾಡಿದು ಬಸವರಾಜ್ ಕೆಸ್ತೂರ್ ಅವರ ರಚನೆ, ವಿಜಯ್ ಭಾಸ್ಕರ್ ಅವರ ಸಂಗೀತ ಇದೆ.

ಚಿತ್ರದ ಹಾಡಿದು. ಜೀ ಉದಯಶಂಕರ್ ಗೀತೆಯನ್ನ ಬರೆದಿದ್ರು, ಕೆ ವಿ ಮಹಾದೇವನ್ ಅವರ ಸಂಗೀತ ಇತ್ತು, ಗಾಯಕರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ಪಿ ಸುಶೀಲಾ ಅವರ ಧ್ವನಿಯಲ್ಲಿ ಒಂದು ಹಾಡು ಪ್ರಸಾರವಾಗುತ್ತೆ. ಮಾನಿನಿ ಚಿತ್ರದ ಈ ಹಾಡು ಯೋಗೇಶ್ವರ ಶಂಕರಾನಂದ್ ಅವರ ರಚನೆ, ಕೆ ವಿ ಮಹಾದೇವನ್ ಅವರ ರಾಗ ಸಂಯೋಜನೆ ಇದೆ.

ಚೈತ್ರ ನೀವು ಟ್ಯೂನ್ ಮಾಡಿರೋದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಹಳೆಯ ಹಾಡುಗಳ ಕಾರ್ಯಕ್ರಮ ಓಲ್ಡ್ ಇಸ್ ಗೋಲ್ಡ್ ಇದು ಕೊನೆಯ ಹಾಡಾಗಿ ಪ್ರಸಾರವಾಗ್ತದೆ. ಹೃದಯ ಸಂಗಮ ಚಿತ್ರದ ಹಾಡು ಎಸ್ ಜಾನಕಿ ಹಾಡಿದ್ದಾರೆ. ವಿಜಯ ನರಸಿಂಹ ಅವರ ರಚನೆ, ವಿಜಯ ಭಾಸ್ಕರ್ ಅವರ ಸಂಗೀತ ಇದೆ. ಇಂದಿನ ಈ ಕಾರ್ಯಕ್ರಮಗಳಲ್ಲಿ ನಿಮ್ಮ ಜೊತೆಯಾಗಿದ್ದು ನಾನು ನಿಮ್ಮ ಆರ್ಜೆ ರಶ್ಮಿ.

0: ಸಮಯ 11 ಗಂಟೆ. ಈಗ ಕೇಳಿ ಸುದ್ದಿ ಮುಖ್ಯಾಂಶಗಳು.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ರಾಷ್ಟೀಯ ತಂತ್ರಜ್ಞಾನ ದಿನದ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶವಾಸಿಗಳಿಗೆ ಶುಭಾಶಯ ಕೋರಿದ್ದಾರೆ. 1998ರಲ್ಲಿ ಪೋಖ್ರಾನ್ನಲ್ಲಿ ಯಶಸ್ವಿ ಪರೀಕ್ಷೆಗಳಿಗೆ ಕಾರಣವಾದ ವಿಜ್ಞಾನಿಗಳ ಕಠಿಣ ಪರಿಶ್ರಮ ಮತ್ತು ಸಮರ್ಪಣೆಯನ್ನು ಈ ದಿನ ಭಾರತ ಹೆಮ್ಮೆಯಿಂದ ಸ್ಮರಿಸುತ್ತದೆ ಎಂದು ಪ್ರಧಾನಿಯವರು ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ತಿಳಿಸಿದ್ದಾರೆ. ಪಶ್ಚಿಮ ಏಷ್ಯಾದಲ್ಲಿ ಎದುರಾಗಿರುವ
2: ಸಮಯ 11:30. ಇನ್ನೀಗ ಕೇಳೋಣ ಸವಿನೆನಪು, ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಇಂದಿನ ಸವಿನೆನಪು ಕಾರ್ಯಕ್ರಮದಲ್ಲಿ ಭೂ ಕೈಲಾಸ ಚಿತ್ರದ ಗೀತೆಗಳನ್ನು ಆಲಿಸಲಿದ್ದೀರಿ. ಮೊದಲಿಗೆ ಕೇಳಿ ಕೂರ ಸೀತಾರಾಮ ಶಾಸ್ತ್ರಿಗಳ ರಚನೆ, ಹಾಡಿದ್ದಾರೆ ಜಯರಾಮನ್ ಸಿಎಸ್, ಆರ್ ಸುದರ್ಶನಂ ಹಾಗೂ ಆರ್ ಗೋವರ್ಧನ್ ಅವರ ಸಂಗೀತ ನಿರ್ದೇಶನ ಈ ಚಿತ್ರಕ್ಕಿದೆ.
1: ಕಾಲಾವಧಿಯನ್ನು ಇದೇ 28ರವರೆಗೆ ವಿಸ್ತರಿಸಲಾಗಿದೆ ಎಂದು ಕೃಷಿ ಮಾರಾಟ ಇಲಾಖೆಯ ಉಪನಿರ್ದೇಶಕ ಡಾ ಮಂಜುನಾಥ್ ಮನವಿ ಮಾಡಿದ್ದಾರೆ. ಮುಂದಿನ ತಿಂಗಳಿನಿಂದ ಅನ್ನಭಾಗ್ಯ ಅಕ್ಕಿ ಜೊತೆಗೆ

0: ಇಂದಿರಾ ಕಿಟ್ ವಿತರಿಸಲು ಟೆಂಡರ್ ಕರೆಯಲಾಗಿದೆ ಎಂದು ಸಚಿವ ಕೆಎಚ್ ಮುನಿಯಪ್ಪ ತಿಳಿಸಿದ್ದಾರೆ. ಕಿಟ್ನಲ್ಲಿ ತೊಗರಿ, ಎಣ್ಣೆ, ಸಕ್ಕರೆ, ಉಪ್ಪು ಮೊದಲಾದ ವಸ್ತುಗಳು ಇರಲಿವೆ. ದಕ್ಷಿಣ ಕನ್ನಡ, ಬೆಳಗಾವಿ, ಮೈಸೂರು ಸೇರಿದಂತೆ ರಾಜ್ಯದ 12 ಜಿಲ್ಲೆಗಳ ಒಂದೆರಡು ಕಡೆಗಳಲ್ಲಿ ಇಂದು ಗುಡುಗು ಸಹಿತ ಹಗುರದಿಂದ ಸಾಧಾರಣ ಮಳೆಯಾಗಲಿದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಆರಂಭಿಕ ವಹಿವಾಟಿನಲ್ಲಿ ಷೇರು ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ 846 ಅಂಕಗಳ ಇಳಿಕೆಯೊಂದಿಗೆ 76,482 ವಹಿವಾಟು ನಡೆಸಿದೆ. ಅಂತೆಯೇ ಸಂವೇದಿ ಸೂಚ್ಯಂಕ ನಿಫ್ಟಿ ಕೂಡ 238 ಅಂಕ ಇಳಿಕೆಯ ನಂತರ 23,937 ಆರಂಭಿಕ ವಹಿವಾಟು ನಡೆಸಿದೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿ ಪ್ರತಿ ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ 139 ಪೈಸೆ ಇಳಿಕೆಯೊಂದಿಗೆ 94.90 ರೂಪಾಯಿಯಷ್ಟಿದೆ. ಧರ್ಮಶಾಲಾದಲ್ಲಿ ಇಂದು ನಡೆಯಲಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ರಾತ್ರಿ 7:30ಕ್ಕೆ ಆರಂಭವಾಗಲಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12ಕ್ಕೆ ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ಮಧ್ಯಾಹ್ನ 1 ಗಂಟೆಗೆ.
1: ಸಮಯ ಆಗಿದೆ 11:02. ನೀವು ಕೇಳ್ತಾ ಇದ್ದಾರೆ ವಿದ್ಯಾರ್ಥಿ ಆಕಾಶವಾಣಿ ಕನ್ನಡ 102.9 FM. ಇದೀಗ ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಕನ್ನಡ ಗೀತೆಗಳನ್ನ ಕೇಳುವಂತಹ ಈ ಹೊತ್ತಿನಲ್ಲಿ ಮೊದಲಿಗೆ ಕೇಳಿ ಮುಂಗಾರು ಮಳೆ ಚಲನಚಿತ್ರದಿಂದ ಸೋನು ನಿಗಮ್ ಅವರ ಧ್ವನಿಯಲ್ಲಿ ಯೋಗರಾಜ್ ಭಟ್ ಅವರ ಸಾಹಿತ್ಯ, ಮನೋಮೂರ್ತಿಯವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ.

ಈಗ ಕೇಳಿ ಮುಗುಳು ನಗೆಯ ಚಲನಚಿತ್ರದಿಂದ ಸೋನು ನಿಗಮ್ ಅವರ ಧ್ವನಿಯಲ್ಲಿ, ಯೋಗರಾಜ್ ಭಟ್ ಅವರ ಸಾಹಿತ್ಯ, ವಿ ಹರಿಕೃಷ್ಣ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ.

ಪ್ರಭಾಸ್ ಪಾಟನ್ ಸೋಮನಾಥದಲ್ಲಿರುವ ಶ್ರೀ ಸೋಮನಾಥ ದೇವಾಲಯ ಪುನರ್ ನಿರ್ಮಾಣಗೊಂಡ 75ನೇ ವಾರ್ಷಿಕೋತ್ಸವ ಸಮಾರಂಭ ಸೋಮನಾಥ ಪರ್ವ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾಡಲಿರುವ ಭಾಷಣದ ನೇರ ಪ್ರಸಾರವನ್ನು ಇನ್ನು ಕೆಲವೇ ಕ್ಷಣಗಳಲ್ಲಿ ಆಲಿಸಲಿದ್ದೀರಿ.

0: ಡಾಕ್ಟರ್ ಅಭಿಷೇಕ್ ವೈಷ್ಣವಿ ರವಿ ಹಾಗೂ ಸಂಗಡಿಗರು ಹಾಡಿದ ಪೆನ್ಸಿಲ್ ಬಾಕ್ಸ್ ಚಿತ್ರದಿಂದ ಆದ ಗೀತೆಯನ್ನ ಕೇಳಿದ್ರಿ.
1: ಕಡಿಮೆ ಸಮಯದಲ್ಲಿ ಹೆಚ್ಚು ಲಾಭ, ಬರೀ ಒಂದು ಕ್ಲಿಕ್ ನಲ್ಲಿ ಅದ್ಭುತ.
2: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ, ಆರ್ಬಿಐ ಹೇಳುತ್ತೆ.
3: ಜಾಣರಾಗಿರಿ, ಜಾಗರೂಕರಾಗಿರಿ.

0: ಡಾಕ್ಟರ್ ರಾಜ್ಕುಮಾರ್ ಅವರ ಸ್ವರದಲ್ಲಿ ಧರ್ಮ ಚಿತ್ರದಿಂದ ಆಯ್ದ ಗೀತೆಯನ್ನ ಕೇಳಿದ್ರಿ.
1: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

0: ಅರೂಪ್ ಚಂದ್ರನ್ ಅವರ ಸ್ವರದಲ್ಲಿ ನಮ್ಮ ಭಾರತ ಚಿತ್ರನಾದ ಗೀತೆಯನ್ನ ಆಲಿಸಿದ್ರಿ.
1: ಇದು ಆಕಾಶವಾಣಿಯ ಕಾರವಾರ ಕೇಂದ್ರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ಈಗ ಚಿತ್ರಗೀತೆಗಳು.

ಚಿನ್ನ ನಿನ್ನ ಮುದ್ದಾಡುವೆ ಚಿತ್ರದ ಗೀತೆ ಹಾಡಿರುವ ಕಲಾವಿದರು ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಅನಿತಾ ಚೌಧರಿ. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ಸಲೀಲ್ ಚೌಧರಿ ಸಂಗೀತ ನೀಡಿದ್ದಾರೆ.

ಚಿತ್ರ ಕಸ್ತೂರಿ ನಿವಾಸ, ಸಾಹಿತ್ಯ ಜಿ ಉದಯಶಂಕರ್, ಸಂಗೀತ ಸಂಯೋಜಿಸಿ ಹಾಡಿದವರು ಜಿ ಕೆ ವೆಂಕಟೇಶ್.

ರಥಸಪ್ತಮಿ ಚಿತ್ರಕ್ಕಾಗಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಡಿದ್ದಾರೆ. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಉಪೇಂದ್ರ ಕುಮಾರ್ ಸಂಗೀತ ನೀಡಿದ್ದಾರೆ.

ನಾವು ಕೇಳ್ತಾ ಇರೋ ಈ ಗೀತೆ ಅವಳ ಹೆಜ್ಜೆ ಚಿತ್ರದ್ದು. ಜಿ ಉದಯಶಂಕರ್ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತ, ಎಸ್ ಜಾನಕಿ ಈ ಗೀತೆಯನ್ನು ಹಾಡಿದ್ದಾರೆ.

ಜಿ ಉದಯಶಂಕರ ಅವರ ಗೀತೆಗೆ ರಾಜನ್ ನಾಗೇಂದ್ರ ಸಂಗೀತ ನೀಡಿದ್ದಾರೆ. ಚಂದನದ ಗೊಂಬೆ ಚಿತ್ರಕ್ಕಾಗಿ ಎಸ್ ಜಾನಕಿ ಹಾಡಿದ್ದಾರೆ.

ಚಂದನದ ಗೊಂಬೆ ಚಿತ್ರದ ಈ ಗೀತೆಯೊಂದಿಗೆ ಚಿತ್ರಗೀತೆಗಳ ಈ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಇಂದು ಸಂಜೆ 5:30 ಮತ್ತೆ ಚಿತ್ರಗೀತೆಗಳನ್ನು ಪ್ರಸಾರ ಮಾಡುತ್ತೇವೆ. ಇದು ಆಕಾಶವಾಣಿಯ ಕಾರವಾರ ಕೇಂದ್ರ, ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ಸಮಯ 2:00, ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ, 2:15 ಹಿಂದಿಯಲ್ಲಿ ಹಾಗೂ 2:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರದೇಶ ಸಮಾಚಾರ ಕೇಳಲಿದ್ದೀರಿ.

0: क्वारंटीन और अनुकूलन प्रक्रिया सफलतापूर्वक पूरी करने के बाद जंगल में छोड़ा गया। इनके आने से देश में चीतों की कुल संख्या 57 हो गई है। ये समाचार आकाशवाणी से प्रसारित किए जा रहे हैं। ताजा समाचार जानने के लिए आप हमारे सोशल मीडिया हैंडल @AIRNewsHindi को फॉलो कर सकते हैं। ये आकाशवाणी है। वैश्विक उथल पुथल के बावजूद देश की अर्थव्यवस्था लचीली बनी हुई है। भारतीय स्टेट बैंक द्वारा आज जारी रिसर्च रिपोर्ट के अनुसार वित्त वर्ष 2026-27 में अर्थव्यवस्था में 6.6% की वृद्धि होने का अनुमान है। रिपोर्ट में पिछले वित्त वर्ष की चौथी तिमाही में वास्तविक सकल घरेलू उत्पाद वृद्धि का अनुमान लगभग 7.2% लगाया गया है। वैश्विक अनिश्चितताओं के बावजूद भारत ने विकास की मजबूत गति को बनाए रखा है। आईपीएल क्रिकेट में आज पंजाब किंग्स का सामना दिल्ली कैपिटल से होगा। ये मैच शाम 7:30 बजे धर्मशाला में खेला जाएगा। आकाशवाणी का समाचार सेवा प्रभाग आज रात 9:30 बजे पब्लिक स्पीक कार्यक्रम में अग्नि सुरक्षा जागरूकता, खतरे कम करना और आपदा रोकना विषय पर परिचर्चा प्रसारित करेगा। चर्चा में गृह मंत्रालय में अग्नि सुरक्षा सलाहकार प्रशांत लोनकर और दिल्ली अग्निशमन सेवा के निदेशक अतुल गर्ग भाग लेंगे। अंत में मुख्य समाचार एक बार फिर। प्रधानमंत्री नरेंद्र मोदी ने कहा, सोमनाथ मंदिर अमृत महोत्सव भारत के दृष्टिकोण को आने वाले 1000 वर्ष तक प्रेरित करेगा। उन्होंने मंदिर के पुनर्निर्माण के 75 वर्ष पूरे होने पर महापूजा की। पश्चिम बंगाल के मुख्यमंत्री शुभेंदु अधिकारी ने सीमा पर बाढ़ लगाने के लिए बीएसएफ को भूमि हस्तांतरित करने की घोषणा की। राज्य में आयुष्मान भारत स्वास्थ्य योजना का भी शुभारंभ। केंद्र ने विकसित भारत जी रामजी अधिनियम के 1 जुलाई से क्रियान्वयन की अधिसूचना जारी की। एसबीआई के शोध के अनुसार वैश्विक चुनौतियों के बावजूद देश की अर्थव्यवस्था मजबूत बनी हुई है। इसके साथ ही दोपहर समाचार का ये अंक समाप्त हुआ। नमस्कार।
1: आकाशवाणी इनेगा प्रदेश समाचार।
2: आकाशवाणी ಪ್ರದೇಶ ಸಮಾಚಾರ ಓದುತ್ತಿರುವವರು ವಿಮಲಾಕ್ಷಿ ನಾರಾಯಣಮೂರ್ತಿ. ಮುಖ್ಯಾಂಶಗಳು. ರಾಜ್ಯ ಸರ್ಕಾರಿ ನೌಕರರ ತುಟ್ಟಿಭತ್ಯೆ ಶೇಕಡ 1.5% ಹೆಚ್ಚಳ, ಈ ವರ್ಷದ ಜನವರಿ 1 ಪೂರ್ವಾನ್ವಯ. ಶೀಘ್ರವೇ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡುವಂತೆ ರಾಜ್ಯ ಸರ್ಕಾರಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆಗ್ರಹ. ಪಿಎಂ ಇಡ್ರೈವ್ ಯೋಜನೆಯಡಿ ದೇಶದಾದ್ಯಂತ ಇವಿ ಚಾರ್ಜಿಂಗ್ ಮೂಲಸೌಕರ್ಯ ಸಕ್ರಿಯಗೊಳಿಸುವ ಕುರಿತು ಬೆಂಗಳೂರಿನಲ್ಲಿ ನಾಳೆ ರಾಷ್ಟೀಯ ಸಮ್ಮೇಳನ. ಹಾಗೂ ಕೃಷಿ ಕ್ಷೇತ್ರದಲ್ಲಿ ಮಕ್ಕಳ ಬಳಕೆಗೆ ತಡೆ, ಪ್ರಾಯೋಗಿಕ ಅಧ್ಯಯನಕ್ಕೆ ಬಾಗಲಕೋಟೆ ಜಿಲ್ಲೆ ಆಯ್ಕೆ. ರಾಜ್ಯ ಸರ್ಕಾರಿ ನೌಕರರಿಗೆ 2026 ಜನವರಿ 1 ಪೂರ್ವಾನ್ವಯವಾಗುವಂತೆ ರಾಜ್ಯ ಸರ್ಕಾರ ತುಟ್ಟಿಭತ್ಯೆಯನ್ನು ಶೇಕಡ 1.5% ಹೆಚ್ಚಿಸಿದೆ. ತುಟ್ಟಿಭತ್ಯೆ ದರಗಳು ಪ್ರಸ್ತುತ ಮೂಲ ವೇತನದ ಶೇಕಡ 14.25 ಶೇಕಡ 15.75 ಪರಿಷ್ಕರಿಸಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ. ಇದು ರಾಜ್ಯ ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರಿಗೆ ಅನುಕೂಲವಾಗಲಿದೆ. ಕರ್ನಾಟಕ ಲೋಕಸೇವಾ ಆಯೋಗ ಕೆಪಿಎಸ್ಸಿ ಪ್ರತಿಭಾನ್ವಿತ ನಿರುದ್ಯೋಗಿ ಯುವಕರಿಗೆ ಆಸರೆಯಾಗುವ ಬದಲು ಭ್ರಷ್ಟಾಚಾರ ಮತ್ತು ದೋಷಪೂರಿತ ನೇಮಕಾತಿ ಪ್ರಕ್ರಿಯೆಗಳ ಮೂಲಕ ಲಕ್ಷಾಂತರ ಉದ್ಯೋಗಾಕಾಂಕ್ಷಿಗಳನ್ನು ಅನಿಶ್ಚಿತತೆಗೆ ತಳ್ಳುವ ಕರಾಳ ಇತಿಹಾಸವನ್ನು ಪಡೆದುಕೊಂಡಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಅಭ್ಯರ್ಥಿಗಳ ಆಯ್ಕೆಯಲ್ಲಿ ಪಾರದರ್ಶಕತೆಯನ್ನು ಕಾಯ್ದುಕೊಳ್ಳುವಲ್ಲಿ ಕೆಪಿಎಸ್ಸಿ ವಿಫಲವಾಗಿದೆ. ನಿರುದ್ಯೋಗಿ ಯುವಕರ ಬೃಹತ್ ಪ್ರತಿಭಟನೆಗಳಿಗೆ ಮಣಿದ ನಂತರ ರಾಜ್ಯ ಸರ್ಕಾರ 56,432 ಹುದ್ದೆಗಳಿಗೆ ನೇಮಕಾತಿ ಆರಂಭಿಸುವುದಾಗಿ ಘೋಷಿಸಿತ್ತು. ಆದಾಗ್ಯೂ ಈವರೆಗೆ ಯಾವುದೇ ಅಧಿಕೃತ ಅಧಿಸೂಚನೆ ಹೊರಡಿಸಿಲ್ಲ ಎಂದು ದೂರಿದ್ದಾರೆ. ಹುದ್ದೆಗಳನ್ನು ಮತ್ತಷ್ಟು ವಿಳಂಬ ಮಾಡದೆ ಭರ್ತಿ ಮಾಡಲು ಅಧಿಸೂಚನೆಯನ್ನು ತಕ್ಷಣವೇ ಹೊರಡಿಸುವ ಮೂಲಕ ಹಾಗೂ ನ್ಯಾಯಯುತ ಮತ್ತು ತ್ವರಿತ ನೇಮಕಾತಿ ಪ್ರಕ್ರಿಯೆಯನ್ನು ಖಚಿತಪಡಿಸಿಕೊಳ್ಳುವ ಮೂಲಕ ರಾಜ್ಯ ಸರ್ಕಾರ ತನ್ನ ಬದ್ಧತೆಯನ್ನು ಪ್ರದರ್ಶಿಸಬೇಕು ಎಂದು ಬಿವೈ ವಿಜಯೇಂದ್ರ ಆಗ್ರಹಿಸಿದ್ದಾರೆ. ಪಿಎಂ ಇಡ್ರೈವ್ ಯೋಜನೆಯಡಿ ದೇಶದಾದ್ಯಂತ ಇವಿ ಚಾರ್ಜಿಂಗ್ ಮೂಲಸೌಕರ್ಯ ಸಕ್ರಿಯಗೊಳಿಸುವ ಕುರಿತು ನಾಳೆ ಬೆಂಗಳೂರಿನಲ್ಲಿ ಉನ್ನತ ಮಟ್ಟದ ರಾಷ್ಟೀಯ ಸಮ್ಮೇಳನವನ್ನು ಕೇಂದ್ರ ಬೃಹತ್ ಕೈಗಾರಿಕಾ ಸಚಿವಾಲಯ ಆಯೋಜಿಸಿದೆ. ಸಮ್ಮೇಳನವನ್ನು ಕೇಂದ್ರ ಬೃಹತ್ ಕೈಗಾರಿಕಾ ಸಚಿವ ಎಚ್ಡಿ ಕುಮಾರಸ್ವಾಮಿ ಉದ್ಘಾಟಿಸಲಿದ್ದಾರೆ. ಇದೇ ವೇಳೆ ಅವರು ಏಕೀಕೃತ ಭಾರತ್ ಇ ಚಾರ್ಜ್ ಆಪ್ ಅನ್ನು ಬಿಡುಗಡೆ ಮಾಡಲಿದ್ದಾರೆ. ಈ ಆಪ್ ಭಾರತದಾದ್ಯಂತ ತಡೆರಹಿತ ಇವಿ ಚಾರ್ಜಿಂಗ್ ಪ್ರವೇಶವನ್ನು ಸಕ್ರಿಯಗೊಳಿಸುವ ಗುರಿಯನ್ನು ಹೊಂದಿರುವ ಮೊದಲ ಸಂಯೋಜಿತ ಡಿಜಿಟಲ್

0: ವೇದಿಕೆಯಾಗಿದೆ. ಕಾರ್ಯಕ್ರಮದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಹಿರಿಯ ಅಧಿಕಾರಿಗಳು ಸೇರಿದಂತೆ ಬಿಎಚ್ಇಎಲ್, ಐಎಫ್ಸಿಐ, ಎನ್ಬಿಎಸ್ಎಲ್ ಮತ್ತು ತೈಲ ಮಾರುಕಟ್ಟೆ ಕಂಪನಿಗಳ ಪ್ರತಿನಿಧಿಗಳು, ಇವಿ ಚಾರ್ಜ್ ಪಾಯಿಂಟ್ ಆಪರೇಟರ್ಗಳು, ನೀತಿ ನಿರೂಪಕರು ಮತ್ತು ಉದ್ಯಮಿಗಳು ಭಾಗವಹಿಸಲಿದ್ದಾರೆ. ವಿಜಯಪುರ ಜಿಲ್ಲಾಡಳಿತ ಸಾರ್ವಜನಿಕರ ಸಹಭಾಗಿತ್ವದಲ್ಲಿ ಎಲ್ಎಚ್ಬಿಎಸ್ ಲಾಕ್ಡ್ ಹೌಸ್ ಬೀಟ್ ಸಿಸ್ಟಂ ಎಂಬ ನೂತನ ಸುರಕ್ಷತಾ ಉಪಕ್ರಮವನ್ನು ಜಿಲ್ಲೆಯಾದ್ಯಂತ ಜಾರಿಗೆ ತಂದಿದೆ. ಸಾರ್ವಜನಿಕರು ಇದರ ಸದುಪಯೋಗಪಡಿಸಿಕೊಳ್ಳಬೇಕು ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಲಕ್ಷ್ಮಣ ನಿಂಬರಗಿ ತಿಳಿಸಿದ್ದಾರೆ. ವಿಜಯಪುರದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕುಟುಂಬ ಸಮೇತರಾಗಿ ಹೊರಗೆ ಹೋಗುವ ಸಮಯದಲ್ಲಿ ಕಳ್ಳತನದ ಕೃತ್ಯಗಳನ್ನು ಪರಿಣಾಮಕಾರಿಯಾಗಿ ತಡೆಗಟ್ಟಿ ಸಾರ್ವಜನಿಕರಲ್ಲಿ ವಿಶ್ವಾಸ ಮೂಡಿಸಲು ಈ ಉಪಕ್ರಮವನ್ನು ಜಾರಿಗೆ ತರಲಾಗಿದೆ. ಈ ಬೀಟ್ ಸಿಸ್ಟಂ ಮೊಬೈಲ್ ಸಂಖ್ಯೆಗೆ ಸೆಲ್ಫಿ ಜೊತೆಗೆ ಲೊಕೇಶನ್ ಕಳುಹಿಸಿದರೆ ಪೊಲೀಸ್ ಬೀಟ್ ತಂಡ ಆ ಮನೆಯ ಸುರಕ್ಷತೆಯನ್ನು ಕಾಪಾಡಲಿದೆ. ಈ ವಿನೂತನ ತಂತ್ರಜ್ಞಾನವನ್ನು ವಿಜಯಪುರ ಜಿಲ್ಲೆಯಲ್ಲಿ ಇಂದಿನಿಂದ ಆರಂಭಿಸಲಾಗಿದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ಕೃಷಿ ಕ್ಷೇತ್ರದಲ್ಲಿ ಮಕ್ಕಳ ಬಳಕೆಯನ್ನು ತಡೆಗಟ್ಟುವ ಹಾಗೂ ಮಕ್ಕಳ ಶಿಕ್ಷಣ ಮತ್ತು ಸುರಕ್ಷತೆಗೆ ಆದ್ಯತೆ ನೀಡುವ ಉದ್ದೇಶದಿಂದ ಕೈಗೊಳ್ಳಲಾಗುತ್ತಿರುವ ಪ್ರಾಯೋಗಿಕ ಅಧ್ಯಯನಕ್ಕೆ ಬಾಗಲಕೋಟೆ ಜಿಲ್ಲೆಯನ್ನು ಆಯ್ಕೆ ಮಾಡಲಾಗಿದೆ ಎಂದು ಜಿಲ್ಲಾಧಿಕಾರಿ ಸಂಗಪ್ಪ ತಿಳಿಸಿದ್ದಾರೆ. ಬಾಗಲಕೋಟೆ ಜಿಲ್ಲಾಧಿಕಾರಿಗಳ ಸಭಾಂಗಣದಲ್ಲಿ ಇಂದು ನಡೆದ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಕೃಷಿ ಚಟುವಟಿಕೆಗಳಲ್ಲಿ ಮಕ್ಕಳ ತೊಡಗಿಸಿಕೊಳ್ಳುವಿಕೆ, ಅದರ ಸಾಮಾಜಿಕ ಹಾಗೂ ಶೈಕ್ಷಣಿಕ ಪರಿಣಾಮಗಳು, ಮಕ್ಕಳ ಹಕ್ಕುಗಳ ರಕ್ಷಣೆ ಹಾಗೂ ಜಾಗೃತಿ ಕಾರ್ಯಕ್ರಮಗಳ ಕುರಿತು ಚರ್ಚೆ ನಡೆಸಿದರು. ಗ್ರಾಮೀಣ ಪ್ರದೇಶಗಳಲ್ಲಿ ಕೃಷಿ ಕೆಲಸಗಳಲ್ಲಿ ಮಕ್ಕಳ ಬಳಕೆಯ ಕುರಿತು ಮಾಹಿತಿ ಸಂಗ್ರಹಣೆ, ಸಮೀಕ್ಷೆ ಹಾಗೂ ಪೋಷಕರಲ್ಲಿ ಅರಿವು ಮೂಡಿಸುವ ಕಾರ್ಯಕ್ರಮಗಳನ್ನು ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. 3 ವರ್ಷಗಳ ಈ ಯೋಜನೆಗೆ ವಿಸ್ತೃತ ಕ್ರಿಯಾ ಯೋಜನೆ ರೂಪಿಸಿ ವಿವಿಧ ಇಲಾಖೆಗಳೊಂದಿಗೆ ಸಮನ್ವಯ ಸಾಧಿಸಬೇಕು, ಗ್ರಾಮೀಣ ಪ್ರದೇಶಗಳಲ್ಲಿ ಜಾಗೃತಿ ಕಾರ್ಯಕ್ರಮಗಳನ್ನು ಆಯೋಜಿಸಬೇಕು, ಜಿಲ್ಲಾ ಮಟ್ಟದ ಅಧಿಕಾರಿಗಳು ಅಂತಾರಾಷ್ಟೀಯ ಕಾರ್ಮಿಕ ಸಂಸ್ಥೆಯ ಪ್ರತಿನಿಧಿಗಳೊಂದಿಗೆ ನಿರಂತರ ಸಂಪರ್ಕದಲ್ಲಿರಬೇಕು ಎಂದು ಜಿಲ್ಲಾಧಿಕಾರಿ ಸಂಗಪ್ಪ ನಿರ್ದೇಶನ ನೀಡಿದ್ದಾರೆ. ರಾಷ್ಟೀಯ ಯೋಜನಾ ಸಂಯೋಜನಾ ಸಮನ್ವಯ ಅಧಿಕಾರಿ ರಂಜಿತಾ ಪ್ರಕಾಶ ಮಾತನಾಡಿ, ಅಂತಾರಾಷ್ಟೀಯ ಕಾರ್ಮಿಕ ಸಂಸ್ಥೆ ಸಾಮಾಜಿಕ ನ್ಯಾಯ ಹಾಗೂ ಮಾನವ ಮತ್ತು ಕಾರ್ಮಿಕ ಹಕ್ಕುಗಳನ್ನು ಉತ್ತೇಜಿಸುವ ನಿಟ್ಟನಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ಸುರಕ್ಷಿತ ಉತ್ಪಾದಕ ಮತ್ತು ನ್ಯಾಯಯುತ ಕೆಲಸದ ವಾತಾವರಣ ನಿರ್ಮಾಣಕ್ಕೆ ಒತ್ತು ನೀಡಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಸರಬರಾಜಾಗಿರುವ ರಸಗೊಬ್ಬರಗಳನ್ನು ಯಾವುದೇ ಕಾರಣಕ್ಕೂ ಬೇರೆ ಜಿಲ್ಲೆಗಳಿಗೆ ಮಾರಾಟ ಮಾಡಬಾರದು ಎಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿ ಡಾ ಕೆಎನ್ ಅನುರಾಧ ರಸಗೊಬ್ಬರ ಉತ್ಪಾದಕ ಸಂಸ್ಥೆಗಳ ಪ್ರತಿನಿಧಿಗಳಿಗೆ ಹಾಗೂ ಮಾರಾಟಗಾರರಿಗೆ ಸೂಚನೆ ನೀಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ ಭವನದಲ್ಲಿ ನಡೆದ 2026-27 ಸಾಲಿನ ಕೃಷಿ ಪರಿಕರ ತಯಾರಕರ ಮತ್ತು ಮಾರಾಟಗಾರರ ಜಿಲ್ಲಾ ಮಟ್ಟದ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಅಧಿಕೃತ ರಸಗೊಬ್ಬರ ಮಾರಾಟ, ಪರವಾನಿಗೆ ಇಲ್ಲದೆ ರಸಗೊಬ್ಬರ ದಾಸ್ತಾನು ಮತ್ತು ಮಾರಾಟ ಮಾಡುವುದು ಕಾನೂನು ಬಾಹಿರವಾಗಿದೆ. 2026 ಸಾಲಿನ ಮುಂಗಾರು ಹಂಗಾಮಿಗೆ ರಸಗೊಬ್ಬರಗಳ ಪೂರೈಕೆ ಮತ್ತು ವಿತರಣೆಯಲ್ಲಿ ಯಾವುದೇ ವ್ಯತ್ಯಯವಾಗದಂತೆ ಕ್ರಮ ವಹಿಸಬೇಕಿದೆ ಎಂದು ನಿರ್ದೇಶನ ನೀಡಿದ್ದಾರೆ. ರೈತರಿಗೆ ರಸಗೊಬ್ಬರ ಲಭ್ಯತೆಯ ಬಗ್ಗೆ ಅರಿವು ಮೂಡಿಸಲು ಮತ್ತು ರಸಗೊಬ್ಬರಗಳಿಗೆ ಪರ್ಯಾಯವಾಗಿ ಸಾವಯವ ಗೊಬ್ಬರಗಳನ್ನು ಹೆಚ್ಚು ಬಳಕೆ ಮಾಡುವಂತೆ ರಸಗೊಬ್ಬರ ಮಾರಾಟ ಮಳಿಗೆಯ ಮುಂದೆ ದಾಸ್ತಾನು ಮತ್ತು ಗರಿಷ್ಠ ಮಾರಾಟ ದರದ ವಿವರಗಳನ್ನು ಸಾರ್ವಜನಿಕರಿಗೆ ಕಾಣುವಂತೆ ಹಾಕಬೇಕು ಎಂದು ತಿಳಿಸಿದ್ದಾರೆ. ಯೂರಿಯಾವನ್ನು ಕೆಕಿಸಾನ್ ತಂತ್ರಾಂಶದ ಮೂಲಕ ಮಾರಾಟ ಮಾಡಲು ಪ್ರತಿ ತಾಲೂಕಿನಲ್ಲಿ ಚಿಲ್ಲರೆ ಮಾರಾಟಗಾರರಿಗೆ ತರಬೇತಿ ಆಯೋಜಿಸುವಂತೆ ಸಹಾಯಕ ಕೃಷಿ ನಿರ್ದೇಶಕರಿಗೆ ಇದೇ ವೇಳೆ ಜಿಲ್ಲಾಧಿಕಾರಿ ಸೂಚಿಸಿದ್ದಾರೆ. ದಾವಣಗೆರೆ ಜಿಲ್ಲೆಯಲ್ಲಿ ಪ್ರಧಾನಮಂತ್ರಿ ಆವಾಸ್ ನಗರ ಯೋಜನೆಯಡಿ ಮನೆ ನಿರ್ಮಾಣ ಕಾರ್ಯ ಚುರುಕುಗೊಂಡಿದ್ದು, ಈವರೆಗೆ ಶೇಕಡ 84.67% ಭೌತಿಕ ಪ್ರಗತಿ ಸಾಧಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ ಜಿಎಂ ಗಂಗಾಧರ ಸ್ವಾಮಿ ತಿಳಿಸಿದ್ದಾರೆ. ದಾವಣಗೆರೆ ಜಿಲ್ಲಾಧಿಕಾರಿಗಳ ಸಭಾಂಗಣದಲ್ಲಿ ಪ್ರಧಾನಮಂತ್ರಿಗಳ 15 ಅಂಶಗಳ ಕಾರ್ಯಕ್ರಮದ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಒಟ್ಟು 3376 ಮನೆಗಳು ಮಂಜೂರಾಗಿದ್ದು, ಈ ಪೈಕಿ 2637 ಮನೆಗಳ ನಿರ್ಮಾಣ ಕಾರ್ಯ ವಿವಿಧ ಹಂತಗಳಲ್ಲಿ ಪ್ರಗತಿಯಲ್ಲಿದೆ ಎಂದು ಹೇಳಿದ್ದಾರೆ. ಯೋಜನೆಯಡಿ ನಿಗದಿಪಡಿಸಲಾಗಿದ್ದ 959 ಅಲ್ಪಸಂಖ್ಯಾತ ಫಲಾನುಭವಿ

0: ಗಳ ಗುರಿಯನ್ನು ಸಂಪೂರ್ಣವಾಗಿ ತಲುಪಲಾಗಿದೆ. ಇದರಲ್ಲಿ 812 ಮಂದಿ ಮುಸ್ಲಿಂ ಸಮುದಾಯದವರಿದ್ದಾರೆ ಎಂದು ಮಾಹಿತಿ ನೀಡಿದ್ದಾರೆ. ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಡಿ ಜಿಲ್ಲೆಯ 4 ಮದರಸಗಳ ಆಧುನೀಕರಣಕ್ಕೆ ತಲಾ 50 ಲಕ್ಷ ರೂಪಾಯಿಗಳಂತೆ ಒಟ್ಟು 2 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಲಾಗಿದೆ. ಅಲ್ಪಸಂಖ್ಯಾತ ಹೆಣ್ಣು ಮಕ್ಕಳ ಉನ್ನತ ಶಿಕ್ಷಣಕ್ಕಾಗಿ ಜಿಲ್ಲೆಯಲ್ಲಿ ಶೀಘ್ರದಲ್ಲೇ ಪದವಿ ಪೂರ್ವ ಕಾಲೇಜು ನಿರ್ಮಾಣ ಆರಂಭವಾಗಲಿದೆ ಎಂದು ಜಿಲ್ಲಾಧಿಕಾರಿ ತಿಳಿಸಿದ್ದಾರೆ. ಪ್ರಸಕ್ತ ಸಾಲಿನ ಹಿಂಗಾರು ಹಂಗಾಮಿನಲ್ಲಿ ಕೇಂದ್ರ ಸರ್ಕಾರದ ಕನಿಷ್ಠ ಬೆಂಬಲ ಬೆಲೆ ಯೋಜನೆಯಡಿ ಕಡಲೆಕಾಳು ಖರೀದಿಯ ಕಾಲಾವಧಿಯನ್ನು ಇದೇ 28ರವರೆಗೆ ವಿಸ್ತರಿಸಿದೆ. ಈ ಯೋಜನೆಯಡಿ ಈಗಾಗಲೇ ನೋಂದಾಯಿತರಾಗಿರುವ ರೈತರಿಂದ ಮಾತ್ರ ಉತ್ಪನ್ನವನ್ನು ಖರೀದಿಸಲಾಗುತ್ತದೆ. ಖರೀದಿ ಪ್ರಕ್ರಿಯೆಯ ಉಳಿದ ನಿಯಮ ಹಾಗೂ ನಿಬಂಧನೆಗಳಲ್ಲಿ ಯಾವುದೇ ಬದಲಾವಣೆ ಇರುವುದಿಲ್ಲ. ಜಿಲ್ಲೆಯ ಎಲ್ಲ ಅರ್ಹ ರೈತರು ನಿಗದಿತ ಅವಧಿಯೊಳಗೆ ತಮ್ಮ ಕಡಲೆಕಾಳು ಉತ್ಪನ್ನವನ್ನು ಮಾರಾಟ ಮಾಡಿ ಬೆಂಬಲ ಬೆಲೆಯ ಪ್ರಯೋಜನ ಪಡೆಯಬೇಕು ಎಂದು ಬಳ್ಳಾರಿಯ ಕೃಷಿ ಮಾರಾಟ ಇಲಾಖೆಯ ಉಪನಿರ್ದೇಶಕ ಡಾ ಮಂಜುನಾಥ್ ಮನವಿ ಮಾಡಿದ್ದಾರೆ. ಮಂಗಳೂರು ಆಕಾಶವಾಣಿಯಲ್ಲಿ ಹಿರಿಯ ಎಂಜಿನಿಯರಿಂಗ್ ಸಹಾಯಕರಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಹರೀಶ್ ಆಚಾರ್ ಅವರು ನಿನ್ನೆ ತಮ್ಮ ಸ್ವಗೃಹದಲ್ಲಿ ಹೃದಯಾಘಾತದಿಂದ ನಿಧನರಾಗಿದ್ದಾರೆ. ಅವರಿಗೆ 59 ವರ್ಷ ವಯಸ್ಸಾಗಿತ್ತು. ಮುಂದಿನ ತಿಂಗಳು ನಿವೃತ್ತರಾಗಲಿದ್ದ ಹರೀಶ್ ಆಚಾರ್ ಅವರು ಬ್ರಹ್ಮಾವರ, ಕಾರವಾರ, ಮಡಿಕೇರಿ, ಹಾಸನ ಮತ್ತು ಮಂಗಳೂರು ಆಕಾಶವಾಣಿ ಕೇಂದ್ರಗಳಲ್ಲಿ ಕಾರ್ಯನಿರ್ವಹಿಸಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯ ಸರ್ಕಾರಿ ನೌಕರರ ತುಟ್ಟಿ ಭತ್ಯೆ ಶೇಕಡಾ 1.5ರಷ್ಟು ಹೆಚ್ಚಳ, ಈ ವರ್ಷದ ಜನವರಿ 1ರಿಂದ ಪೂರ್ವಾನ್ವಯ. ಶೀಘ್ರವೇ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡುವಂತೆ ರಾಜ್ಯ ಸರ್ಕಾರಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆಗ್ರಹ. ಪಿಎಂ ಇ ಡ್ರೈವ್ ಯೋಜನೆಯಡಿ ದೇಶಾದ್ಯಂತ ಇವಿ ಚಾರ್ಜಿಂಗ್ ಮೂಲಸೌಕರ್ಯ ಸಕ್ರಿಯಗೊಳಿಸುವ ಕುರಿತು ಬೆಂಗಳೂರಿನಲ್ಲಿ ನಾಳೆ ರಾಷ್ಟೀಯ ಸಮ್ಮೇಳನ. ಹಾಗೂ ಕೃಷಿ ಕ್ಷೇತ್ರದಲ್ಲಿ ಮಕ್ಕಳ ಬಳಕೆಗೆ ತಡೆ, ಪ್ರಾಯೋಗಿಕ ಅಧ್ಯಯನಕ್ಕೆ ಬಾಗಲಕೋಟೆ ಜಿಲ್ಲೆ ಆಯ್ಕೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 3 ಗಂಟೆಗೆ.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ರಾಷ್ಟ್ರ ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ.

0: ಹಿಂದಿ ಪಾಠ ನಡೆಸಿಕೊಡುತ್ತಾರೆ ನಳಿನಿ ಪೈ.
1: ನಮಸ್ತೆ ಬಚ್ಚೋ.
2: ನಮಸ್ತೆ ಟೀಚರ್ ನಿಜಿ.
3: ನಮಸ್ತೆ ಟೀಚರ್ ನಿಜಿ.
1: ಹಮಾರಾ ಆಜ್ ಕಾ ವಿಷಯ ಹೈ ಮಾ ಕೆ ಏಕ್ ಕಹಾನಿ. ಯಹ ಏಕ್ ಕವಿತಾ ಹೈ ಜೋ ಮೈಥಿಲಿ ಶರಣ್ ಗುಪ್ತ ನೇ ಲಿಖಿ ಹೈ. ಯಹ ಬಹುತ್ ಹಿ ಪ್ಯಾರಿ ಕವಿತಾ ಹೈ ಜೋ ತುಮ್ ಲೋಗೋ ಕೋ ಕಭಿ ಯಾದ್ ಕರ್ನಾ ಚಾಹಿಯೆ. ಏಕ್ ಬಾತ್ ಬತಾವೋ, ತುಮ್ ಲೋಗೋ ನೇ ಕಭಿ ಅಪ್ನಿ ಮಾ ಸೇ ಕಹಾನಿ ಸುನ್ನೇ ಕಿ ಜಿದ್ ಕಿ ಹೈ?
2: ಜೀ ಹಾಂ ಟೀಚರ್ ನಿಜಿ, ಜೀ ಬಹುತ್ ಬಾರ್.
1: ಅಚ್ಛಾ, ಯಹ ಕವಿತಾ ಮೇ ಭಿ ಏಕ್ ಛೋಟಾ ಬಚ್ಚಾ ಅಪ್ನಿ ಮಾ ಸೇ ಕಹಾನಿ ಸುನ್ನೇ ಕಿ ಜಿದ್ ಕರ್ತಾ ಹೈ. ತೋ ಶುರೂ ಕರೇ,
2: ಹಮ್ ಕವಿತಾ ಸುನೇಂಗೇ. ಯಹ ಕವಿತಾ ಕಿಸ್ನೇ ಲಿಖಾ ಹೈ ಟೀಚರ್ ನಿಜಿ?
1: ಮೈ ತುಮ್ ಲೋಗೋ ಕೋ ಬತಾನೇ ಹಿ ವಾಲಿ ಥಿ. ಕವಿ ಕಾ ನಾಮ ಹೈ ಮೈಥಿಲಿ ಶರಣ್ ಗುಪ್ತ. ಇನ್ಕಾ ಜನ್ಮ ಉತ್ತರ ಪ್ರದೇಶ ಕೆ ಝಾನ್ಸಿ ಜಿಲ್ಲೆ ಕೆ ಚಿರ್ಗಾಂವ್ ಗ್ರಾಮ ಮೇ ಹುವಾ ಥಾ. ಔರ್ ಉನ್ಹೋನೇ ಘರ್ ಮೇ ಹಿ ಪಡಾಯಿ ಕಿ ಥಿ. ಸಂಸ್ಕೃತ, ಬಂಗ್ಲಾ, ಮರಾಠಿ ಔರ್ ಹಿಂದಿ ಸೀಖೆ. ಉನ್ಕಿ ರಚನಾ ಮಹಾಕಾವ್ಯ ಸಾಕೇತ್ ಕೆ ಲಿಯೆ ಉನ್ಹೇ ಮಂಗ್ಲಾ ಪ್ರಸಾದ್ ಪಾರಿತೋಷಿಕ್ ಪ್ರದಾನ್ ಕಿಯಾ ಗಯಾ. ಭಾರತ ಸರ್ಕಾರ ನೇ ಉನ್ಕೋ ಪದ್ಮಭೂಷಣ್ ಸೇ ಭಿ ಅಲಂಕೃತ ಕಿಯಾ. ಉನ್ಕಿ ರಚನಾ ಮೇ ದೇಶಭಕ್ತಿ, ಗಾಂಧಿವಾದ್, ಮಾನವತಾ ಔರ್ ನಾರಿ ಕೆ ಪ್ರತಿ ಕರುಣಾ ವ್ಯಕ್ತ ಕಿ ಗಯಿ ಹೈ. ಚಲೋ ಅಬ್ ಕವಿತಾ ಪಡ್ತೇ ಹೈ.
2: ಮೈ ಪಡೂ ಟೀಚರ್ ಜೀ?
1: ಚಲೋ ಶುರು ಕರ್ನೇ ಸೇ ಪಹಲೆ ಮುಜೆ ತುಮ್ ಲೋಗೋ ಸೇ ಏಕ್ ಔರ್ ಪ್ರಶ್ನ ಪೂಚನಾ ಥಾ.
2: ಕ್ಯಾ ಕ್ಯಾ ಹೈ ಟೀಚರ್ ನಿಜಿ?
1: ತುಮ್ ಲೋಗೋ ನೇ ಬುದ್ಧ ಕಾ ನಾಮ ಸುನಾ ಹೈ?
2: ಜೀ, ಉನ್ಕೋ ದಿ ಎನ್ಲೈಟನ್ಡ್ ವನ್ ಕಹಾ ಜಾತಾ ಹೈ.
3: ಹಾಂ,
1: ಬಿಲ್ಕುಲ್ ಸಹಿ. ಬುದ್ಧ ಕಾ ಮತಲಬ್ ಹೈ ಜಗಾ ಹುವಾ. ಯಹ ಏಕ್ ಹಾದ್ಸೆ ಪರ್ ಆಧಾರಿತ ಹೈ.

0: ಇದು ಕಾಡ್ಗಿಚ್ಚಿನಿಂದ ನೊಂದು ಬೆಂದ ಪ್ರಾಣಿ ಪಕ್ಷಿಗಳ ಕೂಗು.
1: ಬಿಸಿಲಿನ ಬೇಗೆಯಿಂದ ನೀರು ನೆರಳಿಲ್ಲದೆ ಬದುಕಲು ಒದ್ದಾಡುತ್ತಿವೆ ಕಾಡಿನ ಜೀವಿಗಳು.
0: ಮನುಷ್ಯನ ದುಶ್ಚಟದಿಂದಲೋ ಅಥವಾ ದುರಹಂಕಾರದಿಂದಲೋ ಕಾಡಿಗೆ ಬೆಂಕಿ ತಗಲಿ ಪ್ರಾಣಿ ಪಕ್ಷಿಗಳ ನಾಶಕ್ಕೆ ಕಾರಣವಾಗುತ್ತಿದ್ದಾನೆ.
1: ಇದು ಕೃಷಿಕನ ಬದುಕಿಗೂ ಮಾರಕ.
0: ದೇಶವಾಸಿಗಳೇ, ನಿಮ್ಮಲ್ಲಿ ನಮ್ಮ ಮನವಿ ಇಷ್ಟೇ.
1: ಬೀಡಿ ಸಿಗರೆಟ್ ಸೇದಿ

0: ಎಲ್ಲೆಂದರಲ್ಲಿ ಬಿಸಾಡದಿರಿ.
1: ಅಪ್ಪಿ ತಪ್ಪಿ ಎಲ್ಲಾದರೂ ಬೆಂಕಿ ಕಂಡು ಬಂದರೆ ಸಣ್ಣ ಕಿಡಿಯಲ್ಲೇ ಹಾರಿಸಲು ಪ್ರಯತ್ನಿಸಿ.
0: ಅಪಾರ ಸಾವು ನೋವು ತಪ್ಪಿಸಿ.
1: ಬೆಂಕಿಯ ಪರಿಣಾಮವನ್ನು ಎಲ್ಲರಿಗೂ ತಿಳಿಸಲು ಪ್ರಯತ್ನಿಸಿ.
0: ಕಾಡು ಪ್ರಾಣಿಗಳನ್ನ ಸಂರಕ್ಷಿಸಿ.
1: ಅರಣ್ಯ ಸಂಪತ್ತನ್ನ ಉಳಿಸಿ ಬೆಳೆಸಿ. ಕಾಡು ಬೆಳೆದರೆ ನಾಡೂ ಬೆಳೆದೀತು.

ಸ್ನೇಹಿತರೆ, ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಬೆಳಗ್ಗೆ 11:30 ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.

0: ಆಕಾಶವಾಣಿ ಸಮಯ 3 ಗಂಟೆ ಆಗ್ತಾ ಇದೆ. ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿಮಲಾಕ್ಷಿ ನಾರಾಯಣ ಮೂರ್ತಿ. ಮುಖ್ಯಾಂಶಗಳು. ಸೋಮನಾಥ ಅಮೃತ ಪರ್ವ ಹಿನ್ನೆಲೆ ಗುಜರಾತ್ನಲ್ಲಿ ಪ್ರಧಾನಿ ರೋಡ್ ಶೋ. ಪರಮಾಣು ಪರೀಕ್ಷೆ ನಡೆಸಿದ ವಿಜ್ಞಾನಿಗಳ ಕಾರ್ಯಕ್ಕೆ ಶ್ಲಾಘನೆ. ಜುಲೈ 1 ರಿಂದ ವಿಕಸಿತ ಭಾರತ ರೋಜ್ಗಾರ್ ಮತ್ತು ಆಜೀವಿಕಾ ಕಾಯ್ದೆ 2026 ಜಾರಿಗೆ ಕೇಂದ್ರ ಸರ್ಕಾರ ಸೂಚನೆ. ಇಂದು ರಾಷ್ಟೀಯ ತಂತ್ರಜ್ಞಾನ ದಿನ. ದೇಶದ ಜನತೆಗೆ ಉಪರಾಷ್ಟಪತಿ, ಪ್ರಧಾನಿ ಸೇರಿ ಗಣ್ಯರಿಂದ ಶುಭಾಶಯ. ವಿದೇಶಿ ವಿನಿಮಯದ ಅಗತ್ಯವಿರುವ ವಸ್ತುಗಳ ಮೇಲಿನ ವೆಚ್ಚ ಕಡಿಮೆ ಮಾಡುವಂತೆ ಸಚಿವ ಅಶ್ವಿನಿ ವೈಷ್ಣವ್ ಕರೆ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್. ಇಂದು ಪಂಜಾಬ್ ಕಿಂಗ್ಸ್, ಡೆಲ್ಲಿ ಕ್ಯಾಪಿಟಲ್ಸ್ ತಂಡಗಳು ಮುಖಾಮುಖಿ. ವಾರ್ತೆಗಳ ವಿವರ. ಸೋಮನಾಥ ಅಮೃತ ಪರ್ವದ ಆಚರಣೆಯಲ್ಲಿ ಭಾಗವಹಿಸಲು ಪ್ರಧಾನಿ ನರೇಂದ್ರ ಮೋದಿ ಇಂದು ಗುಜರಾತ್ನ ಪ್ರಭಾಸ್ ಪಟಾನಿಗೆ ತೆರಳಿದ್ದು, ಹೆಲಿಪ್ಯಾಡ್ನಲ್ಲಿ ಇಳಿದ ನಂತರ ಪ್ರಧಾನಿ ಹರ್ಮೀಸ್ ಗೋಹಿಲ್ ವೃತ್ತದವರೆಗೆ 1 ಕಿಲೋಮೀಟರ್ ರೋಡ್ ಶೋ ನಡೆಸಿದರು. ಈ ಸಮಯದಲ್ಲಿ ಭಾರೀ ಜನಸಮೂಹ ಜಮಾಯಿಸಿ ಪ್ರಧಾನಿ ಅವರನ್ನು ಸ್ವಾಗತಿಸಿದರು. ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲ್ ಮತ್ತು ಉಪಮುಖ್ಯಮಂತ್ರಿ ಹರ್ಷ ಸಾಂಗವಿ ಕೂಡ ಪ್ರಧಾನಿ ಅವರೊಂದಿಗೆ ರೋಡ್ ಶೋನಲ್ಲಿ ಭಾಗವಹಿಸಿದ್ದರು. ಬಳಿಕ ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ ಮೋದಿ, ಸೋಮನಾಥ ದೇವಾಲಯವು ಅಚಲ ನಂಬಿಕೆ, ದೈವತ್ವ ಮತ್ತು ದೇಶದ ಶಾಶ್ವತ ಆತ್ಮದ ಪವಿತ್ರ ಸಂಕೇತವಾಗಿದೆ ಎಂದು ಬಣ್ಣಿಸಿದ್ದಾರೆ. ಸೋಮನಾಥ ಅಮೃತ ಪರ್ವ ಕೇವಲ ಭೂತಕಾಲವನ್ನು ಆಚರಿಸುವ ಹಬ್ಬವಲ್ಲ, ಇದು ಮುಂದಿನ 1000 ವರ್ಷಗಳ ಕಾಲ ದೇಶದ ಸ್ಫೂರ್ತಿಯಾಗಲಿದೆ ಎಂದು ಹೇಳಿದ್ದಾರೆ. ಜಗತ್ತಿನ ಯಾವುದೇ ಶಕ್ತಿಯು ಭಾರತವನ್ನು ತಲೆಬಾಗಿಸಲು ಅಥವಾ ನಿಗ್ರಹಿಸಲು ಸಾಧ್ಯವಿಲ್ಲ ಎಂದು ತಿಳಿಸಿದ್ದಾರೆ. 1998 ಮೇ 11 ಮೊದಲ 3 ಪರಮಾಣು ಪರೀಕ್ಷೆಗಳನ್ನು ನಡೆಸಲಾಯಿತು. ಈ ಮೂಲಕ ದೇಶದ ವಿಜ್ಞಾನಿಗಳು ಭಾರತದ ಸಾಮರ್ಥ್ಯಗಳನ್ನು ಇಡೀ ಜಗತ್ತಿಗೆ ಪ್ರದರ್ಶಿಸಿದರು. ಈ ಪರೀಕ್ಷೆಗಳು ದೇಶದ ರಾಜಕೀಯ ಇಚ್ಛಾಶಕ್ತಿ ಎಷ್ಟು ಅಚಲ ಎಂಬುದನ್ನು ಜಗತ್ತಿಗೆ ಪ್ರದರ್ಶಿಸಿವೆ ಎಂದು ಹೇಳಿದ್ದಾರೆ.
2: दुनिया भर की शक्तियां भारत को दबोचने के लिए मैदान में उतरी. अनेक प्रकार के बंधन लग गए. उस समय पूरी दुनिया का दबाव भारत पर था, लेकिन अटल जी के नेतृत्व में बीजेपी सरकार ने दिखाया था कि हमारे लिए राष्ट्र प्रथम है. दुनिया की कोई ताकत भारत को झुका नहीं सकती.
1: ಇದಕ್ಕೂ ಮೊದಲು ಪ್ರಧಾನಿ ಮೊದಲ ಜ್ಯೋತಿರ್ಲಿಂಗವಾದ ಸೋಮನಾಥ ದೇವಾಲಯದಲ್ಲಿ ವಿಶೇಷ ಮಹಾಪೂಜೆ ಸಲ್ಲಿಸಿದರು. ಸೋಮನಾಥ ದೇವಾಲಯದ ಗೋಪುರದ ಮೇಲೆ ಕುಂಭಾಭಿಷೇಕ ವಿಧಿವಿಧಾನವನ್ನು ನೆರವೇರಿಸಿದರು. ದೇವಾಲಯದ ಇತಿಹಾಸದಲ್ಲಿ ಮೊದಲ ಬಾರಿಗೆ 11 ಯಾತ್ರಾಸ್ಥಳಗಳಿಂದ ಬಂದ ಪವಿತ್ರ ನೀರನ್ನು ಬಳಸಿ ದೇವಾಲಯದ ಶಿಖರದ ಮೇಲೆ ಜಲಾಭಿಷೇಕವನ್ನು ನಡೆಸಲಾಯಿತು. ಧ್ವಜಾರೋಹಣ ಸಮಾರಂಭದಲ್ಲಿಯೂ ಪ್ರಧಾನಿ ಭಾಗವಹಿಸಿದ್ದರು. ಸೋಮನಾಥ ದೇವಾಲಯ ಪುನರ್ ನಿರ್ಮಾಣಕ್ಕೆ 75 ವರ್ಷಗಳಾಗಿರುವ ಹಿನ್ನೆಲೆಯಲ್ಲಿ ಸೋಮನಾಥ ಸ್ವಾಭಿಮಾನ್ ಉತ್ಸವದ ಸಂದರ್ಭದಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಇಂದು ಶುಭಾಶಯ ಕೋರಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ, ಉತ್ಸವವು ಭಾರತದ ಶಾಶ್ವತ ಶಕ್ತಿಯ ಆಚರಣೆಯಾಗಿ ಕಾರ್ಯನಿರ್ವಹಿಸುತ್ತದೆ ಮತ್ತು ಸೋಮನಾಥ ದೇವಾಲಯವನ್ನು ಭಾರತದ ಆಧ್ಯಾತ್ಮಿಕ ಪ್ರಜ್ಞೆ ಮತ್ತು ನಂಬಿಕೆಯ ಪ್ರಬಲ ಸಂಕೇತವೆಂದು ಬಣ್ಣಿಸಿದ್ದಾರೆ. ಕೇಂದ್ರ ಸರ್ಕಾರವು ವಿಕಸಿತ್ ಭಾರತ್ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ಗ್ರಾಮೀಣ ಕಾಯ್ದೆ 2025 ಖಾತರಿ ಅನುಷ್ಠಾನಕ್ಕೆ ಸೂಚನೆ ನೀಡಿದೆ. ಜುಲೈ 1 ಈ ಕಾಯ್ದೆಯನ್ನು ರಾಷ್ಟವ್ಯಾಪಿ ಜಾರಿಗೆ ತರಲಾಗುವುದು ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ಪ್ರತಿ ಹಣಕಾಸು

0: ದೇಶದಲ್ಲಿ 125 ದಿನಗಳ ಕೂಲಿ ಉದ್ಯೋಗವನ್ನು ಖಾತರಿಪಡಿಸುವ ಈ ಕಾಯ್ದೆಯು ಗ್ರಾಮೀಣ ಭಾರತವನ್ನು ಸಬಲೀಕರಣಗೊಳಿಸುತ್ತದೆ ಎಂದು ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ತಿಳಿಸಿದೆ. ಪ್ರಸಕ್ತ ಹಣಕಾಸು ವರ್ಷದಲ್ಲಿ 95,692 ಕೋಟಿ ರೂಪಾಯಿಗಳನ್ನು ಈ ಯೋಜನೆಗೆ ಒದಗಿಸಲಾಗಿದೆ. ರಾಷ್ಟೀಯ ತಂತ್ರಜ್ಞಾನ ದಿನದ ಸಂದರ್ಭದಲ್ಲಿ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹಾಗೂ ಇತರ ಗಣ್ಯರು ದೇಶದ ಜನತೆಗೆ ಶುಭಾಶಯ ಕೋರಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಉಪರಾಷ್ಟಪತಿಗಳು ಪೋಖ್ರಾನ್ ಪರೀಕ್ಷಾ ಶ್ರೇಣಿಯಲ್ಲಿ ಪರಮಾಣು ಪರೀಕ್ಷೆಗಳನ್ನು ನಡೆಸಿದ್ದರ ಸ್ಮರಣಾರ್ಥವಾದ ಈ ದಿನವು ಸ್ವಾವಲಂಬನೆ ಮತ್ತು ಕಾರ್ಯತಂತ್ರದ ಬಲದತ್ತ ದೇಶದ ಪ್ರಯಾಣದಲ್ಲಿ ಒಂದು ನಿರ್ಣಾಯಕ ಕ್ಷಣವನ್ನು ಗುರುತಿಸುತ್ತದೆ ಎಂದು ಹೇಳಿದ್ದಾರೆ. 1998ರಲ್ಲಿ ಪೋಖ್ರಾನ್ನಲ್ಲಿ ಯಶಸ್ವಿ ಪರೀಕ್ಷೆಗಳಿಗೆ ಕಾರಣವಾದ ವಿಜ್ಞಾನಿಗಳ ಕಠಿಣ ಪರಿಶ್ರಮ ಮತ್ತು ಸಮರ್ಪಣೆಯನ್ನು ಈ ದಿನ ಭಾರತ ಹೆಮ್ಮೆಯಿಂದ ಸ್ಮರಿಸುತ್ತದೆ ಎಂದು ಪ್ರಧಾನಿ ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ತಿಳಿಸಿದ್ದಾರೆ. ಈ ಕ್ಷಣ ಭಾರತದ ವೈಜ್ಞಾನಿಕ ಶ್ರೇಷ್ಠತೆ ಮತ್ತು ಅಚಲ ಬದ್ಧತೆಯನ್ನು ಪ್ರತಿಬಿಂಬಿಸುತ್ತದೆ ಎಂದು ಪ್ರಧಾನಿ ಹೇಳಿದ್ದಾರೆ. ಸ್ವಾವಲಂಬಿ ರಾಷ್ಟವನ್ನು ನಿರ್ಮಿಸುವಲ್ಲಿ, ನಾವೀನ್ಯತೆಯನ್ನು ವೇಗಗೊಳಿಸುವಲ್ಲಿ, ಅವಕಾಶಗಳನ್ನು ವಿಸ್ತರಿಸುವಲ್ಲಿ ಮತ್ತು ವಿವಿಧ ಕ್ಷೇತ್ರಗಳಲ್ಲಿ ದೇಶದ ಬೆಳವಣಿಗೆಗೆ ಕೊಡುಗೆ ನೀಡುವಲ್ಲಿ ತಂತ್ರಜ್ಞಾನವು ಪ್ರಮುಖ ಆಧಾರ ಸ್ತಂಭವಾಗಿದೆ. ಪ್ರತಿಭೆಗಳನ್ನು ಸಬಲೀಕರಣಗೊಳಿಸುವುದು, ಸಂಶೋಧನೆಯನ್ನು ಪ್ರೋತ್ಸಾಹಿಸುವುದು ಮತ್ತು ರಾಷ್ಟೀಯ ಪ್ರಗತಿ ಮತ್ತು ನಾಗರಿಕರ ಆಕಾಂಕ್ಷೆಗಳನ್ನು ಪೂರೈಸುವ ಪರಿಹಾರಗಳನ್ನು ರಚಿಸುವಲ್ಲಿ ಸರ್ಕಾರದ ನಿರಂತರ ಗಮನ ಉಳಿದಿದೆ ಎಂದು ಅವರು ಒತ್ತಿ ಹೇಳಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಸಕ್ತ ಜಾಗತಿಕ ಅನಿಶ್ಚಿತತೆಗಳ ಹಿನ್ನೆಲೆಯಲ್ಲಿ ವಿದೇಶಿ ವಿನಿಮಯದ ಅಗತ್ಯವಿರುವ ವಸ್ತುಗಳ ಮೇಲಿನ ವೆಚ್ಚವನ್ನು ಕಡಿಮೆ ಮಾಡುವಂತೆ ನಾಗರಿಕರು ಮತ್ತು ವ್ಯಾಪಾರ ಸಂಸ್ಥೆಗೆ ಮಾಹಿತಿ ಮತ್ತು ಪ್ರಸಾರ ಖಾತೆ ಸಚಿವ ಅಶ್ವಿನಿ ವೈಷ್ಣವ್ ಕರೆ ನೀಡಿದ್ದಾರೆ. ನವದೆಹಲಿಯಲ್ಲಿ ಇಂದು ನಡೆದ ಸಿಐಐ ವಾರ್ಷಿಕ ವ್ಯಾಪಾರ ಸಂಘರ್ಷ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಪಶ್ಚಿಮ ಏಷ್ಯಾದಲ್ಲಿ ಸಂಘರ್ಷ ಇನ್ನೂ ಮುಂದುವರಿಯುತ್ತಿದ್ದು ಕದನ ವಿರಾಮವು ಇನ್ನೂ ದೂರದ ಮಾತಾಗಿದೆ. ಆದ್ದರಿಂದ ದೇಶವು ಆರ್ಥಿಕ ರಂಗದಲ್ಲಿ ಜವಾಬ್ದಾರಿಯುತವಾಗಿ ಕಾರ್ಯನಿರ್ವಹಿಸುವುದು ಮುಖ್ಯವಾಗಿದೆ ಎಂದು ತಿಳಿಸಿದ್ದಾರೆ. ತಮ್ಮ ದೈನಂದಿನ ಜೀವನದಲ್ಲಿ ವಿದೇಶಿ ವಿನಿಮಯದ ವೆಚ್ಚವನ್ನು ಎಲ್ಲಿ ಕಡಿಮೆ ಮಾಡಬಹುದು ಎಂಬುದನ್ನು ನಾಗರಿಕರು ಪ್ರಜ್ಞಾಪೂರ್ವಕವಾಗಿ ಗುರುತಿಸಬೇಕು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಮನವಿಯನ್ನು ಉಲ್ಲೇಖಿಸಿದ ಅಶ್ವಿನಿ ವೈಷ್ಣವ್, ಇಂತಹ ವೆಚ್ಚಗಳನ್ನು ಕಡಿಮೆ ಮಾಡುವುದರ ಜೊತೆಗೆ ವಿದೇಶಿ ವಿನಿಮಯದ ಗಳಿಕೆಯನ್ನು ಹೆಚ್ಚಿಸುವ ಅಗತ್ಯವೂ ಇದೆ ಎಂದು ಹೇಳಿದ್ದಾರೆ. ದೇಶದ ಆರ್ಥಿಕ ಸ್ಥಿತಿಯನ್ನು ಬಲಪಡಿಸಲು ಈ ಎರಡೂ ಪ್ರಯತ್ನಗಳು ಏಕಕಾಲದಲ್ಲಿ ನಡೆಯಬೇಕು ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ.
4: We as citizens, as our Prime Minister has asked all of us to, can reduce our expenditure on everything that requires foreign exchange to be spent. And in our lives, in our own ways of working, we can identify whatever we can do to preserve the foreign exchange. Simultaneously, we must also earn the foreign exchange more and more. Both things have to go in parallel. So I'll request all of you to take cognizance of Honorable Prime Minister's call to the nation.
0: ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವ ಭೂಪೇಂದರ್ ಯಾದವ್ ಅವರು ಇಂದು ಆಸ್ಟ್ರೇಲಿಯಾದ ಹವಾಮಾನ ಮತ್ತು ಇಂಧನ ಸಚಿವ ಕ್ರಿಸ್ ಬೋವೆನ್ ಅವರೊಂದಿಗೆ ವರ್ಚುವಲ್ ಸಭೆ ನಡೆಸಿದರು. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಹವಾಮಾನ ಬದಲಾವಣೆ ಕುರಿತು ಪರಿಹಾರಗಳ ಬಗ್ಗೆ ಈ ವರ್ಷದ ಕೊನೆಯಲ್ಲಿ ಮಾತುಕತೆಗಳನ್ನು ರೂಪಿಸುವ ಪ್ರಮುಖ ಕಾರ್ಯಸೂಚಿಗಳ ಬಗ್ಗೆ ಚರ್ಚಿಸಲಾಗಿದೆ ಎಂದು ಯಾದವ್ ಹೇಳಿದ್ದಾರೆ. ಹಾಂಟಾ ವೈರಸ್ ಕಂಡುಬಂದಿರುವ ಕ್ರೂಸ್ ಹಡಗಿನಲ್ಲಿರುವ ಇಬ್ಬರು ಭಾರತೀಯ ಪ್ರಜೆಗಳು ಸುರಕ್ಷಿತವಾಗಿದ್ದಾರೆ ಎಂದು ಸ್ಪೇನ್ನ ಮ್ಯಾಡ್ರಿಡ್ನಲ್ಲಿರುವ ಭಾರತೀಯ ರಾಯಭಾರ ಕಚೇರಿ ತಿಳಿಸಿದೆ. ಇಬ್ಬರು ಭಾರತೀಯರು ಸೇರಿದಂತೆ ಸುಮಾರು 150 ಜನರನ್ನು ಹೊತ್ತ ಡಚ್ ಧ್ವಜದ ಎಂಇ ಹೋಂಡಿಯಸ್ ಹಡಗು ನಿನ್ನೆ ಸ್ಪೇನ್ಗೆ ಆಗಮಿಸಿ ಸಾಂಕ್ರಾಮಿಕ ರೋಗದ ಕಾರಣದಿಂದಾಗಿ ಕ್ಯಾನರಿ ದ್ವೀಪಗಳಲ್ಲಿ ಲಂಗರು ಹಾಕಿದೆ. ರಾಯಭಾರ ಕಚೇರಿಯ ಪ್ರಕಾರ ವಿಶ್ವ ಆರೋಗ್ಯ ಸಂಸ್ಥೆ ಮತ್ತು ಸ್ಪ್ಯಾನಿಷ್ ಅಧಿಕಾರಿಗಳು ಹೊರಡಿಸಿದ ಮಾರ್ಗಸೂಚಿಗಳಿಗೆ ಅನುಗುಣವಾಗಿ ಪ್ರಯಾಣಿಕರು ಹಡಗು ಪ್ರಯಾಣ ಸ್ಥಗಿತಗೊಳಿಸಿದ್ದಾರೆ. ಸಿಬ್ಬಂದಿ ಸದಸ್ಯರಾಗಿ ಕಾರ್ಯನಿರ್ವಹಿಸುತ್ತಿದ್ದ ಇಬ್ಬರು ಭಾರತೀಯರನ್ನು ನೆದರ್ಲ್ಯಾಂಡ್ಗೆ ಸ್ಥಳಾಂತರಿಸಲಾಗಿದೆ. ಅಲ್ಲಿ ಅವರು ಆರೋಗ್ಯ ಸುರಕ್ಷತಾ ಮಾರ್ಗಸೂಚಿಗಳ ಅಡಿಯಲ್ಲಿ ಕ್ವಾರಂಟೈನ್ಗೆ ಒಳಗಾಗಿದ್ದಾರೆ ಎಂದು ಸ್ಪ್ಯಾನಿಷ್ ರಾಷ್ಟೀಯ ತುರ್ತು ಮಾನಿಟರಿಂಗ್ ಮತ್ತು ಸಮನ್ವಯ ಕೇಂದ್ರ ತಿಳಿಸಿದೆ. ಸೋಂಕಿಗೊಳಗಾದವರೊಂದಿಗೆ

0: ಸ್ಪ್ಯಾನಿಷ್ ಅಧಿಕಾರಿಗಳು ನಿಕಟ ಸಂಪರ್ಕದಲ್ಲಿದ್ದು ಅವರ ಸುರಕ್ಷತೆ ಮತ್ತು ಯೋಗಕ್ಷೇಮವನ್ನು ಖಚಿತಪಡಿಸಿಕೊಳ್ಳಲು ಪರಿಸ್ಥಿತಿಯನ್ನು ನಿಕಟವಾಗಿ ಮೇಲ್ವಿಚಾರಣೆ ಮಾಡುತ್ತಿದ್ದಾರೆ ಎಂದು ಭಾರತೀಯ ರಾಯಭಾರ ಕಚೇರಿ ತಿಳಿಸಿದೆ. ಪ್ರಸ್ತುತ ಪ್ರತಿಕೂಲ ಹವಾಮಾನ ಪರಿಸ್ಥಿತಿಗಳಿರುವ ಹಿನ್ನೆಲೆ ಚಾರ್ಧಾಮ್ ಯಾತ್ರೆ ಯಾತ್ರಿಕರು ಮತ್ತು ಪ್ರವಾಸಿಗರು ಜಾಗರೂಕರಾಗಿರಬೇಕು ಮತ್ತು ಸುರಕ್ಷಿತವಾಗಿ ಪ್ರಯಾಣಿಸಬೇಕು ಎಂದು ಉತ್ತರಾಖಂಡ ಸರ್ಕಾರ ಮನವಿ ಮಾಡಿದೆ. ನಾಳೆ ಉತ್ತರಾಖಂಡದ ವಿವಿಧ ಭಾಗಗಳಲ್ಲಿ ವಿಶೇಷವಾಗಿ ಗುಡ್ಡಗಾಡು ಪ್ರದೇಶಗಳಲ್ಲಿ ಮಳೆ ಮತ್ತು ಪ್ರತಿಕೂಲ ಹವಾಮಾನದ ಸಾಧ್ಯತೆಯ ಹಿನ್ನೆಲೆಯಲ್ಲಿ ಭಾರತೀಯ ಹವಾಮಾನ ಇಲಾಖೆ ಆರೆಂಜ್ ಅಲರ್ಟ್ ನೀಡಿದೆ. ಧರ್ಮಶಾಲಾದಲ್ಲಿ ಇಂದು ನಡೆಯಲಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ರಾತ್ರಿ 7:30ಕ್ಕೆ ಆರಂಭವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸೋಮನಾಥ ಅಮೃತ ಪರ್ವ ಹಿನ್ನೆಲೆ ಗುಜರಾತ್ನಲ್ಲಿ ಪ್ರಧಾನಿ ರೋಡ್ ಶೋ, ಪರಮಾಣು ಪರೀಕ್ಷೆ ನಡೆಸಿದ ವಿಜ್ಞಾನಿಗಳ ಕಾರ್ಯಕ್ಕೆ ಶ್ಲಾಘನೆ. ಜುಲೈ 1ರಿಂದ ವಿಕಸಿತ ಭಾರತ್ ರೋಜ್ಗಾರ್ ಮತ್ತು ಅಜೀವಿಕಾ ಕಾಯ್ದೆ 2025 ಜಾರಿಗೆ ಕೇಂದ್ರ ಸರ್ಕಾರ ಸೂಚನೆ. ಇಂದು ರಾಷ್ಟೀಯ ತಂತ್ರಜ್ಞಾನ ದಿನ. ದೇಶದ ಜನತೆಗೆ ಉಪರಾಷ್ಟಪತಿ, ಪ್ರಧಾನಿ ಸೇರಿ ಗಣ್ಯರಿಂದ ಶುಭಾಶಯ. ವಿದೇಶಿ ವಿನಿಮಯದ ಅಗತ್ಯವಿರುವ ವಸ್ತುಗಳ ಮೇಲಿನ ವೆಚ್ಚ ಕಡಿಮೆ ಮಾಡುವಂತೆ ಸಚಿವ ಅಶ್ವಿನಿ ವೈಷ್ಣವ್ ಕರೆ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್, ಇಂದು ಪಂಜಾಬ್ ಕಿಂಗ್ಸ್, ಡೆಲ್ಲಿ ಕ್ಯಾಪಿಟಲ್ಸ್ ತಂಡಗಳು ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40ಕ್ಕೆ.
1: कहानी की मौलिकता बनाए रखते हुए श्रोताओं के लिए कार्यक्रम रोचक और सुगम हो, इसलिए कहानी में थोड़े बहुत बदलाव किए गए हैं। आशा है आपको कथा सुधा में डूबना अच्छा लगेगा।
2: कथा सुधा में आइए सुनते हैं मुंशी प्रेमचंद की कहानी, कोई दुख ना हो तो बकरी खरीद लो। आइए सुनते हैं इस कहानी का पहला भाग।

ಆಕಾಶವಾಣಿ ಕಾರವಾರ, ಈಗ ಸಮಯ 5:53. 102.3 ಮೆಗಾಹರ್ಟ್ಸ್ಗಳಲ್ಲಿ ನಿಮ್ಮ ಜೊತೆಯಾಗಿರುವುದು ನಾನು ದೀಪಾ ಪೆಡ್ನೇಕರ್. ಕೆಳುಗರಿಗೆ ನಿಲಯದ ಸಂಜೆಯ ಪ್ರಸಾರದ ಕಾರ್ಯಕ್ರಮ ಆಲಿಸಲು ಪ್ರೀತಿಯ ಸ್ವಾಗತ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಕಾರವಾರ.

0: ಅಂದಿನ ಕಾರ್ಯಕ್ರಮದಲ್ಲಿ ಉತ್ತರ ಕನ್ನಡ ಜಿಲ್ಲೆ ಕಾರವಾರದ ಸರ್ಕಾರಿ ಹಿರಿಯ ಪ್ರಾಥಮಿಕ ಆಂಗ್ಲ ಮಾಧ್ಯಮ ಬಜಾರ್ ಶಾಲೆ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯ.
1: ಇಂದಿನ ಕಾರ್ಯಕ್ರಮದಲ್ಲಿ ಕಾರವಾರದ ಸರ್ಕಾರಿ ಹಿರಿಯ ಪ್ರಾಥಮಿಕ ಆಂಗ್ಲ ಮಾಧ್ಯಮ ಬಜಾರ್ ಶಾಲೆಯ ಮಕ್ಕಳಿಂದ ವೈವಿಧ್ಯ ಕಾರ್ಯಕ್ರಮ. ಮೊದಲಿಗೆ ಪ್ರಮೀಕ್ಷಾ ಪ್ರದೀಪ್ ಅಳ್ವೇಕರ್ ಅವಳಿಂದ ಸಂಕಷ್ಟ ನಾಶನ ಗಣೇಶ ಸ್ತೋತ್ರ.
2: ಓಂ ಶ್ರೀ ಗಣೇಶಾಯ ನಮಃ. ಅಟ ಸಂಕಷ್ಟ ನಾಶನ ಗಣೇಶ ಸ್ತೋತ್ರ. ನಾರದ ಉವಾಚ. ಓಂ

0: ಪುರಂದರದಾಸರ ಪದ ಕೇಳಿದಿರಿ. ಈಗ ರಚಿತಾ ಪ್ರಶಾಂತ್ ಕುಡಾಳ್ಕರ್ ಅವಳಿಂದ ನೀತಿ ಕತೆ. ನೀತಿ ಕಥೆಯ ಹೆಸರು ಶ್ರಮಕ್ಕೆ ತಕ್ಕ ಪ್ರತಿಫಲ. ಒಂದೂರಲ್ಲಿ ಒಂದು ಪುಟ್ಟ ಪ್ರಾಥಮಿಕ ಶಾಲೆ ಇತ್ತು. ಅಲ್ಲಿ ಶಂಕ್ರಪ್ಪ ಎಂಬ ಮೇಷ್ಟ್ರು ಇದ್ರು. ಅವರಿಗೆ ರಾಮ ಎಂಬ ಮಗನೂ ಇದ್ದ. ಶಂಕ್ರಪ್ಪ ಮೇಷ್ಟ್ರಿಗೆ ತನ್ನ ಶಾಲಾ ಮಕ್ಕಳು ಚೆನ್ನಾಗಿ ಓದಿ ವಿದ್ಯಾವಂತರಾಗಬೇಕೆಂಬ ಆಸೆ ಇತ್ತು. ಹಾಗೆಯೇ ತನ್ನ ಮಗ ರಾಮನು ಕೂಡ ಚೆನ್ನಾಗಿ ಓದಿ ದೊಡ್ಡ ವಿದ್ವಾಂಸನಾಗಬೇಕೆಂದು ಕನಸಿತ್ತು. ಆದರೆ ರಾಮ ತನ್ನ ತಂದೆಗೆ ತದ್ವಿರುದ್ಧ. ಊರಿಗೆಲ್ಲ ಪಾಠ ಹೇಳಿಕೊಡುವ ಶಂಕ್ರಪ್ಪ ಮೇಷ್ಟ್ರು ಮಗ ಶುದ್ಧ ಸೋಮಾರಿ, ದಡ್ಡ ಎಂದೆಲ್ಲ ಊರಿನ ಜನರೆಲ್ಲ ಆಡ್ಕೊಳಕ್ಕೆ ಶುರು ಮಾಡಿದ್ರು. ಇದನ್ನು ಕೇಳಿದ ಶಂಕ್ರಪ್ಪ ಮೇಷ್ಟ್ರು ಬೇಸರಗೊಂಡು ಹತಾಶ ಮತ್ತು ಕೋಪದಿಂದ ರಾಮನಿಗೆ ಚೆನ್ನಾಗಿ ಹೊಡೆದು ಬಡೆದು ಗಂಟು ಮೂಟೆಯನ್ನು ಕಟ್ಟಿ, ಓದುವುದಾದ್ರೆ ಮಾತ್ರ ಈ ಮನೆಯಲ್ಲಿರು, ಇಲ್ಲಾಂದ್ರೆ ಹೋಗ್ತಾ ಇರು ಎಂದು ಚೆನ್ನಾಗಿ ಬೈದು ಮನೆಯಿಂದ ಹೊರಹಾಕಿದ್ರು. ಪಾಪ ರಾಮ ಅಳ್ತಾ ಅಳ್ತಾ ಒಂದು ದೇವಸ್ಥಾನದ ಬಳಿ ಬರ್ತಾನೆ. ಅಲ್ಲಿ ಜ್ಯೋತಿಷ್ಯರನ್ನು ಕಂಡು, ಸ್ವಾಮಿ, ನನಗೆ ದೊಡ್ಡ ವಿದ್ವಾಂಸನಾಗಬೇಕೆಂಬ ಆಸೆ ಇದೆ, ನಾನೇನ್ ಮಾಡ್ಲಿ, ನನ್ ಕೈ ನೋಡಿ ಹೇಳ್ತೀರಾ ಎಂದು ಕೇಳ್ತಾನೆ. ಆಗ ಜ್ಯೋತಿಷ್ಯರು, ಓಹೋ ನಿನ್ಗೆ ದೊಡ್ಡ ವಿದ್ವಾಂಸನಾಗಬೇಕೆಂಬ ಆಸೆ ಇದೆ ಅಲ್ವಾ, ನೀನು ದಿನದಲ್ಲಿ ಸಾವಿರಾರು ಬಾರಿ ದೇವರ ಜಪ ಮಾಡು, ಆಗ ನಿನ್ನ ಆಸೆ ಈಡೇರುತ್ತದೆ ಎಂದು ಸಲಹೆ ಕೊಟ್ಟರು. ಅಂದಿನಿಂದಲೇ ರಾಮನು ದೇವರ ಜಪ ಮಾಡಲು ಪ್ರಾರಂಭಿಸುತ್ತಾನೆ. ಇದನ್ನೆಲ್ಲ ಗಮನಿಸಿದ ಒಬ್ಬ ಊರ ಹಿರಿಯರು ಬಾಲಕನ ಜಪದ ಕಾರಣವನ್ನು ತಿಳಿದು ಕರುಣೆಯಿಂದ, ಛೇ ಈ ಹುಡುಗನನ್ನು ಹೀಗೆ ಬಿಟ್ಟರೆ ಇವನು ಹಾಳಾಗಿ ಹೋಗುತ್ತಾನೆ, ನಾನೇ ಇವನಿಗೇನಾದ್ರೂ ಬುದ್ಧಿ ಕಲಿಸಬೇಕು ಎಂದು ಅವನ ಹತ್ತಿರ ಬಂದು ಪಕ್ಕದಲ್ಲಿ ಕುಳಿತು ದಡದಲ್ಲಿರುವ ಮರಳನ್ನು ಸ್ವಲ್ಪ ಸ್ವಲ್ಪವೇ ನದಿ ನೀರಿಗೆ ಎಸೆಯಲು ಪ್ರಾರಂಭಿಸುತ್ತಾರೆ. ಇದನ್ನೆಲ್ಲ ಕುತೂಹಲದಿಂದ ಗಮನಿಸಿದ ಬಾಲಕನು, ಸ್ವಾಮಿ ನೀವೇನು ಮಾಡುತ್ತಿದ್ದೀರಿ, ನೀವ್ಯಾಕೆ ಮರಳನ್ನು ನದಿಗೆ ಎಸೆಯುತ್ತಿದ್ದೀರಿ ಎಂದು ಕೇಳುತ್ತಾನೆ. ಆಗ ಹಿರಿಯರು, ಮಗು ನಾನು ನದಿಗೆ ಮರಳಿನಿಂದ ಒಂದು ಸೇತುವೆ ಕಟ್ಟಬೇಕು ಅಂತ ಇದ್ದೇನೆ ಅಂತ ಹೇಳಿದರು. ಆಗ ರಾಮ, ಏನು ಮರಳಿನಿಂದ ಸೇತುವೆಯಾ, ಅದು ಹೇಗೆ ಸಾಧ್ಯ ಅಂತ ಕೇಳ್ತಾನೆ. ಆಗ ಹಿರಿಯರು, ಏಕೆ ಸಾಧ್ಯವಿಲ್ಲ ಮಗು, ಅಕ್ಷರಭ್ಯಾಸ ಮಾಡದೆ ಶಾಸ್ತ್ರ ಓದದೆ ನೀನು ವಿದ್ವಾಂಸನಾಗಲು ಸಾಧ್ಯವಿರುವಾಗ ನನಗೆ ಈ ಮರಳಿನಿಂದ ಸೇತುವೆ ಕಟ್ಟಲು ಏಕೆ ಸಾಧ್ಯವಿಲ್ಲ ಎಂದು ಕೇಳುತ್ತಾರೆ. ಹಿರಿಯರ ಈ ಮಾತಿನಿಂದ ರಾಮನಿಗೆ ಸತ್ಯದ ಅರಿವಾಯಿತು. ಅಕ್ಷರಭ್ಯಾಸ ಮಾಡದೆ, ಪುಸ್ತಕ ಓದದೆ, ಕೇವಲ ಜಪದಿಂದ ವಿದ್ವಾಂಸನಾಗಲು ಸಾಧ್ಯವಿಲ್ಲ ಎಂಬುದು ಅವನಿಗೆ ಮನದಟ್ಟಾಯಿತು. ಮರುದಿನದಿಂದಲೇ ರಾಮನು ಜಪ ಮಾಡುವುದನ್ನು ಬಿಟ್ಟು ಓದಿನ ಕಡೆಗೆ ಆಸಕ್ತಿ ಬೆಳೆಸಿದನು. ನಂತರದ ದಿನಗಳಲ್ಲಿ ಅವನೊಬ್ಬ ದೊಡ್ಡ ವಿದ್ವಾಂಸನಾದ. ಸ್ನೇಹಿತರೇ, ಈ ಕಥೆಯ ನೀತಿ ಏನೆಂದರೆ, ಕಷ್ಟಪಡದೆ ಯಾವುದೇ ಸುಖ ಸಿಗುವುದಿಲ್ಲ, ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ಕೇ ಸಿಗುತ್ತದೆ. ನೀತಿ ಕಥೆ ಕೇಳಿದಿರಿ. ಈಗ ಸುನಿತಿ ಗೌರೀಶ್ ರಾಣೆ ಅವಳಿಂದ ಭಾಷಣ. ವಿಷಯ ಪರಿಸರ.
1: ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ. ನಾವು ವಾಸಿಸುತ್ತಿರುವ ಸುತ್ತಮುತ್ತಲಿನ ವಾತಾವರಣವೇ ನಮ್ಮ ಪರಿಸರ. ಇದು ಮಾನವನ ಸಾಮಾಜಿಕ, ಮಾನಸಿಕ, ದೈಹಿಕ ಬೆಳವಣಿಗೆಗಳ ಮೇಲೆ ಪರಿಣಾಮ ಬೀರುತ್ತದೆ. ಇದನ್ನು ಸ್ವಚ್ಛವಾಗಿರಿಸಿಕೊಳ್ಳುವುದು ನಮ್ಮ ಹೊಣೆ. ಆದರೆ ಅದು ನಮ್ಮಿಂದ ಸಾಧ್ಯವಾಗದೆ ಇರುವುದು ಒಂದು ಶೋಚನೀಯ ಸಂಗತಿ. ಇಂದಿನ ದಿನಗಳಲ್ಲಿ ನಾವು ಎದುರಿಸುತ್ತಿರುವ ಮೂರು ಮುಖ್ಯವಾದ ಪರಿಸರ ಮಾಲಿನ್ಯಗಳೆಂದರೆ ವಾಯುಮಾಲಿನ್ಯ, ಜಲಮಾಲಿನ್ಯ ಮತ್ತು ಶಬ್ದ ಮಾಲಿನ್ಯ. ಮಾಲಿನ್ಯಗಳಿಗೆ ಮುಖ್ಯವಾದ ಕಾರಣವೆಂದರೆ ಹೆಚ್ಚಾಗುತ್ತಿರುವ ಜನಸಂಖ್ಯೆ, ವಾಹನಗಳು ಮತ್ತು ಕಾರ್ಖಾನೆಗಳಿಂದ ಹೊರಬರುವ ರಾಸಾಯನಿಕ ಹೊಗೆ ವಾಯುಮಾಲಿನ್ಯಕ್ಕೆ ಕಾರಣವಾಗುತ್ತದೆ. ಕಾರ್ಖಾನೆಗಳಿಂದ ಹೊರಬಿಡುವ ಕಸ ಹಾಗೂ ತ್ಯಾಜ್ಯಗಳು ಜಲಮೂಲವನ್ನು ಸೇರಿ ಜಲಮಾಲಿನ್ಯ ಉಂಟಾಗುತ್ತದೆ. ವಾಹನಗಳ, ಪಟಾಕಿಗಳ ಹಾಗೂ ಧ್ವನಿವರ್ಧಕ

0: ಜೀವಗಳಿಂದ ಶಬ್ದ ಮಾಲಿನ್ಯ ಉಂಟಾಗುತ್ತದೆ. ಜೂನ್ 5ನೆಯ ವಿಶ್ವ ಪರಿಸರ ದಿನಾಚರಣೆ ಮಹತ್ವ ಮತ್ತು ಉದ್ದೇಶಗಳು. ಜೂನ್ ತಿಂಗಳಿಗೆ ಒಂದು ವಿಶೇಷತೆ ಇದೆ. ಇದು ವಿಶ್ವ ಪರಿಸರ ದಿನಾಚರಣೆಯ ತಿಂಗಳು. ಇದು ನಮ್ಮ ಪರಿಸರದ ಬಗ್ಗೆ ತಿಳಿಯುವ, ಅದರ ಮಹತ್ವವನ್ನು ಅರಿಯುವ ಹಾಗೂ ಈ ದಿನಗಳಲ್ಲಿ ನಮ್ಮ ಸಂಪನ್ಮೂಲಗಳಾದ ಅರಣ್ಯ, ಮಣ್ಣು, ನದಿಯಲ್ಲಿಯ ಮರಳು, ಕಲ್ಲು, ಬೆಟ್ಟಗಳನ್ನು ಸಂರಕ್ಷಿಸುವುದು. ಇದರ ಮಹತ್ವವನ್ನು ಅರಿಯಲು ಮಕ್ಕಳಿಗೆ ಕೂಡ ಶಾಲೆಗಳಲ್ಲಿ ಈ ಬಗ್ಗೆ ಕಡ್ಡಾಯವಾಗಿ ಪರಿಸರ ಶಿಕ್ಷಣ ಕೊಡಬೇಕು. ಮಕ್ಕಳಲ್ಲಿ ಪರಿಸರ ಪ್ರೇಮ, ಪರಿಸರ ನಾಶದಿಂದಾಗಿ ಆಗುವ ದುಷ್ಪರಿಣಾಮಗಳ ಕುರಿತು ತಿಳಿಸುವ ಕೆಲಸ ಮಾಡಿದರೆ ಮುಂದಿನ ದಿನಗಳಲ್ಲಿ ಇದರ ಉತ್ತಮ ಫಲಿತಾಂಶ ಸಿಗುತ್ತದೆ. ಮನೆ ಆವರಣ ಮತ್ತು ಲಭ್ಯ ಸ್ಥಳಗಳಲ್ಲಿ ಸಸಿ ನೆಟ್ಟು ಬೆಳೆಸುವ ಮೂಲಕ ಎಲ್ಲರೂ ಪರಿಸರ ರಕ್ಷಣಾ ಕಾರ್ಯಕ್ರಮದಲ್ಲಿ ತೊಡಗಬೇಕು. ಈ ವಿಷಯದಲ್ಲಿ ಸಾಲುಮರದ ತಿಮ್ಮಕ್ಕ ನಮಗೆ ಮಾದರಿ. ಪರಿಸರದ ಮೇಲೆ ಮಾನವನ ಅತಿಯಾದ ಹಸ್ತಕ್ಷೇಪದಿಂದ ಉಂಟಾಗುವ ಪರಿಣಾಮಗಳು. ಮನುಷ್ಯ ಪರಿಸರದ ಮೇಲೆ ನಡೆಸುತ್ತಿರುವ ದೌರ್ಜನ್ಯ ನಿಲ್ಲಿಸದಿದ್ದರೆ ಜೀವಿಗಳ ಆರೋಗ್ಯದ ಮೇಲೆ ಪ್ರತಿಕೂಲ ಪ್ರಭಾವ ಉಂಟಾಗುತ್ತದೆ. ನಾವು ನಮ್ಮ ಸ್ವಾರ್ಥಕ್ಕಾಗಿ ಮರಗಿಡಗಳನ್ನು ಕಡಿದು ಹಾಕುತ್ತೇವೆ. ಇದರಿಂದಾಗಿ ಹಸಿರು ವಿರಳವಾಗುತ್ತದೆ. ಈಗಲೇ ಎಚ್ಚೆತ್ತುಕೊಳ್ಳದೆ ಹೋದರೆ ಸುನಾಮಿ, ಬರ, ಪ್ರವಾಹದಂತ ಪ್ರಕೃತಿ ವಿಕೋಪಗಳಿಗೆ ತುತ್ತಾಗುತ್ತಿರುವುದರ ಜೊತೆಗೆ ಇನ್ನೂ ಅತ್ಯಂತ ದಾರುಣವಾದ ಆಮ್ಲಜನಕದ ಕೊರತೆಯನ್ನು ಕೂಡ ಅನುಭವಿಸಬೇಕಾದ ಪರಿಸ್ಥಿತಿ ಬರುತ್ತದೆ. ಪರಿಸರ ಮತ್ತು ಜೀವಿಗಳ ಅವಲಂಬನೆ. ಪರಿಸರ ಎಂಬ ಜೀವಿಜಾಲದಲ್ಲಿ ಜೀವಿಗಳು ಒಂದಲೊಂದು ಪ್ರತ್ಯಕ್ಷ ಅಥವಾ ಪರೋಕ್ಷವಾಗಿ ಅವಲಂಬಿಸಿ ಪರಸ್ಪರ ಪ್ರಭಾವ ಬೀರುತ್ತದೆ. ಈ ರೀತಿಯ ಪರಸ್ಪರ ಅವಲಂಬನೆಯು ಸಕಲ ಜೀವಿಗಳನ್ನು ಆಹಾರ ಸರಪಳಿ, ಫುಡ್ ಚೇನ್ಯ ರೂಪದಲ್ಲಿ ಬೆಸೆದ ಜೀವಿಜಾಲದ ಸರಪಣಿಯನ್ನು ನಾವು ನಿರಂತರವಾಗಿ ಉಳಿಸಬೇಕಾಗಿದೆ. ಪರಿಸರ ಸಂರಕ್ಷಣೆಯ ಮಾರ್ಗಗಳು. ಪರಿಸರ ಜೈವಿಕ ವೈವಿಧ್ಯತೆಯನ್ನು ಕಾಪಾಡುವುದು ನಮ್ಮ ಆದ್ಯ ಕರ್ತವ್ಯ. ನಾವು ಈ ಕೆಳಗಿನ ಮಾರ್ಗಗಳ ಮೂಲಕ ಪರಿಸರ ಸಂರಕ್ಷಣೆಯ ಕ್ರಮವನ್ನು ಅನುಸರಿಸುವುದು. ವಿಷಪೂರಿತ ವಸ್ತುಗಳ ಮತ್ತು ಪ್ಲಾಸ್ಟಿಕ್ ಇತ್ಯಾದಿಗಳ ಅನಧಿಕೃತ ಮಾರಾಟವನ್ನು ತಡೆಗಟ್ಟಬೇಕು. ಪರಿಸರಕ್ಕೆ ಹಾನಿಯಾದ ಅಗ್ಗದ ಇಂಧನ ಮೂಲಗಳ ಅನ್ವೇಷಣೆ ಮುಂದುವರಿಯಬೇಕು. ಭೂ ಸಂಪನ್ಮೂಲಗಳಾದ ಅರಣ್ಯ, ಮಣ್ಣು, ನದಿಯಲ್ಲಿಯ ಉಸುಕು ಮುಂತಾದವುಗಳ ಸಂರಕ್ಷಣೆಯ ಬಗ್ಗೆ ಅರಿವು ಮೂಡಿಸುವುದು. ಪ್ರತಿಯೊಬ್ಬ ನಾಗರಿಕರಲ್ಲೂ ಪರಿಸರದ ಬಗ್ಗೆ ಜಾಗೃತಿ ಮೂಡಬೇಕು. ಕೇವಲ ವರ್ಷಕ್ಕೆ ಒಂದು ದಿನ ಪರಿಸರ ರಕ್ಷಣೆ ಎಂಬುದು ಸೀಮಿತವಾಗಬಾರದು. ವರ್ಷದ ಪ್ರತಿ ದಿನವೂ ನಮಗೆ ಪರಿಸರ ದಿನವಾಗಬೇಕು. ಏಕೆಂದರೆ ಪರಿಸರ ನಮ್ಮ ಜೀವದ ಅವಿಭಾಜ್ಯ ಅಂಗ. ಪರಿಸರವಿಲ್ಲದೆ ಮಾನವನಿಲ್ಲ ಎಂಬ ಸತ್ಯವನ್ನು ಅರಿತು ಪರಿಸರ ಉಳಿಸಿ ಮಾನವನ ಬದುಕನ್ನು ಹಸಿರಾಗಿಸೋಣ.
1: ಪರಿಸರದ ಬಗ್ಗೆ ಭಾಷಣ ಕೇಳಿದಿರಿ. ಇದೀಗ ಗೌತಮ್ ಪ್ರದೀಪ್ ಅಳ್ವೇಕರ್ ಅವರಿಂದ ಭಗವದ್ಗೀತೆಯ 10ನೇ ಅಧ್ಯಾಯದ 10 ಶ್ಲೋಕ.

0: ಭಗವದ್ಗೀತೆಯ 10ನೇ ಅಧ್ಯಾಯದ 10 ಶ್ಲೋಕ ಕೇಳಿದಿರಿ. ಇದೀಗ ಸಿಯಾ ಗೌರಿ ಶ್ರಾಣೆ ಅವಳಿಂದ ಭಕ್ತಿಗೀತೆ.
1: ಜಯ ಜಯ.

ശക്തിദായക ദേവ ലംബോദര, ശക്തിദായക ദേവ ലംബോദര.

0: ಜಗದಿದಯಾ ದೇವನೆ ಕರುಣಿಸು ಜಗದಿದಯಾ ಜಯ ಜಯ ಜಯ ಹೇ ಗಜಾನನ ಜಯ ಜಯ ಜಯ ಹೇ ಜಯ ಜಯ ಜಯ ಹೇ ಗಜಾನನ.
1: ಭಕ್ತಿಗೀತೆ ಕೇಳಿದಿರಿ. ಇದೀಗ ಫರ್ಜಾನ್ ಇಸ್ಮಾಯಿಲ್ ಮದಾರಿ ಅವನಿಂದ ಮಿಮಿಕ್ರಿ.
2: ಕೋಳಿ ಮರಿಗಳು ತನ್ನ ತಂದೆ ತಾಯಿಗಳಿಗೆ ನಾನು ಇಲ್ಲಿ ಇದ್ದೇನೆ ಎಂದು ಹೇಗೆ ಹೇಳುತ್ತದೆ ಎಂದು ನಾನು ನಿಮಗೆ ತೋರಿಸುತ್ತೇನೆ. ಹುಂಜ ಅದು ತನ್ನ ಮಕ್ಕಳಿಗೆ ಯಾವ ತರ ಕೂಗುತ್ತದೆ ಎಂದು ತೋರಿಸುತ್ತೇನೆ. ಕೋಳಿ ಮರಿಗಳು ಆಟ ಆಡಲಿಕ್ಕೆ ಹೋಗಿರ್ತವೆ. ಆ ಸಂದರ್ಭದಲ್ಲಿ ತಾಯಿ ಕೋಳಿ ತನ್ನ ಮಕ್ಕಳಿಗೆ ಯಾವ ತರ ಕೂಗುತ್ತದೆ ಎಂದು ತೋರಿಸುತ್ತೇನೆ. ನಾಯಿ ಯಾರಾದರೂ ಅಪರಿಚಿತರು ಬಂದಾಗ ತನ್ನ ಮಾಲೀಕನಿಗೆ ಯಾವ ತರ ಬೊಗಳುತ್ತದೆ ಎಂದು ತೋರಿಸುತ್ತೇನೆ. ಯಾರಾದರೂ ನಾಯಿ ಮರಿಗೆ ಕಲ್ಲು ಹೊಡೆದಾಗ ನಾಯಿ ತನ್ನ ನೋವನ್ನು ತಡೆದುಕೊಳ್ಳದೆ ಯಾವ ತರ ಕೂಗುತ್ತದೆ ಎಂದು ತೋರಿಸುತ್ತೇನೆ. ನೈಟಿಂಗೇಲ್ ನವಿಲು ಹೆಣ್ಣು ನವಿಲಿಗೆ ತನ್ನ ಗರಿ ಬಿಚ್ಚಿ ಕುಣಿದಾಡೋಣ ಬಾ ಎಂದು ಯಾವ ತರ ಕರೆಯುತ್ತದೆ ಎಂದು ತೋರಿಸುತ್ತೇನೆ.
1: ಮಿಮಿಕ್ರಿ ಚೆನ್ನಾಗಿತ್ತಲ್ವಾ? ಈಗ ಸಾಚಿ ರಾಜೇಶ್ ನಾಯ್ಕ್ ಅವಳಿಂದ ದೇಶಭಕ್ತಿ ಗೀತೆ.
3: ವೀರಧೀರರಾಳಿದ ಭವ್ಯ ಭಾರ

ಭಾರತ ಶಾಂತಿ ಸ್ನೇಹ ಸೌಹಾರ್ದ ಇಲ್ಲಿ ಸಂತತ ಶಾಂತಿ ಸ್ನೇಹ ಸೌಹಾರ್ದ ಇಲ್ಲಿ ಸಂತತ ವೀರ ಧೀರರಾಳಿದ ಭವ್ಯ ಭಾರತ ನಮ್ಮ ಭಾರತ ಶಾಂತಿ ಸ್ನೇಹ ಸೌಹಾರ್ದ ಇಲ್ಲಿ ಸಂತತ ಉತ್ತರವೇ ಹಿಮಾಲಯವೇ ನಮಗೆ ಕಾವಲು ಉಳಿದ ಕಡೆಗಳೆಲ್ಲ ನಮಗೆ ಕಡಲಗಾವಲು ಉತ್ತರಲಿ ಹಿಮಾಲಯವೇ ನಮಗೆ ಕಾವಲು ಉಳಿದ ಕಡೆಗಳೆಲ್ಲ ನಮಗೆ ಕಡಲ ಕಾವಲು ವೈರಿ ಪಡೆಗಳ ಹಿಂದೆ ಮೆಟ್ಟುವ ವೈರಿ ಪಡೆಗಳ ಹಿಂದೆ ಮೆಟ್ಟುವ ವಿಜಯ ಪದ್ಧತಿ ಅಡಿಗಳಿಟ್ಟು ಕಲಿಗಳಾಗುವ ವಿಜಯ ಪದ್ಧತಿ ಅಡಿಗಳಿಟ್ಟು ಕಲಿಗಳಾಗುವ ವೀರ ಧೀರರಾಳಿದ ಭವ್ಯ ಭಾರತ ನಮ್ಮ ಭಾರತ ಶಾಂತಿ ಸ್ನೇಹ ಸೌಹಾರ್ದ ಇಲ್ಲಿ ಸಂತತ ಶಾಂತಿ ಸ್ನೇಹ ಸೌಹಾರ್ದ ಇಲ್ಲಿ ಸಂತತ ಲಕ್ಷ್ಮೀಬಾಯಿ ಚೆನ್ನಮ್ಮರ ವೀರ ಸಂತತಿ ಬುದ್ಧ ಬಸವ ಚೈತನ್ಯರ ಪುಣ್ಯ ಸಂತತಿ ಲಕ್ಷ್ಮೀಬಾಯಿ ಚೆನ್ನಮ್ಮರ ವೀರ ಸಂತತಿ ಬುದ್ಧ ಬಸವ ಚೈತನ್ಯರ ಪುಣ್ಯ ಸಂತತಿ ಕಲೆಯು ಸಾವಿರ ಚಲುವಿನಾಗರ ಕಲೆಯು ಸಾವಿರ ಚಲುವಿನಾಗರ ಈ ಮಣ್ಣ ಕಣಕಣವೋ ಸ್ವರ್ಗ ಸುಂದರ ಈ ಮಣ್ಣ ಕಣಕಣವೋ ಸ್ವರ್ಗ ಸುಂದರ ವೀರ ಧೀರರಾಳಿದ ಭವ್ಯ ಭಾರತ ನಮ್ಮ ಭಾರತ ಶಾಂತಿ ಸ್ನೇಹ ಸೌಹಾರ್ದ ಇಲ್ಲಿ ಸಂತತ ಶಾಂತಿ ಸ್ನೇಹ ಸೌಹಾರ್ದ ಇಲ್ಲಿ ಸಂತತ ದಮನಿ ದಮನಿಯಲ್ಲಿ ದೇಶ ಪ್ರೇಮ ಮಿಡಿಯಲಿ ಭಾರತೀಯರೆಂಬ ಹೆಮ್ಮೆ ನಮ್ಮದಾಗಲಿ ದಮನಿ

0: ಸತ್ಯಮೇವ ಜಯತಿ ಎಂದು ಜಗಕ್ಕೆ ಸಾರುವ ವೀರಧೀರರಾಳಿದ ಭವ್ಯ ಭಾರತ ನಮ್ಮ ಭಾರತ. ಶಾಂತಿ ಸ್ನೇಹ ಸೌಹಾರ್ದ ಇಲ್ಲಿ ಸಂತತ, ಶಾಂತಿ ಸ್ನೇಹ ಸೌಹಾರ್ದ ಇಲ್ಲಿ ಸಂತತ, ಶಾಂತಿ ಸ್ನೇಹ ಸೌಹಾರ್ದ ಇಲ್ಲಿ ಸಂತತ.
1: ದೇಶಭಕ್ತಿ ಗೀತೆ ಕೇಳಿದಿರಿ. ಇದೀಗ ದಿಗಂತ್ ಶೇಖು ಪೂಜಾರಿ ಅವನಿಂದ ಭಗತ್ ಸಿಂಗ್ ಕುರಿತು ಭಾಷಣ.
2: ನಾನು ಭಗತ್ ಸಿಂಗ್ ಅವರ ಬಗ್ಗೆ ನಾಲ್ಕು ಮಾತುಗಳನ್ನು ಹೇಳಲು ಇಷ್ಟಪಡುತ್ತೇನೆ. ಭಗತ್ ಸಿಂಗ್ ನನ್ನ ನೆಚ್ಚಿನ ಸ್ವಾತಂತ್ರ್ಯ ಹೋರಾಟಗಾರ. ಅವರನ್ನು ಶಹೀದ್ ಭಗತ್ ಸಿಂಗ್ ಎಂದು ಕರೆಯುತ್ತಾರೆ. ಅವರು 1907 ಸೆಪ್ಟೆಂಬರ್ 28 ಪಂಜಾಬ್ನ ಲಾಲ್ಪುರ ಬಂಗಾ ಗ್ರಾಮದಲ್ಲಿ ಜನಿಸಿದರು. ಸರ್ದಾರ್ ಕಿಶನ್ ಸಿಂಗ್ ಸಂಧು ಮತ್ತು ವಿದ್ಯಾವತಿ ಕೌರ್ ಅವರ ಹಿರಿಯ ಪುತ್ರನಾಗಿ ಭಗತ್ ಸಿಂಗ್ ಜನಿಸಿದರು. ಭಗತ್ ಸಿಂಗ್ ಚಿಕ್ಕ ವಯಸ್ಸಿನಲ್ಲಿಯೇ ಸ್ವಾತಂತ್ರ್ಯ ಹೋರಾಟಕ್ಕೆ ಸೇರಿದರು. ಅವರು ಹಲವಾರು ಕ್ರಾಂತಿಕಾರಿ ಚಟುವಟಿಕೆಗಳಲ್ಲಿ ತೊಡಗಿದರು. ಮಹಾತ್ಮ ಗಾಂಧೀಜಿಯವರ ಅಹಿಂಸಾವಾದದ ಬಗ್ಗೆ ಭಗತ್ ಸಿಂಗ್ಗೆ ಹೆಚ್ಚು ನಂಬಿಕೆ ಇರಲಿಲ್ಲ. ಅವರು ಸ್ವಾತಂತ್ರ್ಯ ಹೋರಾಟಕ್ಕೆ ಹಿಂಸೆಯ ಹಾದಿಯನ್ನು ಅನುಸರಿಸಿದರು. ಅವರನ್ನು ಬ್ರಿಟಿಷರು ಅನೇಕ ಬಾರಿ ಬಂಧಿಸಿದರು. ಭಗತ್ ಸಿಂಗ್ ಅವರು ಅನೇಕ ಸಂಘ ಸಪ್ತಗಳನ್ನು ಕಟ್ಟಿದರು ಮತ್ತು ಅದರಲ್ಲಿ ಸೇರಿದರು. ಅವರು ಸಂಘಗಳು ನವಜವಾನ್ ಭರತ್ ಸಭಾ, ಹಿಂದೂಸ್ತಾನ್ ರಿಪಬ್ಲಿಕನ್ ಅಸೋಸಿಯೇಷನ್, ಕಿಸಾನ್ ಪಾರ್ಟಿ ಕ್ರಾಂತಿದಳ. ಅವರ ಘೋಷವಾಕ್ಯ ಇನ್ಕಿಲಾಬ್ ಜಿಂದಾಬಾದ್, ಇದರ ಅರ್ಥ ಬ್ರಿಟಿಷ್ ಸಾಮ್ರಾಜ್ಯ ಶಾಹಿಗೆ ಧಿಕ್ಕಾರ. ಪಂಜಾಬ್ ಕೇಸರಿ ಲಾಲಾ ಲಜಪತ್ ರಾಯ್ ಹತ್ಯೆಗೆ ಪ್ರತೀಕಾರವಾಗಿ ಸ್ಯಾಂಡರ್ಸ್ ಎಂಬ ಬ್ರಿಟಿಷ್ ಅಧಿಕಾರಿಯನ್ನು ಪೊಲೀಸ್ ಠಾಣೆ ಎದುರಲ್ಲೇ ಗುಂಡಿಟ್ಟು ಹತ್ಯೆಗೈದ ಕ್ರಾಂತಿಕಾರಿಗಳಲ್ಲಿ ಪ್ರಮುಖರು ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್ ಮತ್ತು ರಾಜ್ಗುರು. ಸ್ಯಾಂಡರ್ಸ್ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅವರನ್ನು 23 ಮಾರ್ಚ್ 1931 ಅವರ 23 ವಯಸ್ಸಿನಲ್ಲಿ ಬ್ರಿಟಿಷರು ಲಾಹೋರ್ ಸೆಂಟ್ರಲ್ ಜೈಲಿನಲ್ಲಿ ಗಲ್ಲಿಗೇರಿಸಿದರು.
1: ಭಗತ್ ಸಿಂಗ್ ಕುರಿತು ಭಾಷಣ ಕೇಳಿದಿರಿ. ಇದೀಗ ಕನ್ನಿಕಾ ಕಿರಣ್ ರೈಕರ್ ಅವಳಿಂದ ಜಾನಪದ ಗೀತೆ.
3: ಕೂಸ್

0: ಚಿರಿಯ ಚಂದ್ರಮನ ತಂದು ನಿಲಸಂದ, ಚಂದ್ರಮನ ತಂದು ನಿಲಸಂದ.
1: ಜಾನಪದ ಗೀತೆಯನ್ನು ಕೇಳಿದ್ದೀರಿ. ಇದೀಗ ಪ್ರಥಮ್ ಚರಣ್ ರಾಜ್ ಭಜಂತ್ರಿ ಅವನಿಂದ ಗಾದೆ ಮಾತುಗಳು.
2: ಗಾದೆ ಮಾತುಗಳು ನಮ್ಮ ಹಿರಿಯರು ಜೀವನದಲ್ಲಿ ಅನುಭವಿಸಿದ, ಅರ್ಥ ಮಾಡಿಕೊಂಡ ಕಟು ಸತ್ಯಕ್ಕೆ ಕೊಟ್ಟ ಮಾತಿನ ರೂಪವೇ ಈ ಗಾದೆ ಮಾತುಗಳು. ಕಬ್ಬು ಡೊಂಕಾದರೆ ಅದರ ಸಿಹಿ ಡೊಂಕೆ, ಯಾವುದೇ ಕಾರಣದಿಂದಾಗಿ ಕಬ್ಬು ಅಂಕು ಡೊಂಕಾಗಿ ಬೆಳೆದಿರಬಹುದು, ಆದರೆ ಅದರ ಸಿಹಿ ಮರೆಯಾಗುವುದಿಲ್ಲ. ಅದರ ರಸ ಎಂದಿಗೂ ಕಹಿ ರುಚಿ ಕೊಡುವುದಿಲ್ಲ. ಹೊರಗಿನ ರೂಪವನ್ನು ನೋಡಿ ಗುಣಗಳನ್ನು ಅಳೆಯಬಾರದು. ಕುಂಬಾರನಿಗೆ ವರುಷ, ಡೊನ್ನಿಗೆ ನಿಮಿಷ. ಕುಂಬಾರ ಎಂದರೆ ಮಡಕೆ ಮಾಡುವವ. ಆತ ಮಣ್ಣು ತಂದು ಹದ ಮಾಡಿ ಕಲಸಿ ಮಡಕೆ ಮಾಡಲು ವರುಷ ಬೇಕಾಗುತ್ತದೆ, ಆದರೆ ಅದನ್ನು ಹಾಲು ಮಾಡಲು ಡೊನ್ನೆಗೆ ಒಂದು ನಿಮಿಷ ಸಾಕು. ಹಾಗೆಯೇ ಒಳ್ಳೆಯ ವ್ಯಕ್ತಿ ಎನಿಸಿಕೊಳ್ಳಲು ಬೃಹದಾಕಾರ ಕೆಲಸ ಮಾಡಬೇಕು. ದಾನ ಧರ್ಮ ಮಾಡುವ ಮೂಲಕ ಒಳ್ಳೆಯ ಹೆಸರನ್ನು ಪಡೆಯಲು ವರ್ಷಗಟ್ಟಲೆ ಅವರ ಪ್ರಯತ್ನ ಸಮಾಜಕ್ಕೆ ಆದರ್ಶವಾದರೆ, ಅವರ ಖ್ಯಾತಿಯನ್ನು ಅಳಿಸಲು ಅವರ ಜೀವನದಲ್ಲಿ ನಡೆಯುವ ಒಂದು ಕೆಟ್ಟ ಘಟನೆ ಸಾಕಾಗುತ್ತದೆ.
1: ಗಾದೆ ಮಾತುಗಳನ್ನು ಕೇಳಿದಿರಿ. ಇದೀಗ ರಚಿತಾ ರಾಜೇಶ್ ಗೌಡ ಅವಳಿಂದ ಜಾನಪದ ಗೀತೆ.

ಕಾಲದಲ್ಲಿ ಕೊರುಕೆ ಚಿಗುರವೆ ಮಹಾದೇವ್ಗೆ ಚೆಲ್ಲಿದರು ಮಲ್ಲಿಗೆಯ, ಓಹೋ ಚೆಲ್ಲಿದರು ಮಲ್ಲಿಗೆಯ. ಮಾಲದಲ್ಲಿ ಕೊರುಕೆ ಚಿಗುರವೆ ಮಹಾದೇವ್ಗೆ ಚೆಲ್ಲಿದರು ಮಲ್ಲಿಗೆಯ.

0: ನೆನಪರಸೆ ಬರುವು ನಾವು ಚೆಲ್ಲಿದರು ಮಲ್ಲಿಗೆಯ, ಓಹೋ ಚೆಲ್ಲಿದರು ಮಲ್ಲಿಗೆಯ. ಅಪ್ಪ ನೆನಪರಸೆ ಬರುವು ನಾವು ಚೆಲ್ಲಿದರು ಮಲ್ಲಿಗೆಯ, ಓಹೋ ಚೆಲ್ಲಿದರು ಮಲ್ಲಿಗೆಯ.
1: ಜಾನಪದ ಗೀತೆ ಕೇಳಿದಿರಿ. ಇದುವರೆಗೂ ಕಾರವಾರದ ಸರಕಾರಿ ಹಿರಿಯ ಪ್ರಾಥಮಿಕ ಆಂಗ್ಲ ಮಾಧ್ಯಮ ಬಜಾರ್ ಶಾಲೆಯ ಮಕ್ಕಳಿಂದ ವೈವಿಧ್ಯ ಕಾರ್ಯಕ್ರಮಗಳನ್ನು ಕೇಳಿದಿರಿ. ನಿರೂಪಣೆ ಕುಮಾರಿ, ರಚಿತಾ ಪ್ರಶಾಂತ್ ಕುಡಾಲ್ಕರ್.
2: ಇದುವರೆಗೆ

ಕಸ್ತೂರಿ ನಿವಾಸ ಚಿತ್ರದ ಗೀತೆ ಗೀತರಚನೆ ಜಿ ಉದಯಶಂಕರ್, ಸಂಗೀತ ಜಿ ಕೆ ವೆಂಕಟೇಶ್.

ಜಿಕೆ ವೆಂಕಟೇಶ್ ಅವರ ಧ್ವನಿಯಲ್ಲಿ ಕಸ್ತೂರಿ ನಿವಾಸ ಚಿತ್ರದ ಗೀತೆಯನ್ನ ಕೇಳಿದಿರಿ. ಇದೀಗ ಪಿ ವಿ ಶ್ರೀನಿವಾಸ್ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಕೇಳಿ ಹೇಮಾವತಿ ಚಿತ್ರದ ಈ ಗೀತೆ.

0: ತಾವು ಕೇಳ್ತಾ ಇರೋ ಈ ಗೀತೆ ತಾಳಿಯ ಭಾಗ್ಯ ಚಿತ್ರದ್ದು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಡಿದ್ದಾರೆ.
1: ಸಿ ವಿ ಶಿವಶಂಕರ್ ಅವರ ಸಾಹಿತ್ಯಕ್ಕೆ ಸತ್ಯಂ ಸಂಗೀತ ನೀಡಿದ್ದಾರೆ.

ಸಾವಿರ ಸುಳ್ಳು ಚಿತ್ರದ ಗೀತೆ ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ. ಗೀತರಚನೆ ಜಿ ಉದಯ್ ಶಂಕರ್. ಸಂಗೀತ ಶಂಕರ್ ಗಣೇಶ್.

ಚಿತ್ರ ಅವರ ಧ್ವನಿಯಲ್ಲಿ ಕೇಳಿ. ಅರುಣರಾಗ ಚಿತ್ರದ ಗೀತೆ, ಗೀತರಚನೆ ದೊಡ್ಡರಂಗೇಗೌಡ, ಸಂಗೀತ ಎಂ ರಂಗರಾವ್.

0: 8 ಗಂಟೆಯವರೆಗೆ ಹಾಗೂ ರೇಡಿಯೋ ಸ್ಪಂದನ ಪ್ರತಿ ಶನಿವಾರ ರಾತ್ರಿ 8 ಗಂಟೆಗೆ.
1: ಸಂಗಮ ಸಂಗಮ
0: ವಾಟ್ಸ್ಆಪ್ ಸಂದೇಶಗಳನ್ನಾಧರಿಸಿದ ಇವೆರಡೂ ಕಾರ್ಯಕ್ರಮಗಳಿಗೆ ನಮ್ಮ ಮೊಬೈಲ್ ಸಂಖ್ಯೆ 9480249740.
2: ಇಂದು ಕಾವ್ಯ ಸಂದೇಶ,
3: ಇಂದು ನವ್ಯ ಸಂದೇಶ.
0: ಸಂದೇಶ ಸಂಗಮಕ್ಕಾಗಿ ನಾವು ಒಂದು ವಿಷಯವನ್ನ ಹಿಂದಿನ ದಿನವೇ ಸೂಚಿಸುತ್ತೇವೆ. ಆ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ವಾಟ್ಸ್ಆಪ್ ಸಂದೇಶಗಳ ಮೂಲಕ ಕಳುಹಿಸಿಕೊಡಬಹುದು, ಅಥವಾ ಬಿಳಿ ಹಾಳೆಯಲ್ಲಿ ಸಂಕ್ಷಿಪ್ತವಾಗಿ ಬರೆದು ಸ್ಪಷ್ಟವಾಗಿ ಕಾಣಿಸುವಂತೆ ಫೋಟೋ ತೆಗೆದು ಕಳುಹಿಸಿಕೊಡಬಹುದು. ಇನ್ನು ರೇಡಿಯೋ ಸ್ಪಂದನ, ಇದರಲ್ಲಿ ಆಕಾಶವಾಣಿ ಕಾರವಾರ ಕೇಂದ್ರದಿಂದ ಪ್ರಸಾರಗೊಂಡ ಕಾರ್ಯಕ್ರಮಗಳ ಕುರಿತ ನಿಮ್ಮ ಅನಿಸಿಕೆಗಳನ್ನು ಸಂದೇಶಗಳ ಮೂಲಕ ದಾಖಲಿಸಬಹುದು. ಇವೆರಡೂ ಕಾರ್ಯಕ್ರಮಗಳಿಗಾಗಿ ನಮ್ಮ ವಾಟ್ಸ್ಆಪ್ ಸಂಖ್ಯೆ 9480249740. ನೆನಪಿಡಿ, ಪ್ರತಿ ಮಂಗಳವಾರ ಸಂಜೆ 5:30ಕ್ಕೆ ಸಂದೇಶ ಸಂಗಮ ಹಾಗೂ ಪ್ರತಿ ಶನಿವಾರ ರಾತ್ರಿ 8 ಗಂಟೆಗೆ ರೇಡಿಯೋ ಸ್ಪಂದನ, ನಿಮ್ಮ ನೆಚ್ಚಿನ ಆಕಾಶವಾಣಿ ಕಾರವಾರ ಕೇಂದ್ರದಿಂದ.

0: ಹಸಿರೇ ಉಸಿರು, ಉಸಿರೇ ಬದುಕು. ಉಸಿರೆಲ್ಲ ಹಸಿರಾದಾಗ
1: ಉಸಿರಾಗುವೆ
0: ಎಂದು ಪಣ ತೊಡೋಣ ಹಸಿರು ಕ್ರಾಂತಿಗೆ ಎಂದು ವರ ನೀಡುತ್ತಾಳೆ ಭೂಮಾತೆ. ವೃಕ್ಷ ಲಕ್ಷವಾಗಲಿ, ಸಸ್ಯ ಸಂಕುಲ ಸಾವಿರವಾಗಲಿ, ಬದುಕೊಂದು ಬೆಳಕಾಗಲಿ.
1: ಮನುಕುಲ ಉಳಿಸುವ ಹಸಿರಿನ ಪರಿಸರ ಪೂಜಿಸು ನಿರಂತರ.
0: ದಯವಿಟ್ಟು ಮನೆಗೊಂದು ಸಸಿ ನೆಡಿ.
2: ಕೇಳುಗರೆ, ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಸೂರ್ಯನ ಶಾಖ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದ್ದು ಬಿಸಿಗಾಳಿ ಶಾಖದ ಹೊಡೆತದಿಂದಾಗಿ ಸಾರ್ವಜನಿಕರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುವ ಸಾಧ್ಯತೆ ಇದೆ. ಸಾರ್ವಜನಿಕರಿಗಾಗಿ ಮುನ್ನೆಚ್ಚರಿಕಾ ಕ್ರಮಗಳು: ಬಾಯಾರಿಕೆ ಇಲ್ಲದಿದ್ದರೂ ಸಾಕಷ್ಟು ನೀರು ಕುಡಿಯಿರಿ. ಹಗುರ, ತಿಳಿ ಬಣ್ಣದ, ಸಡಿಲವಾದ ಮತ್ತು ಹತ್ತಿ ಬಟ್ಟೆಗಳನ್ನ ಧರಿಸಿ. ಬಿಸಿಲಿನಲ್ಲಿ ಹೋಗುವಾಗ ರಕ್ಷಣೆಗಾಗಿ ಕನ್ನಡಕ, ಛತ್ರಿ, ಟೋಪಿ, ಬೂಟುಗಳು ಅಥವಾ ಚಪ್ಪಲಿಗಳನ್ನ ಬಳಸಿ. ಹೊರಗಿನ ಉಷ್ಣತೆಯೂ ಹೆಚ್ಚಿರುವಾಗ ಶ್ರಮದಾಯಕ ಚಟುವಟಿಕೆಗಳನ್ನ ಆದಷ್ಟು ತಪ್ಪಿಸಬೇಕು. ಪ್ರಯಾಣಿಸುವಾಗ ನೀರನ್ನ ಜೊತೆಯಲ್ಲಿಯೇ ಕೊಂಡೊಯ್ಯಿರಿ. ನಮ್ಮ ದೇಹವನ್ನ ನಿರ್ಜಲೀಕರಣಗೊಳಿಸುವಂತಹ ಆಲ್ಕೋಹಾಲ್, ಚಹಾ, ಕಾಫಿ ಮತ್ತು ಕಾರ್ಬೋನೇಟೆಡ್ ತಂಪು ಪಾನೀಯಗಳನ್ನ ಸೇವಿಸದಿರಿ. ಅದರ ಬದಲಾಗಿ ನಿಂಬೆ ನೀರು, ಮಜ್ಜಿಗೆ ಅಥವಾ ಮನೆಯಲ್ಲಿಯೇ ತಯಾರಿಸಿದಂತಹ ಪಾನೀಯಗಳನ್ನ ಹೆಚ್ಚು ಬಳಸಿ. ಹೆಚ್ಚು ನೀರಿನಂಶವಿರುವಂತಹ ಹಣ್ಣುಗಳನ್ನ ಮತ್ತು ಎಳೆನೀರನ್ನ ಸೇವಿಸಿ. ತಲೆ ಸುತ್ತು, ಮೂರ್ಛೆ ಅಥವಾ ಅನಾರೋಗ್ಯ ಅನಿಸಿದಲ್ಲಿ ತಕ್ಷಣ ವೈದ್ಯರಿಗೆ ಭೇಟಿ ಮಾಡಿ. ಹೆಚ್ಚು ತಾಪಮಾನಕ್ಕೆ ಒಳಗಾದ ವ್ಯಕ್ತಿಯನ್ನ ನೆರಳಿನಲ್ಲಿ ತಂಪಾದ ಸ್ಥಳಕ್ಕೆ ಸ್ಥಳಾಂತರಿಸಿ ಅವರ ದೇಹದ ಉಷ್ಣತೆ ತಗ್ಗಿಸಲು ತಲೆ ಮೇಲೆ ನೀರನ್ನ ಹಾಕಿ ಅವರಿಗೆ ಪ್ರಥಮ ಚಿಕಿತ್ಸೆ ನೀಡಿ. ವ್ಯಕ್ತಿಯು ದೀರ್ಘಕಾಲದವರೆಗೆ ಅಸ್ವಸ್ಥವಿದ್ದಲ್ಲಿ ಅಥವಾ ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದರೆ ವೈದ್ಯರನ್ನ ಸಂಪರ್ಕಿಸಿ.
3: ಆಕಾಶವಾಣಿ ಕಾರವಾರ, ಈಗ ಸಮಯ 6:05 ಆಗುತ್ತಲಿದೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

102.3 ಮೆಗಾಹರ್ಟ್ಸ್ಗಳಲ್ಲಿ ಇಂದು ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ. ಆರು ಗಂಟೆ 6:30 ಜಿಲ್ಲಾ ವಾರ್ತಾಪತ್ರ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ, 6:50 ಕಿಸಾನ್ವಾಣಿಯಲ್ಲಿ ಅರಿವಿನಂಗಳ ಜನಸಾಮಾನ್ಯರಿಗೆ ಕಾನೂನಿನ ಅರಿವು ಕಾರ್ಯಕ್ರಮ. ನಂತರ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಉದ್ದೇಶ ಮತ್ತು ಅಧಿನಿಯಮ ಈ ಕುರಿತು ಮಾಹಿತಿ. ಭಾಗವಹಿಸುತ್ತಾರೆ ದಿವ್ಯಶ್ರೀ ಸಿಎಂ, ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಉತ್ತರ ಕನ್ನಡ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ. ನಂತರ ಕೃಷಿ ಮಾಹಿತಿ ಕೇಳಲಿದ್ದೀರಿ, ಹಾಗೆಯೇ ಸಂಪ್ರದಾಯದ ಪದಗಳನ್ನು ಕೇಳಲಿದ್ದೀರಿ ಲಕ್ಷ್ಮವ್ವ, ಈರಪ್ಪ, ಕಣಕ್, ಕನ್ನವರ್ ಮತ್ತು ಸಂಗಡಿಗರಿಂದ. ಏಳು ಗಂಟೆ 7:45 ನಂಬಿದರೆ ನಂಬಿ ಬಿಟ್ರೆ ಬಿಡಿ, ಲಲಿತ ಪ್ರಬಂಧ ಬಸವರಾಜ್ ಕಂಬಾರ್ ಅವರಿಂದ. 8:30 ಚಿತ್ರಗೀತೆಗಳು, 9:15 ಹಿಂದಿ ಚಿತ್ರಗೀತೆಗಳು, 9:30 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ, 10:30 ಗೀತ ಚಂದ್ರಿಕೆ ಮೆಲೋಡಿ ಟೈಮ್. ನಾಳಿನ ಪ್ರಸಾರದ ಕಾರ್ಯಕ್ರಮಗಳು ಹೀಗಿವೆ. ನಾಳೆ ಮುಂಜಾನೆ 6:10 ಕರುನಾಳು ಬಾ ಬೆಳಕೆ ಭಾಗವಹಿಸುತ್ತಾರೆ ಡಾಕ್ಟರ್ ಗುರುರಾಜ್ ಕರ್ಜಿಗಿ. 6:15 ಭಕ್ತಿಗೀತೆಗಳು, 6:30 ಚಿಂತನ ದಿವೇಕರ್ ಡೋಗ್ರಿ ಅವರಿಂದ. ರೈತರಿಗೆ ಸಲಹೆ, 6:40 ಗಾನಸುದೀ.

ಏಳುಗಂಟೆ 45 ನಿಮಿಷಕ್ಕೆ ಚಿತ್ರಗೀತೆಗಳು, 8:30 ನಿಮಿಷಕ್ಕೆ ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮದಲ್ಲಿ 8:30 ನಿಮಿಷಕ್ಕೆ ಆಕಾಶವಾಣಿಯ ಅಂತರಾಳ ಕೃತಿ ಮತ್ತು ಓದು ನೂತನ ಎಸ್ ಕದಂ ನಿರ್ಮಾಣ ನಂದನ್ ಕುಮಾರ್ ಯಲೋ. 8:35 ನಿಮಿಷಕ್ಕೆ ಆಕಾಶವಾಣಿ ಕ್ರೀಡೆ ಮತ್ತಿತರ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ ರಾಷ್ಟ್ರ ಪ್ರಶಸ್ತಿ ವಿಜೇತ ವಿಶೇಷಚೇತನ ಮಹಾಂತೇಶ್ ಕಿವುಡ ಸಣ್ಣವರ್ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಸಂದರ್ಶಕರು ಜಾಂಪಣ್ಣ ಆಶಿಯಾಳ್. ಎಂಟು ಗಂಟೆ 50 ನಿಮಿಷಕ್ಕೆ ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್ ನಿರ್ಮಾಣ ಎಂ ಶಿವರಾಮ್. 9:05 ನಿಮಿಷಕ್ಕೆ ಭಾವಗೀತೆಗಳು. 9:15 ನಿಮಿಷಕ್ಕೆ ಪ್ರಾರ್ಥನೆಯ ಮಹತ್ವ ಮಾತನಾಡುತ್ತಾರೆ ಮಾನಸ ಹೆಗಡೆ. 9:30 ನಿಮಿಷಕ್ಕೆ ಮಂಜುಳ ಗಾನದಲ್ಲಿ ಹಳೆಯ ಕನ್ನಡ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ. ಹತ್ತು ಗಂಟೆ 2 ನಿಮಿಷಕ್ಕೆ ವಿದ್ಭಾರತಿ ಬೆಂಗಳೂರು ಕಾರ್ಯಕ್ರಮ. 12:05 ನಿಮಿಷಕ್ಕೆ ವನಿತಾ ವಿಹಾರದಲ್ಲಿ ನಾಟಕ ಭುವನದ ಭಾಗ್ಯ ಅಹಲ್ಯಾಬಾಯಿ ಹೋಳ್ಕರ್ ರಚನೆ ಶ್ರೀಲತಾ ಬಳಿಗ ಪ್ರಸ್ತುತಿ ಸಮುದ್ಯತ ಶ್ರೋತ ಬಳಗ ಮೈಸೂರು. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. ಎಂಟು ಗಂಟೆ 35 ನಿಮಿಷಕ್ಕೆ ಆರೋಗ್ಯ ಸಂಚಿಕೆಯಲ್ಲಿ ವಿಶ್ವ ದಾದಿಯರ ದಿನಾಚರಣೆಯ ಸಂದರ್ಭದಲ್ಲಿ ವಿಶೇಷ ಸಂದರ್ಶನ ಭಾಗವಹಿಸುತ್ತಾರೆ ಎಸ್ಡಿ ವೈದ್ಯಕೀಯ ಕಾಲೇಜಿನ ನರ್ಸಿಂಗ್ ಸೂಪರ್ಡೆಂಟ್ ಮಂಜುಳಾ ಹಾಗೂ ಡೆಪ್ಯೂಟಿ ನರ್ಸಿಂಗ್ ಸೂಪರ್ಡೆಂಟ್ ಸುಮಂಗಲ ಅವರು. ಪ್ರಸ್ತುತಿ ಮಂಜುಳಾ ಪುರಾಣಿಕ್. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 1 ಗಂಟೆಗೆ ಪ್ರಗತಿ ಪಥ ಪಿಎಂ ಸ್ವಾಸ್ಥ್ಯ ಸುರಕ್ಷಾ ಯೋಜನೆ. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ. 1:20 ನಿಮಿಷಕ್ಕೆ ಚಿತ್ರಗೀತೆಗಳು. 2:40 ನಿಮಿಷಕ್ಕೆ ಹಿಂದಿ ಪಾಠ. 3 ಗಂಟೆಗೆ ವಿದ್ಭಾರತಿ ಮುಂಬಯಿ ಕಾರ್ಯಕ್ರಮ. 5 ಗಂಟೆಗೆ ಯುವವಾಣಿಯಲ್ಲಿ ರಾಷ್ಟ್ರಮಟ್ಟದ ಯುವ ಕ್ರೀಡಾಪಟು ಉತ್ತರ ಕನ್ನಡ ಜಿಲ್ಲೆ ಹೊನ್ನಾವರದ ಈಶ್ವರ್ ನಾರಾಯಣ ಗೌಡ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಯುವ ಪ್ರತಿಭೆ ಉತ್ತರ ಕನ್ನಡ ಜಿಲ್ಲೆ ಹಳಿಯಾಳದ ಆಕಾಶ್ ರಾಮದಾಸ್ ಪೂಪತಿ ಅವರೊಂದಿಗೆ ಸಂದರ್ಶನ ಕೂಡ ಕೇಳಲಿದ್ದೀರಿ. ಸಂದರ್ಶಕರು ಟಿಎಸ್ ಪ್ರಸಾದ್.

5:30ಕ್ಕೆ ಸಂದೇಶ ಸಂಗಮ ನಮ್ಮ ನಿಲಯದಿಂದ ವಾಟ್ಸ್ಆಪ್ ಸಂದೇಶಗಳನ್ನಾಧರಿಸಿದ ಕಾರ್ಯಕ್ರಮ ವಿಷಯ ಕೋಪ ಬಂದಾಗ. 6:30ಕ್ಕೆ ಅವಲೋಕನ ಬೆಂಗಳೂರು ಕೇಂದ್ರದ ಸಹಪ್ರಸರದಲ್ಲಿ. 6:50ಕ್ಕೆ ಕಿಸಾನ್ ವಾಣಿಯಲ್ಲಿ ಹಾವುಗಳ ಬಗ್ಗೆ ಜಾಗೃತವಾಗಿರಿ, ಈ ಕುರಿತು ಅಂಕೋಲಾದ ಮಹೇಶ್ ನಾಯ್ಕ್ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ನಂತರ ತತ್ವ ಪದಗಳು ಮಾರ್ಕಂಡೇಯ ಮತ್ತು ಸಂಗಡಿಗರಿಂದ. 7:45ಕ್ಕೆ ಗಜಲ್ಗಳು. 8:00ಕ್ಕೆ ಸಿರಿಗಂಧ. 8:30ಕ್ಕೆ ಚಿತ್ರಗೀತೆಗಳು. 9:15ಕ್ಕೆ ಹಿಂದಿ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ. 9:30ಕ್ಕೆ ಮನಿ ಟಾಕ್. 10:00ಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಆತ್ಮೀಯರೇ, ಎಲ್ಲ ಕಾರ್ಯಕ್ರಮಗಳು ನಿಮಗಾಗಿ ನಿಮ್ಮ ನೆಚ್ಚಿನ ಆಕಾಶವಾಣಿ ಕಾರವಾರ ನಿಲಯದಿಂದ.

0: ಹಚ್ಚ ಹಸಿರ ಪಚ್ಚೆ ಕಾಡು,
1: ಹಸಿರೇ ಉಸಿರು, ಉಸಿರೇ ಬದುಕು,
2: ಹಸಿರು
1: ಉಸಿರೆಲ್ಲ ಹಸಿರಾದಾಗ
2: ಉಸಿರಾಗುವೆ
1: ಎಂದು ಪಣ ತೊಡೋಣ ಹಸಿರು ಕ್ರಾಂತಿಗೆ,
3: ಹಸಿರಾಗುವೆ
1: ಎಂದು ವರ ನೀಡುತ್ತಾಳೆ ಭೂಮಾತೆ. ವೃಕ್ಷ ಲಕ್ಷವಾಗಲಿ, ಸಸ್ಯ ಸಂಕುಲ ಸಾವಿರವಾಗಲಿ, ಬದುಕೊಂದು ಬೆಳಕಾಗಲಿ,
2: ಮನುಕುಲ ಉಳಿಸುವ ಹಸಿರಿನ ಪರಿಸರ ಪೂಜಿಸು ನಿರಂತರ.
1: ದಯವಿಟ್ಟು ಮನೆಗೊಂದು ಸಸಿ ನೆಡಿ.

ಆಕಾಶವಾಣಿ ಕಾರವಾರ. ಈಗ ಸಮಯ 6:20. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು. ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ 6:40 ಪ್ರದೇಶ ಸಮಾಚಾರ ಕೇಳಲಿದ್ದೀರಿ. ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ

0: ಕಾರ್ಯಕ್ರಮ ಇದೀಗ ಆರಂಭ. ಕಾರ್ಯಕ್ರಮ ಇದೀಗ ಆರಂಭ. ಕಾರ್ಯಕ್ರಮ ಇದೀಗ ಆರಂಭ. ಕಾರ್ಯಕ್ರಮ ಇದೀಗ.
1: ಆಕಾಶವಾಣಿ ಬೆಳಗಾವಿ ಹಾಗೂ ಬೀದರ್ ಜಿಲ್ಲೆಗಳ ವಾರ್ತಾಪತ್ರಗಳು ಓದುತ್ತಿರುವವರು ವಿವೇಕಾದಿತ್ಯ ಕನ್ಯಾಲ. ಮೊದಲಿಗೆ ಬೆಳಗಾವಿ ಜಿಲ್ಲೆ ವಾರ್ತಾಪತ್ರ. ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯ ಅತ್ಯುತ್ತಮ ಅನುಷ್ಠಾನ ಸೇರಿದಂತೆ ವಿವಿಧ ಜಲಾನಯನ ಅಭಿವೃದ್ಧಿ ಯೋಜನೆಗಳನ್ನು ಯಶಸ್ವಿಗೊಳಿಸಿ ಜನರ ಹಾಗೂ ಸರ್ಕಾರದ ಮೆಚ್ಚುಗೆಗೆ ಪಾತ್ರವಾಗಿರುವ ಬೆಳಗಾವಿ ಜಿಲ್ಲೆ ಕೃಷಿ ಹಾಗೂ ನೀರಾವರಿ ಇಲಾಖೆ 2025-26 ಸಾಲಿನ 5 ಪ್ರಶಸ್ತಿಗಳನ್ನು ಪಡೆದುಕೊಂಡಿದೆ. ಬೆಂಗಳೂರಿನಲ್ಲಿ ಇತ್ತೀಚೆಗೆ ಜರುಗಿದ ಸಮಾರಂಭದಲ್ಲಿ ಬೆಳಗಾವಿ ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ಎಚ್ಟಿ ಕೋಳ್ಕರ್, ಕೃಷಿ ಇಲಾಖೆ ಉಪನಿರ್ದೇಶಕ ಸಲೀಂ ಸಂಗತ್ರಾಸ್ ಮತ್ತು ಸಹದೇವ್ ಯರಗೊಪ್ಪ ಅವರು ಈ ಪ್ರಶಸ್ತಿಗಳನ್ನು ಸ್ವೀಕರಿಸಿದರು. ಜಲಸಂಪನ್ಮೂಲ ಇಲಾಖೆ ಆಯುಕ್ತ ಉಪೇಂದ್ರ ಪ್ರತಾಪ್ ಸಿಂಗ್ ಹಾಗೂ ಇತರೆ ಹಿರಿಯ ಅಧಿಕಾರಿಗಳು ಪ್ರಶಸ್ತಿ ಪ್ರದಾನ ಮಾಡಿದರು. ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯಡಿ ಚಿಕ್ಕೋಡಿ ತಾಲೂಕಿನ ಗುಡ್ಡಗಾಡು ಪ್ರದೇಶದಲ್ಲಿ ನಾಲಾಬಂಡ್ ಚೆಕ್ ಡ್ಯಾಂ ನಿರ್ಮಿಸುವುದರ ಮೂಲಕ ರೈತರ ಜಮೀನುಗಳಲ್ಲಿ ಕೊಳವೆ ಬಾವಿ ತೆರೆದ ಬಾವಿಗಳಲ್ಲಿ ಬಿರು ಬೇಸಿಗೆಯಲ್ಲೂ ಅಂತರ್ಜಲ ಮಟ್ಟ ಹೆಚ್ಚಿದೆ. ಸುತ್ತಲಿನ 10 ಗ್ರಾಮಗಳ 100 ಹೆಕ್ಟೇರ್ ಬಂಜರು ಜಮೀನುಗಳಿಗೆ ನಿರಂತರ ನೀರು ಪೂರೈಕೆಯಾಗುತ್ತಿದ್ದು ಕೃಷಿಕರು ಹೆಚ್ಚಿನ ಆಸಕ್ತಿಯಿಂದ ಕೃಷಿಯಲ್ಲಿ ತೊಡಗಿದ್ದಾರೆ. ಈ ಯೋಜನೆಯಡಿ ಕಳೆದ 3 ವರ್ಷಗಳಲ್ಲಿ 6,195 ಹೆಕ್ಟೇರ್ ಪ್ರದೇಶದಲ್ಲಿ 58 ಚೆಕ್ ಡ್ಯಾಂ, 68 ನಾಲಬಂಡ್, 20 ಕಲ್ಲಿನ ತಡೆಗೋಡೆ ನಿರ್ಮಿಸಲಾಗಿದೆ. 2,800 ಹೆಕ್ಟೇರ್ ಪ್ರದೇಶದಲ್ಲಿ ಬಂಡ್ ನಿರ್ಮಿಸಿ ಮಳೆಗಾಲದಲ್ಲಿ ವ್ಯರ್ಥವಾಗಿ ಹರಿಯುತ್ತಿದ್ದ ನೀರನ್ನು ತಡೆಹಿಡಿದು ಕೃಷಿಗೆ ಬಳಸಿಕೊಳ್ಳುವಂತೆ ಮಾಡಲಾಗಿದೆ. ಚನ್ನಮ್ಮನ ಕಿತ್ತೂರಿನಲ್ಲಿ 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾದ ನೂತನ ಸುಸಜ್ಜಿತ ಬಸ್ ಘಟಕವನ್ನು ಸಾರಿಗೆ ಖಾತೆ ಸಚಿವ ರಾಮಲಿಂಗಾರೆಡ್ಡಿ ಇತ್ತೀಚೆಗೆ ಉದ್ಘಾಟಿಸಿ ಲೋಕಾರ್ಪಣೆಗೊಳಿಸಿದರು. ಈ ಸಂದರ್ಭ ಮಾತನಾಡಿದ ಅವರು, ನೂತನ ಬಸ್ ಘಟಕಕ್ಕೆ 15 ಸಾರಿಗೆ ಬಸ್ಗಳ ಸೌಲಭ್ಯ ದೊರೆತಿದ್ದು ಗ್ರಾಮೀಣ ಭಾಗದ ಜನರಿಗೆ ಹಾಗೂ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಹೆಚ್ಚು ಅನುಕೂಲವಾಗಲಿದೆ ಎಂದರು. ಬೆಳಗಾವಿ ತೋಟಗಾರಿಕೆ ಇಲಾಖೆಯಿಂದ ನಗರದ ಹ್ಯೂಮ್ ಪಾರ್ಕ್ನಲ್ಲಿ 3 ದಿನಗಳ ಮಾವು ಮೇಳವನ್ನು ಆಯೋಜಿಸಲಾಯಿತು. ವೈಜ್ಞಾನಿಕ ರೀತಿಯಲ್ಲಿ ಹಣ್ಣುಗಳನ್ನು ಕಟಾವು ಮಾಡಿ ನೈಸರ್ಗಿಕವಾಗಿ ಮಾಗಿಸಿದ ಹಣ್ಣುಗಳನ್ನು ನೇರವಾಗಿ ರೈತರಿಂದ ಗ್ರಾಹಕರಿಗೆ ಮಾರಾಟ ಮಾಡಲು ಅವಕಾಶ ಕಲ್ಪಿಸಲಾಯಿತು. ಕಳೆದ ವರ್ಷ ಪರಿಚಯಿಸಲ್ಪಟ್ಟ ಬೆಳಗಾವಿ ಬ್ರ್ಯಾಂಡ್ ಮಾವು ಸೇರಿದಂತೆ ಧಾರವಾಡ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಹಾಗೂ ಮಹಾರಾಷ್ಟ್ರದ ಘಟ್ಟ ಪ್ರದೇಶಗಳಲ್ಲಿ ಬೆಳೆಯಲಾಗುವ ವೈವಿಧ್ಯಮಯ ಮಾವುಗಳ ಪ್ರದರ್ಶನ ಮಾವು ಮೇಳದ ಆಕರ್ಷಣೆಯಾಗಿತ್ತು. ಈಗ ಬೀದರ್ ಜಿಲ್ಲೆ ವಾರ್ತಾಪತ್ರ. ಬಿರು ಬೇಸಿಗೆ ಹಿನ್ನೆಲೆ ಜಿಲ್ಲೆಯ ಔರಾದ್, ಭಾಲ್ಕಿ, ಬಸವಕಲ್ಯಾಣ್, ಕಮಲ್ನಗರ್ ತಾಲೂಕಿನಲ್ಲಿ ಹೆಚ್ಚಿನ ನೀರಿನ ಸಮಸ್ಯೆ ಕಂಡುಬಂದಿದೆ. ಔರಾದ್ನ 14 ಗ್ರಾಮಗಳು, ಕಮಲನಗರದ 11, ಬಸವಕಲ್ಯಾಣದ 10, ಭಾಲ್ಕಿಯ 8 ಗ್ರಾಮಗಳು ಸೇರಿದಂತೆ ಒಟ್ಟು 43 ಗ್ರಾಮಗಳಲ್ಲಿ ಕುಡಿಯುವ ನೀರು ಸಮಸ್ಯೆ ಎದುರಾಗಿದೆ. ಶುದ್ಧ ಕುಡಿಯುವ ನೀರು ಪೂರೈಸುವ ನಿಟ್ಟಿನಲ್ಲಿ ಅಧಿಕಾರಿಗಳು ಜಲಮೂಲಗಳಾದ ಕೊಳವೆ ಬಾವಿ, ಕೆರೆಗಳನ್ನು ಗುರುತಿಸಿ ಟ್ಯಾಂಕರ್ಗಳ ಮೂಲಕ ನೀರು ಪೂರೈಕೆಯನ್ನು ನಿಯಮಿತವಾಗಿ ಮುಂದುವರಿಸುವಂತೆ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅಧಿಕಾರಿಗಳಿಗೆ ನಿರ್ದೇಶಿಸಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಆಯೋಜಿತ ಸಭೆಯಲ್ಲಿ ಮಾತನಾಡಿದ ಅವರು, ಕುಡಿಯುವ ನೀರು ಪೂರೈಕೆಗೆ ಅಡ್ಡಿಪಡಿಸುವವರ ವಿರುದ್ದ ನಿರ್ದಾಕ್ಷಿಣ್ಯ ಕ್ರಮ ವಹಿಸಲಾಗುವುದು ಎಂದರು. ಔರಾದ್ನ ತಾಂಡಾ ಪ್ರದೇಶದಲ್ಲಿ ಅಂತರ್ಜಲ ಮಟ್ಟ 700-800 ಅಡಿವರೆಗೆ ಕುಸಿದಿದೆ. ಅಧಿಕಾರಿಗಳು ಕೊಳವೆ ಬಾವಿ ಪುನಶ್ಚೇತನ ಕಾರ್ಯ ಕೈಗೊಳ್ಳಬೇಕು ಎಂದರು. ಬಸವ ಕಲ್ಯಾಣದ ಅನುಭವ ಮಂಟಪದಲ್ಲಿ ನಿರ್ಮಾಣವಾಗುತ್ತಿರುವ ವಿಶ್ವದ ಅತಿ ಎತ್ತರದ 55 ಮೀಟರ್ ಇಷ್ಟಲಿಂಗಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆ ಅವರು ಭೂಮಿ ಪೂಜೆ ಸಲ್ಲಿಸಿ ಅನುಭವ ಮಂಟಪದ ಕಾಮಗಾರಿಯನ್ನು ಪರಿಶೀಲಿಸಿದರು. ಇದುವರೆಗೆ ಬೆಳಗಾವಿ ಹಾಗೂ ಬೀದರ್ ಜಿಲ್ಲೆಗಳ ವಾರ್ತಾಪತ್ರಗಳನ್ನು ಕೇಳಿದಿರಿ. ಬರೆದವರು ಕ್ರಮವಾಗಿ ಕೆಎನ್ ದೊಡ್ಡಮನಿ ಹಾಗೂ ಕರಣ್ ಕುಮಾರ್ ಚಂದನ್. ಸುದ್ದಿ ಸಂಯೋಜನೆ ಬೆಂಗಳೂರು ಹಾಗೂ ಧಾರವಾಡ ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್. ಪ್ರಸ್ತುತಿ ಧಾರವಾಡ.

0: ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗ.
1: ಆಕಾಶವಾಣಿ ಬೆಂಗಳೂರು. ಈಗ ಕಾಣೆಯಾದವರ ಕುರಿತು ಪ್ರಕಟಣೆ. ನಂದಲಾಲ್ ಎಂಬ 82 ವರ್ಷದ ವ್ಯಕ್ತಿ ದಿನಾಂಕ 24 ಮಾರ್ಚ್ 2026 ಮಾಚೋಹಳ್ಳಿ ದಾಸನಪುರ ಹೋಬಳಿ ಬೆಂಗಳೂರು ಉತ್ತರ ತಾಲೂಕು ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಿಂದ ಕಾಣೆಯಾಗಿದ್ದಾರೆ. ಸಾಧಾರಣ ಶರೀರ, ಎಣ್ಣೆಗೆಂಪು ಮೈಬಣ್ಣ, 6 ಅಡಿ ಎತ್ತರ, ತಲೆಯಲ್ಲಿ ಬಿಳಿ ಕೂದಲು, ಕೋಲು ಮುಖ, ಬಲಭಾಗದ ತಲೆಯಲ್ಲಿ ಆಪರೇಷನ್ ಆಗಿರುವ ಗುರುತನ್ನು ಹೊಂದಿರುತ್ತಾರೆ. ಈ ಮೇಲ್ಕಂಡ ವ್ಯಕ್ತಿಯ ಬಗ್ಗೆ ಮಾಹಿತಿ ತಿಳಿದು ಬಂದಲ್ಲಿ ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆ ಅಥವಾ ನಿಮ್ಮ ಹತ್ತಿರದ ಪೊಲೀಸ್ ಠಾಣೆಗೆ ತಿಳಿಸಲು ಕೋರಲಾಗಿದೆ. ಇದುವರೆಗೆ ಕಾಣೆಯಾದವರ ಕುರಿತು ಪ್ರಕಟಣೆ ಕೇಳಿದಿರಿ.

ಸ್ನೇಹಿತರೆ, ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಬೆಳಗ್ಗೆ 11:30 ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.

0: ಆಕಾಶವಾಣಿ ಇದೀಗ ಕೆಲವು ಪ್ರಕಟಣೆಗಳು, ನಂತರ 6:40 ಸರಿಯಾಗಿ ಪ್ರದೇಶ ಸಮಾಚಾರ.
1: ರೋಹನ್ ಮತ್ತು ರಿಯಾ ಲವ್ ಸ್ಟೋರಿಯ ಮ್ಯಾಚ್ ಶುರುವಾಯಿತು. ಇಬ್ರು ತಿಂದರು ಇಟಾಲಿಯನ್ ಕ್ವಿಸಿನ್, ವೇಟರ್ ಹೊಡೆದ್ರು ಸ್ಪಿನ್, 4,000 ಬಿಲ್ ಬಂತು. ರೋಹನ್ ನ ಹೃದಯ ಬಡಿತ ಜೋರಾಯ್ತು, ಅವನ ವಾಲೆಟ್ ಮನೆಯಲ್ಲಿ ಉಳಿದಿತ್ತು. ರಿಯಾಳ ಡಿಜಿಟಲ್ ಪಾವತಿ ಮಾಡಿತು ಅವನನ್ನು ಕೂಲ್. ನೀವು QR ಕೋಡ್ ಸ್ಕ್ಯಾನ್ ಮಾಡಿ UPI ನಿಂದ ಪಾವತಿಸಿ. ಡಿಜಿಟಲ್ ಪಾವತಿಯಿಂದ ಗೆಲ್ಲಿರಿ ಲೈಫ್ ನ ಪ್ರತಿ ಟೂರ್ನಮೆಂಟ್.
2: ಭಾರತ ಡಿಜಿಟಲ್ ಪೇಮೆಂಟ್ಸ್ ಮಾಡ್ತಿದೆ,
3: ಪ್ರತಿ ವ್ಯವಹಾರ ಈಗ ಸುಲಭ ಆಗಿದೆ.
0: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
4: ಚೈತ್ರ, ಏನಂತೆ ಈ ಮನೆಯಲ್ಲಿ ಕೆಲವು ನಿಯಮಗಳಿವೆ.
5: ಅಂದ್ರೆ ಇಲ್ಲಿ ಕ್ಯಾಶ್ ನ ಸಂಪ್ರದಾಯ ಇಲ್ಲ.
4: ಮತ್ತೆ ವ್ಯವಹಾರ?
5: ಅದು ನಾವು ಡಿಜಿಟಲ್ ಪಾವತಿ ಮಾಡೋದು.
4: ಓ, ಅಂದ್ರೆ UPI ಇಂದ?
5: ಹೌದಾ?
4: ಹಾ.
5: ಮತ್ತೆ ಕೇಳು, ಇನ್ನೂ ಒಂದು ನಿಯಮವಿದೆ.
4: ಅದೇನತ್ತೆ?
5: ನಿನ್ನ ಮೊದಲ ಉಡುಗೊರೆಯು UPI ನಿಂದಲೇ ಸಿಗುತ್ತೆ.
4: ಏನತ್ತೆ?
2: ಭಾರತ ಡಿಜಿಟಲ್ ಪೇಮೆಂಟ್ಸ್ ಮಾಡ್ತಿದೆ,
3: ಪ್ರತಿ ವ್ಯವಹಾರ ಈಗ ಸುಲಭ ಆಗಿದೆ.
0: ಶತ್ರುಗಳ ಆಯುಧಗಳಿಗೆ ಎದೆಯೊಡ್ಡಿ ಹಸಿವು ನಿದ್ದೆ ಬಾಯಾರಿಕೆಗಳನ್ನು ಲೆಕ್ಕಿಸದೆ ಹಗಲಿರುಳೆನ್ನದೆ ದೇಶ ಕಾಯುವ ಯೋಧರೇ ನಮ್ಮ ನೆಮ್ಮದಿಯ ನಿದ್ದೆಗೆ ಕಾರಣೀಭೂತರು. ದೇಶಕ್ಕಾಗಿ ಬದುಕುವುದು ಹೆಮ್ಮೆಯ ವಿಷಯವಾದರೆ ದೇಶಕ್ಕಾಗಿ ಮಡಿಯುವುದು ಅಮರತೆ. ಪ್ರತಿದಿನ ನಿದ್ರೆಗೆ ಜಾರುವ ಮುನ್ನ ವೀರ ಯೋಧರನ್ನು ಒಮ್ಮೆ ಸ್ಮರಿಸೋಣ ಅಲ್ಲವೇ? ಯೋಧರ ಯೋಗಕ್ಷೇಮಕ್ಕಾಗಿ ಪ್ರತಿಕ್ಷಣವೂ ಪ್ರಾರ್ಥಿಸೋಣ.

ಜೀವಜಲ ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ. ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ. ನೀರನ್ನು ಉಳಿಸಿ ಸಂರಕ್ಷಿಸೋಣ.

0: ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಸಕಲ ಸರ್ಕಾರಿ ಗೌರವದೊಂದಿಗೆ ಸಚಿವ ಡಿ ಸುಧಾಕರ್ ಅಂತ್ಯಕ್ರಿಯೆ. ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಸೇರಿ ಗಣ್ಯರು ಭಾಗಿ. ಮಲೆ ಮಹದೇಶ್ವರ ಭಕ್ತರ ಸುರಕ್ಷತೆಗೆ ಶಾಶ್ವತ ಕ್ರಮ ಕೈಗೊಳ್ಳುವಂತೆ ರಾಜ್ಯ ಸರ್ಕಾರಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ ಆಗ್ರಹ. ಚಾಮರಾಜನಗರ ಜಿಲ್ಲೆಯ ಹನೂರ್ನಲ್ಲಿ ಚಿರತೆ ಸೆರೆಗೆ ಅರಣ್ಯ ಇಲಾಖೆ ನಿರಂತರ ಕಾರ್ಯಾಚರಣೆ. ಬೆಂಗಳೂರಿನಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಯೋಗ ಕೇಂದ್ರ ಉದ್ಘಾಟಿಸಿದ ಸಚಿವೆ ಶೋಭಾ ಕರಂದ್ಲಾಜೆ. ವಾರ್ತೆಗಳ ವಿವರ. ಸಕಲ ಸರ್ಕಾರಿ ಗೌರವದೊಂದಿಗೆ ಚಳ್ಳಕೆರೆಯ ಚಿತಾಗಾರದಲ್ಲಿ ಹಿರಿಯೂರು ಶಾಸಕ ಸಚಿವ ಡಿ ಸುಧಾಕರ್ ಅವರ ಅಂತ್ಯಕ್ರಿಯೆ ನೆರವೇರಿದೆ. ಅಂತ್ಯಕ್ರಿಯೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಉಸ್ತುವಾರಿ ಸಚಿವ ಸುರ್ಜೇವಾಲಾ, ಸಚಿವರು, ಶಾಸಕರು ಸೇರಿದಂತೆ ಹಲವು ಗಣ್ಯರು ಭಾಗಿಯಾಗಿದ್ದರು. ಇದಕ್ಕೂ ಮುನ್ನ ಸುಧಾಕರ್ ಕ್ರೀಡಾಂಗಣದಲ್ಲಿ ಸಾವಿರಾರು ಜನರು ಪಾರ್ಥಿವ ಶರೀರದ ಅಂತಿಮ ದರ್ಶನ ಸಲ್ಲಿಸಿದರು. ಬಳಿಕ ಕ್ರೀಡಾಂಗಣದಿಂದ ಜೈನ ಮುಕ್ತಿಧಾಮದವರೆಗೆ ತೆರೆದ ವಾಹನದಲ್ಲಿ ಪಾರ್ಥಿವ ಶರೀರದ ಮೆರವಣಿಗೆ ನಡೆಸಲಾಯಿತು. ರಾಜ್ಯ ಸರ್ಕಾರಿ ನೌಕರರಿಗೆ 2026 ಜನವರಿ 1ರಿಂದ ಪೂರ್ವಾನ್ವಯವಾಗುವಂತೆ ರಾಜ್ಯ ಸರ್ಕಾರ ತುಟ್ಟಿ ಭತ್ಯೆಯನ್ನು ಶೇಕಡಾ 1.5 ಹೆಚ್ಚಳ ಮಾಡಿದೆ. ತುಟ್ಟಿ ಭತ್ಯೆ ದರಗಳು ಪ್ರಸ್ತುತ ಮೂಲ ವೇತನದ ಶೇಕಡಾ 14.25 ಶೇಕಡಾ 15.75 ಪರಿಷ್ಕರಿಸಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ. ಇದು ರಾಜ್ಯ ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರಿಗೆ ಅನುಕೂಲವಾಗಲಿದೆ. ಮಲೆಮಹದೇಶ್ವರ ಬೆಟ್ಟದಲ್ಲಿ ಭಕ್ತರ ಮೇಲೆ ಚಿರತೆ ದಾಳಿ ನಡೆದಿರುವ ಹಿನ್ನೆಲೆಯಲ್ಲಿ ಮಲೆಮಹದೇಶ್ವರ ಬೆಟ್ಟಕ್ಕೆ ಭೇಟಿ ನೀಡುವ ಭಕ್ತರ ಸುರಕ್ಷತೆ ಖಚಿತಪಡಿಸಿಕೊಳ್ಳಲು ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರ ವಿಫಲವಾಗಿದೆ ಎಂದು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕೆಲವೇ ದಿನಗಳಲ್ಲಿ 3 ಚಿರತೆ ದಾಳಿಯನ್ನ ನಡೆಸಿದ್ದು ಇಬ್ಬರು ಅಮಾಯಕ ಭಕ್ತರು ಸಾವನ್ನಪ್ಪಿದ್ದಾರೆ. ಇದು ಆಡಳಿತಾತ್ಮಕ ವೈಫಲ್ಯವೇ? ಇದು ಸರ್ಕಾರದ ನಿರ್ಲಕ್ಷ್ಯವೇ ಎಂದು ಅವರು ಪ್ರಶ್ನಿಸಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಚಾಮರಾಜನಗರ ಜಿಲ್ಲಾ ಉಸ್ತುವಾರಿ ಸಚಿವರು ಪರಿಸ್ಥಿತಿಯನ್ನು ಅರಿತುಕೊಂಡು ದೇಗುಲಕ್ಕೆ ಭೇಟಿ ನೀಡುವ ಭಕ್ತರ ಸುರಕ್ಷತೆಯನ್ನು ಖಚಿತಪಡಿಸಿಕೊಳ್ಳಲು ತಕ್ಷಣ ಶಾಶ್ವತ ಮತ್ತು ಕಠಿಣ ಕ್ರಮಗಳನ್ನು ಜಾರಿಗೆ ತರಬೇಕು ಎಂದು ಆರ್ ಅಶೋಕ ಒತ್ತಾಯಿಸಿದ್ದಾರೆ. ಮಲೆಮಹದೇಶ್ವರ ವನ್ಯಜೀವಿಧಾಮ ವ್ಯಾಪ್ತಿಯ ಹನೂರು ತಾಲೂಕಿನ ಮಲೆಮಹದೇಶ್ವರ ಬೆಟ್ಟದಿಂದ ನಾಗಮಲೆಗೆ ತೆರಳುವಾಗ ಚಿರತೆ ದಾಳಿ ನಡೆಸಿ ಬಾಲಕ ಮೃತಪಟ್ಟ ಪ್ರಕರಣ ಸಂಬಂಧ ಅರಣ್ಯ ಇಲಾಖೆಯು ಚಿರತೆ ಸೆರೆಗೆ ನಿರಂತರ ಕಾರ್ಯಾಚರಣೆ ನಡೆಸುತ್ತಿದೆ. ಮಲೆಮಹದೇಶ್ವರ ಬೆಟ್ಟ ಎಸಿಎಫ್ ನೇತೃತ್ವ ತಂಡದಿಂದ ಕಾರ್ಯಾಚರಣೆಯನ್ನು ನಡೆಸಲಾಗುತ್ತಿದ್ದು, ಮೈಸೂರಿನಿಂದ ಚಿರತೆ ಸೆರೆ ಕಾರ್ಯಪಡೆ, ಡ್ರೋನ್ ಕಾರ್ಯಾಚರಣೆ ಮತ್ತು ಪಶುವೈದ್ಯರು ಪಾಲ್ಗೊಂಡಿದ್ದಾರೆ ಎಂದು ಮಲೆಮಹದೇಶ್ವರ ವನ್ಯಜೀವಿಧಾಮದ ಡಿಸಿಎಫ್ ಭಾಸ್ಕರ್ ಮಾಹಿತಿ ನೀಡಿದ್ದಾರೆ. ಡ್ರೋನ್ನಲ್ಲಿ ಒಂದು ಬಾರಿ ಚಿರತೆ ದೃಶ್ಯ ಸೆರೆ ಸಿಕ್ಕಿದ್ದು ತೀವ್ರ ಕಾರ್ಯಾಚರಣೆ ನಡೆಸಲಾಗುತ್ತಿದೆ. ಚಿರತೆ ಸೆರೆಯಾಗುವ ತನಕ ನಾಗಮಲೆಗೆ ಚಾರಣ ನಡೆಸಲು ತಾತ್ಕಾಲಿಕ ನಿರ್ಬಂಧ ಹೇರಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಕೇಂದ್ರ ಅತಿಸಣ್ಣ ಸಣ್ಣ ಮತ್ತು ಮಧ್ಯಮ ಕೈಗಾರಿಕಾ ಖಾತೆ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ಅವರು ಬೆಂಗಳೂರಿನಲ್ಲಿ ಇಂದು ಅಟಲ್ ಬಿಹಾರಿ ವಾಜಪೇಯಿ ಯೋಗ ಕೇಂದ್ರವನ್ನು ಉದ್ಘಾಟಿಸಿದರು. ಬಳಿಕ ಮಾತನಾಡಿದಂತಹ ಅವರು, ಯೋಗ ಅಂತಾರಾಷ್ಟೀಯ ಮಟ್ಟದಲ್ಲಿ ಪ್ರಸಿದ್ದಿ ಪಡೆದಿದೆ. ಇಂದಿನ ಒತ್ತಡದ ಬದುಕಿನಲ್ಲಿ ವಿಶೇಷವಾಗಿ ಮಹಿಳೆಯರು ಮತ್ತು ಯುವ ಜನರಲ್ಲಿ ಆರೋಗ್ಯದ ಸಮಸ್ಯೆಗಳು ಹೆಚ್ಚಾಗುತ್ತಿವೆ. ಈ ಸಮಸ್ಯೆಗಳಿಗೆ ಯೋಗ ಅತ್ಯುತ್ತಮ ಔಷಧವಾಗಿದೆ. ಯೋಗಾಸನಗಳು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತವೆ. ಪ್ರತಿಯೊಬ್ಬ ನಾಗರಿಕನೂ ಆರೋಗ್ಯವಂತನಾಗಿದ್ದರೆ ಮಾತ್ರ ನಾವು ವಿಕಸಿತ ಭಾರತವನ್ನು ನಿರ್ಮಿಸಲು ಸಾಧ್ಯ ಎಂದು ಅವರು ಹೇಳಿದ್ದಾರೆ. ಪೊಲೀಸ್ ಇಲಾಖೆಯು ರಾಜ್ಯಾದ್ಯಂತ ಹಿರಿಯ ನಾಗರಿಕರ ಮತ್ತು ಒಂಟಿ ಮಹಿಳೆಯರ ಸುರಕ್ಷತೆಗಾಗಿ ಆಸರೆ ಕಾರ್ಯಕ್ರಮವನ್ನು ಜಾರಿಗೊಳಿಸಿದೆ. ವಿಜಯಪುರ ಜಿಲ್ಲೆಯ 28 ಪೊಲೀಸ್ ಠಾಣೆಗಳ ವ್ಯಾಪ್ತಿಯ 329 ಬೀಟ್ಗಳಲ್ಲಿ ಈ ಕಾರ್ಯಕ್ರಮವನ್ನು ಜಾರಿಗೊಳಿಸಲಾಗಿದೆ ಎಂದು ವಿಜಯಪುರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಲಕ್ಷ್ಮಣ ನಿಂಬರಗಿ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿಂದು ಮಾತನಾಡಿದ ಅವರು, ಆಸರಿ ಕಾರ್ಯಕ್ರಮವು ಏಕಾಂಗಿಯಾಗಿ ವಾಸಿಸುವ ಹಿರಿಯ ನಾಗರಿಕರಿಗೆ ಹಾಗೂ ಒಂಟಿ ಮಹಿಳೆಯರಿಗೆ ಸುರಕ್ಷತೆ ಮತ್ತು ಅವರಲ್ಲಿ ಒಂಟಿ ಭಾವನೆಯನ್ನು ಹೋಗಲಾಡಿಸಿ ವಿಶ್ವಾಸ ಮೂಡಿಸುವ ಗುರಿಯನ್ನು ಹೊಂದಿದೆ ಎಂದು ಹೇಳಿದ್ದಾರೆ. ವಿಜಯಪುರ ಜಿಲ್ಲೆಯಲ್ಲಿ ಈಗಾಗಲೇ ಮನೆ ಮನೆಗೆ ಪೊಲೀಸ್ ಕಾರ್ಯಕ್ರಮವು ಜಾರಿಯಲ್ಲಿದ್ದು, ಏಕಾಂಗಿಯಾಗಿ ವಾಸಿಸುವ ಹಿರಿಯ ನಾಗರಿಕರ ಒಂಟಿ ಮಹಿಳೆಯರನ್ನು ಗುರುತಿಸಿ ಖುದ್ದಾಗಿ ಭೇಟಿಯಾಗಿ ಅವರು ಎದುರಿಸುತ್ತಿರುವಂತಹ ಸಮಸ್ಯೆಗಳ ಬಗ್ಗೆ ಆಲಿಸಲಾಗುತ್ತಿದೆ ಎಂದು ಅವರು ಮಾಹಿತಿ ಹಂಚಿಕೊಂಡಿದ್ದಾರೆ. ಪ್ರದೇಶ ಸಮಾಚಾರವನ್ನು ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR

0: ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಮಂಡ್ಯ ಜಿಲ್ಲೆಯ ಗ್ರಾಮೀಣ ಹಾಗೂ ನಗರ ಪ್ರದೇಶಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆಯನ್ನು ಆದ್ಯತೆ ಮೇರೆಗೆ ಪರಿಹರಿಸಲು ಅಧಿಕಾರಿಗಳು ತುರ್ತು ಕ್ರಮ ಕೈಗೊಳ್ಳಬೇಕು ಎಂದು ಜಿಲ್ಲಾಧಿಕಾರಿ ಡಾ ಕುಮಾರ್ ಸೂಚನೆ ನೀಡಿದ್ದಾರೆ. ಮಂಡ್ಯ ಜಿಲ್ಲೆಯ ಗ್ರಾಮೀಣ ಹಾಗೂ ನಗರದ ಕುಡಿಯುವ ನೀರಿನ ಸಮಸ್ಯೆಗಳ ಕುರಿತು ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ನೀರಿನ ಸಮಸ್ಯೆ ಇರುವ 15 ಗ್ರಾಮಗಳಲ್ಲಿ ಖಾಸಗಿ ಕೊಳವೆ ಬಾವಿಗಳ ಮೂಲಕ ನೀರು ಒದಗಿಸಲಾಗುತ್ತಿದೆ. 2 ಗ್ರಾಮಗಳಲ್ಲಿ ಟ್ಯಾಂಕರ್ಗಳ ಮೂಲಕ ನೀರು ಸರಬರಾಜು ಮಾಡಲಾಗುತ್ತಿದೆ ಎಂದು ಮಾಹಿತಿ ಹಂಚಿಕೊಂಡಿದ್ದಾರೆ. ಹೆಚ್ಚು ಸಮಸ್ಯೆ ಇರುವ ಗ್ರಾಮಗಳಿಗೆ ಕಡ್ಡಾಯವಾಗಿ ಸ್ಥಳಕ್ಕೆ ಭೇಟಿ ನೀಡಿ ವಾಸ್ತವದ ವಿಷಯವನ್ನು ಅರಿತು ಅಲ್ಲಿನ ಸಮಸ್ಯೆಗಳನ್ನು ಬಗೆಹರಿಸಬೇಕು. ಕುಡಿಯುವ ನೀರಿನ ಬಿಕ್ಕಟ್ಟನ್ನು ಪರಿಹರಿಸಲು ಆದ್ಯತೆಯ ಮೇರೆಗೆ ತಹಸೀಲ್ದಾರ್ಗಳು, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿಗಳು ಮತ್ತು ಗ್ರಾಮೀಣ ನೀರು ಸರಬರಾಜು ಇಲಾಖೆ ಅಧಿಕಾರಿಗಳು ಕ್ರಮ ತೆಗೆದುಕೊಳ್ಳಬೇಕು ಎಂದು ಜಿಲ್ಲಾಧಿಕಾರಿ ಡಾ ಕುಮಾರ ನಿರ್ದೇಶನ ನೀಡಿದ್ದಾರೆ. ಯಾದಗಿರಿ ಜಿಲ್ಲೆಯ ಉಷ್ಣಾಂಶ ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಗ್ರಾಮೀಣ

0: ಈ ಸ್ಥಳಕ್ಕೆ ಭೇಟಿ ನೀಡಿ ವಾಸ್ತವದ ವಿಷಯವನ್ನು ಅರಿತು ಅಲ್ಲಿನ ಸಮಸ್ಯೆಗಳನ್ನು ಬಗೆಹರಿಸಬೇಕು. ಕುಡಿಯುವ ನೀರಿನ ಬಿಕ್ಕಟ್ಟನ್ನು ಪರಿಹರಿಸಲು ಆದ್ಯತೆಯ ಮೇರೆಗೆ ತಹಸೀಲ್ದಾರ್ಗಳು, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿಗಳು ಮತ್ತು ಗ್ರಾಮೀಣ ನೀರು ಸರಬರಾಜು ಇಲಾಖೆ ಅಧಿಕಾರಿಗಳು ಕ್ರಮ ತೆಗೆದುಕೊಳ್ಳಬೇಕು ಎಂದು ಜಿಲ್ಲಾಧಿಕಾರಿ ಡಾ ಕುಮಾರ ನಿರ್ದೇಶನ ನೀಡಿದ್ದಾರೆ. ಯಾದಗಿರಿ ಜಿಲ್ಲೆಯ ಉಷ್ಣಾಂಶ ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಗ್ರಾಮೀಣ ಹಾಗೂ ನಗರ ಪ್ರದೇಶಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಉಂಟಾಗದಂತೆ ಎಲ್ಲ ಇಲಾಖೆಗಳು ಸಮನ್ವಯದಿಂದ ಕಾರ್ಯನಿರ್ವಹಿಸಬೇಕು ಎಂದು ಯಾದಗಿರಿ ಜಿಲ್ಲಾಧಿಕಾರಿ ಹರ್ಷಲ್ ಭೋಯರ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಯಾದಗಿರಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ನಡೆದ ವಿವಿಧ ಇಲಾಖೆಗಳ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಅವರು, ಕುಡಿಯುವ ನೀರಿನ ಪೂರೈಕೆ ವ್ಯವಸ್ಥೆ, ಕೊಳವೆ ಬಾವಿ ಮತ್ತು ಆರ್ಒ ಘಟಕಗಳ ಕಾರ್ಯನಿರ್ವಹಣೆಯ ಮೇಲೆ ಇದನ್ನು ತಡೆಯಲು ಎಚ್ಪಿವಿ ಲಸಿಕೆ ನೀಡಲಾಗುತ್ತಿದೆ ಎಂದು ಅವರು ಹೇಳಿದ್ದಾರೆ. ಈ ಲಸಿಕೆ ಪಡೆಯುವುದರಿಂದ ಗರ್ಭಕಂಠದ ಕ್ಯಾನ್ಸರ್ ಶೇಕಡಾ 99% ತಡೆಯಬಹುದಾಗಿದೆ. ಬಳ್ಳಾರಿ ಜಿಲ್ಲೆಯಲ್ಲಿ ಕಳೆದ ಮಾರ್ಚ್ 11 ಎಚ್ಪಿವಿ ಲಸಿಕಾ ಅಭಿಯಾನ ಆರಂಭವಾಗಿದೆ. ಜಿಲ್ಲೆಯಲ್ಲಿ 16,495 ಹೆಣ್ಣು ಮಕ್ಕಳಿಗೆ ಲಸಿಕೆ ನೀಡುವ ಗುರಿಯನ್ನು ಹೊಂದಲಾಗಿದ್ದು, ಈವರೆಗೆ 5,658 ಮಕ್ಕಳಿಗೆ ಲಸಿಕೆ ನೀಡಲಾಗಿದೆ ಎಂದು ಡಾ ಎಲ್ ರಮೇಶ್ ಬಾಬು ಮಾಹಿತಿ ನೀಡಿದ್ದಾರೆ. ಸುಪ್ರೀಂಕೋರ್ಟ್ನಲ್ಲಿ ಬಾಕಿ ಇರುವಂತಹ ಪ್ರಕರಣಗಳ ಶೀಘ್ರ ವಿಲೇವಾರಿಗಾಗಿ ಆಗಸ್ಟ್ 21, 22 ಮತ್ತು 23ರಂದು ಸಮಾಧಾನ ಸಮಾರೋಹ ಎಂಬ ವಿಶೇಷ ಲೋಕ್ ಅದಾಲತ್ ನಡೆಯಲಿದ್ದು, ಸಾರ್ವಜನಿಕರು ಇದರ ಸದುಪಯೋಗ ಪಡೆಯಬೇಕು ಎಂದು ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಸಂತೋಷ್ ಎಂಎಸ್ ತಿಳಿಸಿದ್ದಾರೆ. ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ರಾಷ್ಟೀಯ ಕಾನೂನು ಸೇವೆಗಳ ಪ್ರಾಧಿಕಾರ ಹಾಗೂ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ನಿರ್ದೇಶನದಂತೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಮುಂಬರುವ ತಿಂಗಳಲ್ಲಿ ಸರಣಿ ಲೋಕ್ ಅದಾಲತ್ ಹಾಗೂ ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದ್ದಾರೆ. ಜಿಲ್ಲೆಯಿಂದ ಸುಪ್ರೀಂಕೋರ್ಟ್ವರೆಗೆ ಮೇಲ್ಮನವಿ ಸಲ್ಲಿಸಿ ಬಹುಕಾಲದಿಂದ ಬಾಕಿ ಇರುವಂತಹ 47 ಪ್ರಕರಣಗಳನ್ನು ರಾಜಿ ಸಂಧಾನದ ಮೂಲಕ ಇತ್ಯರ್ಥಪಡಿಸಲು ಗುರುತಿಸಲಾಗಿದೆ. ಹೀಗೆ ಸುಪ್ರೀಂಕೋರ್ಟ್ನಲ್ಲಿ ಬಹುಕಾಲದಿಂದ ಬಾಕಿ ಇದ್ದು ರಾಜಿ ಸಂಧಾನಕ್ಕೆ ಸಿದ್ದ ಇರುವವರು ಈಗಲೂ ಸಹ ಕಾನೂನು ಸೇವಾ ಪ್ರಾಧಿಕಾರವನ್ನು ಸಂಪರ್ಕಿಸಿ ಪ್ರಕರಣಗಳನ್ನು ಇತ್ಯರ್ಥಪಡಿಸಿಕೊಳ್ಳಬಹುದು ಎಂದು ಅವರು ಮಾಹಿತಿ ನೀಡಿದ್ದಾರೆ. ಸರ್ಕಾರಿ ಇಲಾಖೆಗಳು, ಸರ್ಕಾರದ ಸ್ವಾಮ್ಯದ ಪ್ರಾಧಿಕಾರಗಳು ಹಾಗೂ ಇತರೆಡೆ ಕನ್ನಡ ಭಾಷೆಯನ್ನು ಆಡಳಿತದಲ್ಲಿ ಕಡ್ಡಾಯವಾಗಿ ಅನುಷ್ಠಾನಗೊಳಿಸಬೇಕು ಎಂದು ಕೋಲಾರ ಜಿಲ್ಲಾಧಿಕಾರಿ ಡಾ ಎಂ ಆರ್ ರವಿ ಸೂಚನೆ ನೀಡಿದ್ದಾರೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದಂತಹ ಕನ್ನಡ ಅನುಷ್ಠಾನ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಅವರು, ಜಿಲ್ಲೆಯ ಎಲ್ಲ ವ್ಯಾಪಾರ ಮಳಿಗೆಗಳು, ಕೈಗಾರಿಕೆಗಳು ಕಚೇರಿಗಳಲ್ಲಿ ನಾಮಫಲಕಗಳಲ್ಲಿ ಕಡ್ಡಾಯವಾಗಿ ಕನ್ನಡ ಭಾಷೆಯಲ್ಲೇ ಇರುವಂತೆ ಸಂಬಂಧಪಟ್ಟ ಇಲಾಖೆಗಳು ಕ್ರಮ ವಹಿಸಬೇಕು ಎಂದು ಅವರು ನಿರ್ದೇಶನ ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಕಲ ಸರ್ಕಾರಿ ಗೌರವದೊಂದಿಗೆ ಸಚಿವ ಡಿ ಸುಧಾಕರ್ ಅಂತ್ಯಕ್ರಿಯೆ. ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಸೇರಿದಂತೆ ಗಣ್ಯರು ಭಾಗಿ. ಮಲೆಮಹದೇಶ್ವರ ಭಕ್ತರ ಸುರಕ್ಷತೆಗೆ ಶಾಶ್ವತ ಕ್ರಮ ಕೈಗೊಳ್ಳುವಂತೆ ರಾಜ್ಯ ಸರ್ಕಾರಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಆಗ್ರಹ. ಚಾಮರಾಜನಗರ ಜಿಲ್ಲೆಯ ಹನೂರಿನಲ್ಲಿ ಚಿರತೆ ಸೆರೆಗೆ ಅರಣ್ಯ ಇಲಾಖೆ ನಿರಂತರ ಕಾರ್ಯಾಚರಣೆ. ಬೆಂಗಳೂರಿನಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಯೋಗ ಕೇಂದ್ರ ಉದ್ಘಾಟಿಸಿದ ಸಚಿವೆ ಶೋಭಾ ಕರಂದ್ಲಾಜೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತ ಪ್ರಸಾರ 7:35.
1: ಆಕಾಶವಾಣಿ ಕಾರವಾರ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಕಾರವಾರ, ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನವಾಣಿ.

ಈಶ್ವರು ಹಾಗೂ ಉತ್ತರ ಕನ್ನಡ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ದಿವ್ಯಶ್ರೀ ಸಿಎಂ. ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ, ಕಾನೂನು ಸೇವಾ ಪ್ರಾಧಿಕಾರದ ಅಧಿನಿಯಮ 1987 ಅಡಿಯಲ್ಲಿ ಸ್ಥಾಪನೆಯಾಗಿದೆ. ಇದು ರಾಷ್ಟ್ರ ಮಟ್ಟದಲ್ಲಿ ನ್ಯಾಷನಲ್ ಲೀಗಲ್ ಸರ್ವಿಸಸ್ ಅಥಾರಿಟಿ ಅಂತ ಇದೆ, ಅಂದರೆ ರಾಷ್ಟ್ರೀಯ ಕಾನೂನು ಸೇವಾ ಪ್ರಾಧಿಕಾರ. ರಾಜ್ಯ ಮಟ್ಟದಲ್ಲಿ ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರ, ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ. ಇದು ಎಲ್ಲ ಜಿಲ್ಲಾ ನ್ಯಾಯಾಲಯಗಳ ಆವರಣಗಳಲ್ಲೇ ಇರ್ತದೆ. ಹಾಗೂ ಪ್ರತಿ ತಾಲೂಕುಗಳಲ್ಲಿ ತಾಲೂಕು ಕಾನೂನು ಸೇವಾ ಸಮಿತಿ ಅಂತ ಇದೆ. ಇದು ಪ್ರತಿ ತಾಲೂಕಿನಲ್ಲಿಯೂ ತಾಲೂಕು ಕಾನೂನು ನ್ಯಾಯಾಲಯದ ಆವರಣದಲ್ಲಿ ಕಚೇರಿಗಳು ಇರ್ತವೆ. ಇದೇ ರೀತಿ ಪ್ರತಿ ಉಚ್ಚ ನ್ಯಾಯಾಲಯಗಳಲ್ಲೂ ಕೂಡ ಹೈಕೋರ್ಟ್ ಲೀಗಲ್ ಸರ್ವಿಸಸ್ ಕಮಿಟಿ ಅಂತಂದ್ರೆ ಉಚ್ಚ ನ್ಯಾಯಾಲಯಗಳ ಸಮಿತಿಗಳಿರ್ತವೆ. ಇದೇ ರೀತಿ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಸುಪ್ರೀಂ ಕೋರ್ಟ್ ಕಾನೂನು ಸೇವಾ ಸಮಿತಿ ಅಂತ ಇದೆ. ಈ ಕಾನೂನು ಸೇವಾ ಸಮಿತಿಗಳ ಉದ್ದೇಶ ಏನು ಅಂತಂದ್ರೆ ಹಲವಾರು ಉದ್ದೇಶಗಳಿದೆ, ಒಂದರ ನಂತರ ಒಂದು ನಾನು ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ಉಚಿತ ಕಾನೂನು ಸಹಾಯವನ್ನ ಒದಗಿಸೋದು. ಯಾವ ರೀತಿಯ ಉಚಿತ ಕಾನೂನು ಒದಗಿಸುವುದು ಅಂತಂದ್ರೆ ಪ್ರತಿಯೊಬ್ಬ ನಾಗರಿಕನಿಗೂ ತಾನು ಕಾನೂನು ತಿಳ್ಕೊಂಡಿರಲೇಬೇಕಾಗಿರುವಂತಹ ಅನಿವಾರ್ಯತೆ ಇದೆ. ಯಾಕಂದ್ರೆ ನಾವು ಕಾನೂನಲ್ಲಿ ಹೇಳ್ತೇವೆ, ಕಾನೂನಿನ ಅಜ್ಞಾನ ಅಕ್ಷಮ್ಯ ಅಂತ. ಅಂದ್ರೆ ಕಾನೂನು ಗೊತ್ತಿಲ್ಲ ಅಂತ ಹೇಳಿದ್ರೆ ಕ್ಷಮೆ ಇಲ್ಲ. ಪ್ರತಿಯೊಬ್ಬರು ಕಾನೂನು ತಿಳ್ಕೊಂಡಿರಲೇಬೇಕು. ಹಾಗಾದ್ರೆ ಜನಸಾಮಾನ್ಯರಿಗೆ ಕಾನೂನು ತಿಳಿಸ್ಕೊಡೋದು ಯಾರು? ಈ ಕಾನೂನು ತಿಳಿಸ್ಕೊಡೋ ಜವಾಬ್ದಾರಿಯನ್ನ ಎಲ್ಲ ಕಾನೂನು ಸೇವಾ ಪ್ರಾಧಿಕಾರಗಳಿಗೆ ವಹಿಸಿಕೊಟ್ಟಿದೆ ಈ ಕಾನೂನಿನಡಿಯಲ್ಲಿ. ಸೊ ಇದೇ ರೀತಿ ಉಚಿತ ಕಾನೂನು ಸಹಾಯವನ್ನು ನಾವು ಪ್ರತಿಯೊಬ್ಬರಿಗೂ ಒದಗಿಸ್ತಾ ಇದ್ದೀವಿ. ಯಾರೇ ಆಗಿರಬಹುದು, ಆರ್ಥಿಕವಾಗಿ ದುರ್ಬಲರಾಗಿರ್ಬೋದು, ಮಹಿಳೆಯರು, ಮಕ್ಕಳು, ದಲಿತರು, ಅಂಗವಿಕಲರು, ಹಿರಿಯ ನಾಗರಿಕರು, ಕಾರ್ಮಿಕರು, ಕೈದಿಗಳು ಮೊದಲಾದ ಎಲ್ಲರಿಗೂ ನಾವು ಉಚಿತ ಕಾನೂನು ಸಹಾಯವನ್ನ ನೆರವನ್ನ ನೀಡ್ತೇವೆ. ಸಮಾನ ನ್ಯಾಯಕ್ಕೆ ಪ್ರವೇಶ ಖಚಿತಪಡಿಸುವುದು ಅಂತಂದ್ರೆ ಅಕ್ಸೆಸ್ ಟು ಜಸ್ಟಿಸ್ ಅಂತ. ನ್ಯಾಯ ಎಲ್ಲರಿಗೂ ಸಿಗಬೇಕು ಅನ್ನೋ ಉದ್ದೇಶದಿಂದ ಯಾರಿಗೂ ಹಣದ ಕೊರತೆಯಿಂದ ಅಥವಾ ಸಾಮಾಜಿಕ ಹಿಂದುಳಿತತನದಿಂದ ನ್ಯಾಯ ದೊರಕದ ಪರಿಸ್ಥಿತಿ ಯಾರಿಗೂ ಬರಬಾರದು. ಆ ಒಂದು ಉದ್ದೇಶದಿಂದ ಪ್ರತಿಯೊಬ್ಬರಿಗೂ ನ್ಯಾಯವನ್ನ ಒದಗಿಸೋ ಕೆಲಸ. ಮತ್ತೆ ಲೋಕ ಅದಾಲತ್ಗಳ ಆಯೋಜನೆಯನ್ನು ಮಾಡ್ತೇವೆ, ಕಾನೂನು ಜಾಗೃತಿ ಕಾರ್ಯಕ್ರಮಗಳನ್ನ ಮಾಡ್ತೇವೆ, ವಿವಾದ ಪರಿಹಾರಕ್ಕೆ ಪರ್ಯಾಯ ಮಾರ್ಗಗಳಿಗೆ ಪ್ರೋತ್ಸಾಹ ಕೊಡ್ತೇವೆ. ಅಂತಂದ್ರೆ ಪರ್ಯಾಯ ಮಾರ್ಗಗಳು ಯಾವ್ಯಾವುದು ಅಂತಂದ್ರೆ ಮೀಡಿಯೇಷನ್ ಅಂತ ಇದೆ, ಮಧ್ಯಸ್ಥಿಕೆ, ಆಮೇಲೆ ಕನ್ಸಿಲಿಯೇಷನ್, ಸಂಧಾನದಿಂದ ಮತ್ತು ಮಾತುಕತೆ ಮೂಲಕ ವಿವಾದಗಳನ್ನ ಬಗೆಹರಿಸೋಕೆ ಹೆಚ್ಚು ಉತ್ತೇಜನವನ್ನು ಕೊಡ್ತೇವೆ. ಬಲಹೀನ ವರ್ಗಗಳ ರಕ್ಷಣೆ, ಮಹಿಳೆಯರು, ಮಕ್ಕಳು, ಪರಿಶಿಷ್ಟ ಜಾತಿ ಪಂಗಡಗಳು, ವಲಸಿಗ ಕಾರ್ಮಿಕರು, ಕಾರಾಗೃಹದಲ್ಲಿರುವ ಕೈದಿಗಳ ಹಕ್ಕುಗಳನ್ನು ರಕ್ಷಿಸುವುದು, ಈ ತರ ಕೆಲವೊಂದು ಬಲಹೀನ ವರ್ಗಗಳ, ಸಮಾಜದ ಬಲಹೀನ ವರ್ಗಗಳ ರಕ್ಷಣೆಗೂ ಕೂಡ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಕಾರ್ಯನಿರ್ವಹಿಸುತ್ತದೆ. ಮತ್ತೆ ಕಾರಾಗೃಹ ಮತ್ತೆ ರಿಮಾಂಡ್ ಹೋಮ್ಗಳನ್ನ ಭೇಟಿ ನೀಡ್ತೇವೆ, ಅಲ್ಲಿಯ ಪರಿಸ್ಥಿತಿಗಳನ್ನ ಪರಿಶೀಲಿಸ್ತೇವೆ. ಆಮೇಲೆ ಅಂಗನವಾಡಿ ಕೇಂದ್ರಗಳನ್ನ ನಾವು ಭೇಟಿ ಮಾಡ್ತೇವೆ, ಅಲ್ಲಿ ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ಪೌಷ್ಟಿಕ ಆಹಾರ ದೊರೀತಾ ಇದೆಯಾ, ಸಾಕಷ್ಟು ಎಲ್ಲ ರೀತಿ ಸೌಲಭ್ಯಗಳನ್ನು ಒದಗಿಸ್ತಾ ಇದ್ದಾರಾ ಅನ್ನೋದನ್ನು ಮೇಲ್ವಿಚಾರಣೆ ನಾವು ಮಾಡ್ತೇವೆ. ಸಮಾಜದಲ್ಲಿ ಒಂದು ನ್ಯಾಯಬದ್ಧ ಮನೋಭಾವನೆ ಬೆಳೆಸುವುದು ಮುಖ್ಯ ಉದ್ದೇಶ ಆಗ್ತದೆ. ಉಚಿತ ಕಾನೂನು ಸಲಹೆಗಳನ್ನ ನೀಡೋದು ಪ್ರಮುಖ ಉದ್ದೇಶ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ್ದು. ನಮ್ಮ ಪ್ರತಿ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಹಾಗೂ ತಾಲೂಕು ಕಾನೂನು ಸೇವಾ ಸಮಿತಿಗಳಲ್ಲಿ ಕಚೇರಿಯಲ್ಲಿ ಒಂದು ಫ್ರಂಟ್ ಆಫೀಸ್ ಅಂತ ಇದೆ, ಅಲ್ಲಿ ವಕೀಲರನ್ನ ನೇಮಿಸಿರ್ತೇವೆ. ಆ ವಕೀಲರು ಯಾರೇ ಬಂದ್ರು ಜನರಿಗೆ ಅವರಿಗೆ ಉಚಿತ ಸಲಹೆಗಳನ್ನ ಕೊಡ್ತಾರೆ. ಯಾವುದೇ ರೀತಿಯ ಸಮಸ್ಯೆ ಆಗಿರಬಹುದು, ಅವರು ಕೇಸ್ ಹಾಕಬೇಕೋ ಬೇಡವೋ ಅನ್ನೋ ಗೊಂದಲದಲ್ಲಿದ್ರೆ, ಅಥವಾ ಈ ತರ ಸಮಸ್ಯೆ ಬಂದಿದೆ ಮುಂದೆ ನಾವು ಏನ್ ಮಾಡಬೇಕು ಕಾನೂನಾತ್ಮಕವಾಗಿ ಅನ್ನೋ ಸಮಸ್ಯೆ ಇರ್ಬೋದು, ಅಥವಾ ಕಾನೂನಿನಿಂದ ಬೇರೆ ಕಚೇರಿಯಿಂದ ಏನೋ ನೋಟಿಸ್ ಬಂದಿರ್ತದೆ ಅದಕ್ಕೆ ಹೇಗೆ ಪ್ರತಿಕ್ರಿಯಿಸಬೇಕು ಅಂತ ಅವ್ರಿಗೆ ಗೊತ್ತಾಗದೆ ಇರ್ಬೋದು, ಈ ತರದ ಎಲ್ಲಾ ಸಲಹೆಗಳನ್ನು ನಾವು ಫ್ರಂಟ್ ಆಫೀಸ್ನಲ್ಲಿ ಅವರಿಗೆ ಒದಗಿಸ್ತೇವೆ. ಅದಕ್ಕೋಸ್ಕರನೇ ವಕೀಲರನ್ನ ಬೆಳಗ್ಗೆ 10 ಸಂಜೆ 6 ನಮ್ಮ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಕಚೇರಿಯಲ್ಲಿ ಅವರು ಲಭ್ಯವಿರುತ್ತಾರೆ. ಯಾವುದೇ ರೀತಿಯ ಸಲಹೆಗಳನ್ನು ಅವರು ಅವರಿಂದ ಪಡಿಬಹುದು. ಯಾರು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರಕ್ಕೆ ಬಂದು ಕೇಳಲಿಕ್ಕೆ ಆಗೋದಿಲ್ಲ, ದೂರ ಇರ್ತಾರೆ, ಓಡಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳೋರು ಮನೆಯಲ್ಲೇ ಕೂತು ಉಚಿತ ಟೋಲ್ ಫ್ರೀ ನಂಬರಿಂದ ಕರೆ ಮಾಡಿ ಉಚಿತ ಕಾನೂನು ಸಲಹೆಯನ್ನ ಪಡೆಯಬಹುದು. ಇದು ಯಾರಿಗೂ ರೆಸ್ಟ್ರಿಕ್ಷನ್ಸ್ ಇಲ್ಲ, ಇದು ಒಂದು ಸೆಂಟ್ರಲೈಸ್ಡ್ ದೇಶಾದ್ಯಂತ ಇರೋ ಒಂದು ಉಚಿತ ಕಾನೂನು ಸಲಹೆ ನಂಬರು. 1500 1510 ಇದು ನಾಲ್ಸಾ ಉಚಿತ ಕಾನೂನು ಸಹಾಯವಾಣಿ ಸಂಖ್ಯೆ ಅಂತ ಹೇಳಿ.

0: ಎಲ್ಲ ರೈತ ಬಾಂಧವರಿಗೆ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಪ್ರೀತಿಯ ಸ್ವಾಗತ.
1: ಆಕಾಶವಾಣಿ ಕಾರವಾರ.
0: ಅರಿವೆ ಮಂಗಳ ಜನಸಾಮಾನ್ಯರಿಗೆ ಕಾನೂನಿನ ಅರಿವು ಕಾರ್ಯಕ್ರಮ.
1: ಇಂದಿನ ಕಾರ್ಯಕ್ರಮದಲ್ಲಿ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಉದ್ದೇಶ ಹಾಗೂ ಕಾನೂನು ಸೇವಾ ಪ್ರಾಧಿಕಾರದ ಅಧಿನಿಯಮ ಈ ಕುರಿತು ಮಾಹಿತಿ. ಭಾಗವಹಿಸುವವರು ಹಿರಿಯ ಸಿವಿಲ್ ನ್ಯಾಯಾಧೀಶ

ಈ ಸಂಖ್ಯೆಗೆ ಕರೆ ಮಾಡಿದ್ರೆ ಅವರು ಯಾವ ರಾಜ್ಯ ಯಾವ ಜಿಲ್ಲೆ ಅಂತ ಹೇಳಿ ಆಯ್ಕೆ ಮಾಡಿಕೊಂಡ್ರೆ ಅವರಿಗೆ ಬೇಕಾದ ಭಾಷೆಯಲ್ಲಿ ಅವರು ಮಾತನಾಡಿ ಸಮಸ್ಯೆಗಳನ್ನ ಬಗೆಹರಿಸ್ಕೊಬಳದು. ಬೇಕಂದ್ರೆ ಪುರುಷ ವಕೀಲರು ಅಥವಾ ಮಹಿಳಾ ವಕೀಲರ ಹತ್ರ ಕೂಡ ಅವರು ಮಾತಾಡಿ ಆಯ್ಕೆ ಮಾಡಿಕೊಂಡು ಅವರು ತಮ್ಮ ಸಲಹೆಗಳನ್ನ ಪಡೆಯಬಹುದು. ಇದರಲ್ಲಿ ಇನ್ನು ಕಾನೂನು ಸೇವಾ ಪ್ರಾಧಿಕಾರದ ಅಧಿನಿಯಮದ ಬಗ್ಗೆ ಹೇಳಬೇಕು ಅಂತಂದ್ರೆ, ಈ ಅಧಿನಿಯಮ ಬಂದಿದ್ದು 1987, ಆದರೆ ಜಾರಿಗೆ ಬಂದಿದ್ದು 9 ನವೆಂಬರ್ 1995. ಈ ಅಧಿನಿಯಮದ ಮುಖ್ಯ ಉದ್ದೇಶ ಏನು ಅಂತಂದ್ರೆ, ಬಡವರಿಗೆ ಮತ್ತು ದುರ್ಬಲ ವರ್ಗದವರಿಗೆ ಉಚಿತ ಕಾನೂನು ಸಹಾಯವನ್ನ ನೀಡೋದು. ಹಣ ಇಲ್ಲ ಅನ್ನೋ ಕಾರಣಕ್ಕಾಗಿ ಅಥವಾ ಸಾಮಾಜಿಕವಾಗಿ ಹಿಂದುಳಿದಿದ್ದಾರೆ ಅನ್ನೋದ್ರಿಂದ ಅಜ್ಞಾನದಿಂದ ಯಾರಿಗೂ ನ್ಯಾಯ ದೊರಕದೇ ಇರಬಾರದು ಅನ್ನೋದು ಇದರ ಮುಖ್ಯ ಉದ್ದೇಶ. ಲೋಕ ಅದಾಲತ್ ಮೂಲಕ ಹೆಚ್ಚು ವಿವಾದಗಳನ್ನು ಪರಿಹರಿಸಬೇಕು ಅನ್ನೋದು ಇದರ ಮುಖ್ಯ ಉದ್ದೇಶ ಇದೆ. ರಾಷ್ಟ್ರಾದ್ಯಂತ ಎಲ್ಲಾ ನ್ಯಾಯಾಲಯಗಳಲ್ಲಿಯೂ 100,000 ಪ್ರಕರಣಗಳು ಬಾಕಿ ಇದೆ. ಈ ಪ್ರಕರಣಗಳನ್ನ ಆಲ್ಟರ್ನೇಟ್ ಡಿಸ್ಪ್ಯೂಟ್ ರೆಸಲ್ಯೂಷನ್ ಅಂದ್ರೆ ಪರ್ಯಾಯ ಕಾನೂನು ವ್ಯವಸ್ಥೆಯಿಂದಲೇ ಹೆಚ್ಚಿನ ಸಂಖ್ಯೆಗಳನ್ನು, ಎಷ್ಟೋ ಪ್ರಕರಣಗಳು ಒಂದು ಸಣ್ಣ ವಿಚಾರದಲ್ಲಿ ರಾಜಿಯಾಗಿ ಬಗೆಹರಿಸಿಕೊಳ್ಳುವಂಥದ್ದಿರ್ತವೆ, ಅದನ್ನು ನಮ್ಮ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಮೀಡಿಯೇಷನ್ನು, ಲೋಕ ಅದಾಲತ್ತು ಈ ಥರದ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಅವುಗಳಲ್ಲಿ ಬೇಗವಾಗಿ ಅತಿ ಶೀಘ್ರವಾಗಿ ಉಚಿತವಾಗಿ ಹೆಚ್ಚು ಖರ್ಚಿಲ್ಲದೆ ಮುಗಿಸ್ಕೊಳ್ಳೋಕ್ಕೆ ಅನುಕೂಲ ಮಾಡಿಕೊಡ್ತದೆ. ನಾನಾಗಲೇ ಹೇಳಿದ ಹಾಗೆ ರಾಷ್ಟ್ರೀಯ ಕಾನೂನು ಸೇವಾ ಪ್ರಾಧಿಕಾರ, ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರ, ಜಿಲ್ಲಾ ಮತ್ತು ತಾಲೂಕು ಕಾನೂನು ಸೇವಾ ಸಮಿತಿಗಳಿದ್ದಾವೆ. ರಾಷ್ಟ್ರೀಯ ಕಾನೂನು ಸೇವಾ ಪ್ರಾಧಿಕಾರದ ಅಧ್ಯಕ್ಷರಾಗಿ ಭಾರತದ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಇರ್ತಾರೆ. ಅದರ ಕಾರ್ಯವ್ಯಾಪ್ತಿ ಇಡೀ ನಮ್ಮ ದೇಶವ್ಯಾಪಿ ನೀತಿಗಳು ಮತ್ತು ಯೋಜನೆಗಳನ್ನ ಮಾಡೋದಾಗಿರ್ತದೆ. ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರದಲ್ಲಿ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಅಧ್ಯಕ್ಷರಾಗಿರ್ತಾರೆ. ಎಕ್ಸಿಕ್ಯೂಟಿವ್ ಚೇರ್ಮನ್ ಅಂತ ಒಬ್ರು ಹೈಕೋರ್ಟ್ ನ್ಯಾಯಾಧೀಶರೇ ಇರ್ತಾರೆ. ರಾಜ್ಯ ಮಟ್ಟದಲ್ಲಿ ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಯಾಗಿ ಜಿಲ್ಲಾ ನ್ಯಾಯಾಧೀಶರೊಬ್ರು ಇರ್ತಾರೆ. ಅದೇ ರೀತಿ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದಲ್ಲಿ ಹಿರಿಯ ಸಿವಿಲ್ ನ್ಯಾಯಾಧೀಶರು ಸದಸ್ಯ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸ್ತಾ ಇರ್ತಾರೆ. ಮತ್ತೆ ತಾಲೂಕು ಕಾನೂನು ಸೇವಾ ಸಮಿತಿಯಲ್ಲಿ ಯಾರು ಪ್ರಿನ್ಸಿಪಲ್ ಸಿವಿಲ್ ಜಡ್ಜ್ ಅಂದ್ರೆ ಪ್ರಧಾನ ಸಿವಿಲ್ ನ್ಯಾಯಾಧೀಶರು ಯಾರಿರ್ತಾರೆ ಅವರೇ ಸದಸ್ಯ ಕಾರ್ಯದರ್ಶಿಯಾಗಿರ್ತಾರೆ, ಹಾಗೂ ಹಿರಿಯ ಸಿವಿಲ್ ನ್ಯಾಯಾಧೀಶರು ಅದರ ಅಧ್ಯಕ್ಷರಾಗಿರ್ತಾರೆ. ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದಲ್ಲಿ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಈ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇರ್ತಾರೆ. ಉಚಿತ ಕಾನೂನು ಸೇವೆ ಯಾರ್ಯಾರಿಗೆ ಕೊಡ್ತೀವಿ ಅಂತಂದ್ರೆ, ಉಚಿತ ಕಾನೂನು ನೆರವು ಅಂದ್ರೆ ಮಹಿಳೆಯರಿಗೆ, ಮಕ್ಕಳಿಗೆ, ಮತ್ತೆ SC/ST ವರ್ಗದವರಿಗೆ, ಅಂಗವಿಕಲರಿಗೆ, ಪ್ರಕೃತಿ ವಿಪತ್ತು ಪೀಡಿತರು ಅಂದ್ರೆ ನ್ಯಾಚುರಲ್ ಡಿಸಾಸ್ಟರ್ ವಿಕ್ಟಿಮ್ಸ್, ದಿವ್ಯಾಂಗರು, ಹಾಗೆ ಕಾರಾಗೃಹದಲ್ಲಿರುವ ಖೈದಿಗಳು, ಮಾನವ ಕಳ್ಳ ಸಾಕಣೆ ಅಥವಾ ಬಲವಂತದ ಕಾರ್ಮಿಕ ಯಾರು ಬಲಿಪಶು ಆಗಿರ್ತಾರೋ ಅವರು, ಮತ್ತೆ ಸಾಮಾನ್ಯ ಜನರಲ್ಲಿ ಯಾರ ವಾರ್ಷಿಕ ಆದಾಯ 3 ಲಕ್ಷದ ಒಳಗಿರ್ತದೋ ಅವರಿಗೆ ಉಚಿತ ಕಾನೂನು ನೆರವನ್ನ ಕೊಡ್ತೇವೆ. ಅಂದ್ರೆ ಅವರಿಗೆ ಉಚಿತವಾಗಿ ವಕೀಲರನ್ನ ನಾವು ಒದಗಿಸಿಕೊಡ್ತೇವೆ. ಅವರ ಯಾವುದೇ ಪ್ರಕರಣ ಆಗಿರಬಹುದು, ಸಿವಿಲ್ ಆಗಿರಬಹುದು, ಕ್ರಿಮಿನಲ್ ಆಗಿರಬಹುದು, ಇವರು ಯಾರಿಗೂ ವಕೀಲರ ಫೀಸ್ ಕೊಡಬೇಕು ಅಂತ ಇಲ್ಲ, ಉಚಿತವಾಗಿ ನಾವು ವಕೀಲರನ್ನ ಅವರಿಗೆ ಕೊಡ್ತೇವೆ. ಈ ಬಗ್ಗೆ ನಾವು ಜಿಲ್ಲೆಯ ಕಾರಾಗೃಹದಲ್ಲೂ ಕೂಡ ನಾವು ಅವರಿಗೆ ಅರಿವು ಮೂಡಿಸಿ ಬರ್ತಾ ಇರ್ತೇವೆ. ಪ್ರತಿಯೊಬ್ಬರು ಯಾರೇ ಬಂದರೂ ಕೂಡ ಹಣ ಇಲ್ಲ ಅನ್ನೋ ಕಾರಣಕ್ಕೆ ಅವರು ಬೇಲ್ ಅಪ್ಲಿಕೇಶನ್ ಹಾಕೋಕೆ ಹಿಂಜರಿಬಾರ್ದು. ಮತ್ತೆ ಇಲ್ಲಿ ಬೇಲ್ ಅಪ್ಲಿಕೇಶನ್ ರಿಜೆಕ್ಟ್ ಆದರೆ ಅಂದರೆ ಇಲ್ಲಿ ಅವರ ಅರ್ಜಿ ತಿರಸ್ಕೃತಗೊಂಡ್ರೆ ಉಚ್ಚ ನ್ಯಾಯಾಲಯದಲ್ಲಿ ಅಥವಾ ಸರ್ವೋಚ್ಚ ನ್ಯಾಯಾಲಯದಲ್ಲೂ ಕೂಡ ಅವರು ತಮ್ಮ ಜಾಮೀನು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಉಚಿತ ಕಾನೂನು ನೆರವು ಅಡಿಯಲ್ಲಿ ನಾವು ಉಚಿತವಾಗಿ ಅವರಿಗೆ ವಕೀಲರನ್ನು ಕೊಡ್ತೇವೆ. 100,000 ರೂಪಾಯಿ ಖರ್ಚು ಮಾಡಬೇಕು, ಹೈಕೋರ್ಟಿಗೆ ಯಾರು ಹೋಗ್ತಾರೆ, ಸುಪ್ರೀಂ ಕೋರ್ಟಿಗೆ ಯಾರು ಹೋಗ್ತಾರೆ ಅನ್ನೋ ಯೋಚನೆ ಖೈದಿಗಳಲ್ಲಿ ಬರಬಾರದು ಅನ್ನೋದು. ಬರೀ ಹಣ ಇಲ್ಲ ಅನ್ನೋ ಒಂದೇ ಕಾರಣದಿಂದ ಅವರು ಅವಕಾಶದಿಂದ ವಂಚಿತರಾಗಬಾರದು ಅನ್ನೋದು ಇದರ ಮುಖ್ಯ ಉದ್ದೇಶ. ಉಚಿತ ಕಾನೂನು ಸೇವೆಗಳಲ್ಲಿ ನಾನಾಗಲೇ ಮುಂಚೆ ಹೇಳಿದ್ದೇನೆ, ಕಾನೂನು ಸಲಹೆ ಕೊಡ್ತೇವೆ, ವಕೀಲರನ್ನ ನಿಯೋಜನೆ ಮಾಡಿಕೊಡ್ತೇವೆ. ಇನ್ನೂ ಆರ್ಥಿಕವಾಗಿ ಬಡವರಿರುವವರಿಗೆ ಕೋರ್ಟ್ ಶುಲ್ಕ ಕೂಡ ಮನ್ನಾ ಆಗ್ತದೆ. ಮತ್ತೆ ಅಪೀಲ್ ಮತ್ತು ಅರ್ಜಿಗಳನ್ನು ಅವರಿಗೆ ತಯಾರಿಸಿಕೊಡ್ತೇವೆ. ಮೀಡಿಯೇಷನ್ ಮತ್ತೆ ಪೂರ್ವ ನ್ಯಾಯಾಲಯ ಸಲಹೆ, ಕೋರ್ಟ್ಗೆ ಹೋಗೋಕ್ಕಿಂತ ಮುಂಚೆ ಅಂದ್ರೆ ಪ್ರೀ ಲಿಟಿಗೇಷನ್ ಕೇಸಸ್ ಅಂತ ನಾವಿಲ್ಲಿ ರಿಜಿಸ್ಟರ್ ಮಾಡ್ಕೊಳ್ತೇವೆ. ವ್ಯಾಜ್ಯ ಪೂರ್ವ
ಪ್ರಕರಣ ಅಂತ ಹೇಳಿ ಅದನ್ನ ಇಲ್ಲೇ ಸಂಧಾನದಲ್ಲೇ ಬಗೆಹರಿಸಿದ್ರೆ ಅವರು ಕೋರ್ಟಿಗೆ ಹೋಗೋದನ್ನ ನಾವು ತಡಿಬಹುದು ಅಂತ. ಸಣ್ಣ ಪುಟ್ಟ ಈಗ ಗಂಡ ಹೆಂಡತಿ ಮಧ್ಯೆ ಜಗಳಗಳಿರ್ಬೋದು, ಅವರು ಕೋರ್ಟ್ ಕೇಸ್ ಹಾಕಕ್ಕೆ ಇಷ್ಟ ಇಲ್ಲ, ನಮಗೆ ಪೊಲೀಸ್ ಸ್ಟೇಷನ್ಗೆ ಹೋಗೋಕೆ ಇಷ್ಟ ಇಲ್ಲ, ನಮ್ಗೆ ಇಂಥ ಸಮಸ್ಯೆ ಇದೆ,

0: ಬಗೆಹರಿಸ್ಕೊಡಿ ಅಂತ ಹೇಳಿ ಬಂದ್ರೆ ನಾವಿಬ್ಬರನ್ನು ಕರೆದು ಇಲ್ಲಿ ಸಂಧಾನ ಮಾಡಿ ಅವರ ಸಮಸ್ಯೆಯನ್ನು ಬಗೆಹರಿಸ್ತೇವೆ. ಯಾವುದೇ ಹಣಕಾಸಿನ ವಿಚಾರ ಆಗಿರಬಹುದು, ಅದನ್ನ ಬೇಗ ಬಗೆಹರಿಸ್ಕೊಳ್ಬೇಕು. ಅವ್ರು ಕೋರ್ಟ್ಗೆ ಹೋಗೋದಾದ್ರೆ ಅದಕ್ಕೆ ಕೆಲವೊಂದು ಕಾಲಮಿತಿಯ ಅಡೆತಡೆಯೂ ಇರ್ತದೆ, ಅದನ್ನ ಆದಷ್ಟು ಬೇಗ ಬಗೆಹರಿಸ್ಕೊಳ್ಬೇಕು. ಬೇರೆ ಅಕ್ಕಪಕ್ಕದ ಮನೆಯವರ ಜಗಳ ಇರಬಹುದು, ಇನ್ನೂ ಹಲವಾರು ಪ್ರಕರಣಗಳನ್ನ ನಾವು ವ್ಯಾಜ್ಯಪೂರ್ವ ಪ್ರಕರಣದಲ್ಲಿ ಇತ್ಯರ್ಥ ಮಾಡ್ತೇವೆ. ಲೋಕದಾಲತ್ ಕೂಡ ಆಯೋಜನೆ ಮಾಡ್ತೇವೆ, ಅದರಲ್ಲೂ ಬೇಗವಾಗಿ ಪೆಂಡಿಂಗ್ ಕೇಸಸ್ ಅಂದ್ರೆ ನ್ಯಾಯಾಲಯದಲ್ಲಿ ಬಾಕಿ ಇರೋ ಪ್ರಕರಣಗಳನ್ನ ಅತಿ ಶೀಘ್ರದಲ್ಲಿ ಇತ್ಯರ್ಥ ಮಾಡಿಕೊಳ್ಳೋದಕ್ಕೆ ಸಹಾಯ ಮಾಡ್ತೇವೆ. ಸೊ ಈ ಕಾಯ್ದೆಯ ಮಹತ್ವ ಏನು ಅಂತಂದ್ರೆ, ಬಡವರಿಗೂ ನ್ಯಾಯಾಲಯದ ಬಾಗಿಲು ಯಾವಾಗ್ಲೂ ತೆರೆದಿದೆ ಅನ್ನೋದು, ಮತ್ತೆ ನ್ಯಾಯ ವಿಳಂಬವಾಗೋದನ್ನ ನಾವು ತಡೆಗಟ್ಟೋದು, ಮತ್ತೆ ನ್ಯಾಯಾಂಗದ ಮೇಲಿನ ಒತ್ತಡವನ್ನ ಇಳಿಕೆ ಮಾಡೋದು, ಹೆಚ್ಚು ಪೆಂಡೆನ್ಸಿ ಏನಿದೆ, ಹೆಚ್ಚು ಪ್ರಕರಣಗಳ ಒತ್ತಡ ಏನಿದೆ ಅದನ್ನ ಕಡಿಮೆ ಮಾಡೋದು, ಮತ್ತು ಸಮಾಜದಲ್ಲಿ ನ್ಯಾಯದ ಅರಿವನ್ನು ಮೂಡಿಸೋದು, ಕಾನೂನಿನ ಅರಿವನ್ನು ಮೂಡಿಸೋದು, ಇದು ಮುಖ್ಯ ಉದ್ದೇಶ. ಫ್ರಂಟ್ ಆಫೀಸ್ ಅಲ್ಲಿ ನಾನು ಹೇಳಿದ್ದೇನೆ, ಪ್ರತಿ ಜಿಲ್ಲಾ ಮತ್ತು ತಾಲೂಕು ಕಾನೂನು ಸೇವಾ ಪ್ರಾಧಿಕಾರ ಮತ್ತು ಸಮಿತಿಗಳಲ್ಲಿ ಫ್ರಂಟ್ ಆಫೀಸ್ ಅಂತ ಇರ್ತದೆ. ಜಿಲ್ಲಾ ನ್ಯಾಯಾಲಯದ ಆವರಣದಲ್ಲಿ ಇದೆ, ಅಂದ್ರೆ ನಮ್ಮ ಡಿಸ್ಟ್ರಿಕ್ಟ್ ಲೀಗಲ್ ಸರ್ವಿಸ್ ಅಥಾರಿಟಿ ಆಫೀಸ್ ಅಲ್ಲೇ ಇದೆ, ತಾಲೂಕು ನ್ಯಾಯಾಲಯಗಳಲ್ಲೂ ಇರ್ತದೆ, ಕೆಲವೊಂದು ಕಡೆ ಕಾರಾಗೃಹದಲ್ಲಿ ಆಸ್ಪತ್ರೆಗಳಲ್ಲಿ ಕೂಡ ಇರ್ತದೆ. ಇನ್ನೊಂದು ಮುಖ್ಯವಾದ ಒಂದು ನಮ್ಮ ಕಾರ್ಯ ವ್ಯಾಪ್ತಿ ಅಂತಂದ್ರೆ ಲೀಗಲ್ ಏಡ್ ಕ್ಲಿನಿಕ್ಗಳನ್ನ ನಾವು ತೆರೆದಿದ್ದೇವೆ. ಪ್ರಿಸನ್ ಲೀಗಲ್ ಏಡ್ ಕ್ಲಿನಿಕ್ ಅಂತ ವಾರದಲ್ಲಿ 3 ದಿನ ನಮ್ಮ ವಕೀಲರು ಕಾರಾಗೃಹಕ್ಕೆ ಹೋಗಿ ಅವರಿಗೆ ಕಾನೂನು ಅರಿವನ್ನು ನೀಡಿ ಬರ್ತಾರೆ. 1 ದಿನ CDPO ಆಫೀಸ್ನಲ್ಲಿ ನಮ್ಮ ವಕೀಲರು ಇರ್ತಾರೆ, ಮತ್ತೆ ಜಿಲ್ಲಾ ಸೈನಿಕ್ ಬೋರ್ಡ್ ಇದೆ, ಅಲ್ಲಿ ಉಚಿತವಾಗಿ ಕಾನೂನು ಸಹಾಯವನ್ನ ಅವರಿಗೆ ಕೊಡ್ತೇವೆ. ನಾವು ಯಾರು ದೇಶಕ್ಕೋಸ್ಕರ ಹೋರಾಡಿರೋ ಯೋಧರು ಇರ್ತಾರೆ ಅವರು ಮತ್ತೆ ಅವರ ಕುಟುಂಬದವರಿಗೆ ಸಹಾಯ ಆಗೋ ಹಾಗೆ ಅಲ್ಲೂ ಕೂಡ ಒಂದು ಲೀಗಲ್ ಏಡ್ ಕ್ಲಿನಿಕ್ ಅನ್ನ ನಾವು ಓಪನ್ ಮಾಡಿದ್ದೇವೆ. ಇದಲ್ಲದೆ ನಮ್ಮಲ್ಲಿ ಪ್ಯಾರಾಲೀಗಲ್ ವಾಲಂಟಿಯರ್ಸ್ ಅಂತಂದ್ರೆ ಅರೆಕಾಲಿಕ ಕಾನೂನು ಸ್ವಯಂ ಸೇವಕರು ಕೆಲಸ ಮಾಡ್ತಾ ಇದ್ದಾರೆ. ಅವರು ನಮ್ಮ ಜೊತೆ ಈ ಎಲ್ಲಾ ಕಾನೂನು ಅರಿವು ಕಾರ್ಯಕ್ರಮಗಳಲ್ಲಿ ನಮ್ಮ ಜೊತೆ ಭಾಗವಹಿಸ್ತಾರೆ, ಜನರಿಗೆ ಕಾನೂನು ಅರಿವು ಮೂಡಿಸೋದ್ರಲ್ಲಿ ಹೆಲ್ಪ್ ಮಾಡ್ತಾರೆ ಅಂದ್ರೆ ಸಹಾಯ ಮಾಡ್ತಾರೆ. ಅವರು ಕೆಲವೊಂದು ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿ ಅವರಿಗೆ ನಾವು ಕಾನೂನು ಬಗ್ಗೆ ತಿಳುವಳಿಕೆ ಹೇಳಿರ್ತೀವಿ, ಆ ಕಾನೂನಿನ ಅರಿವನ್ನ ಜನಸಾಮಾನ್ಯರಲ್ಲಿ ಮೂಡಿಸೋದಕ್ಕೆ ನಮ್ಮ ಮತ್ತೆ ಜನಸಾಮಾನ್ಯರ ನಡುವಿನ ಒಂದು ಕೊಂಡಿಯಾಗಿ ಒಂದು ಬ್ರಿಡ್ಜ್ ಆಗಿ ಅವರು ನಮ್ಮ ಜೊತೆ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಪ್ರತಿ ಜಿಲ್ಲೆಯಲ್ಲೂ ಪ್ರತಿ ತಾಲೂಕುಗಳಲ್ಲೂ ಹೀಗೆ ಅರೆಕಾಲಿಕ ಸ್ವಯಂ ಸೇವಕರನ್ನ ನಾವು ನೇಮಕ ಮಾಡಿಕೊಂಡು ಪ್ರತಿ ವರ್ಷ ಅವರಿಗೆ ತರಬೇತಿಯನ್ನ ನೀಡಿ ಈ ರೀತಿಯ ಕಾನೂನು ಅರಿವು ಕಾರ್ಯಕ್ರಮಗಳಿಗೆ ಸಹಾಯ ಮಾಡೋಕೆ ನಮ್ಮ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಜೊತೆ ಅವರು ಸಹಾಯವಾಗಿ ನಿಲ್ತಾ ಇದ್ದಾರೆ. ಸೊ ಇದೆಲ್ಲದರ ಮುಖ್ಯ ಉದ್ದೇಶ ಏನು ಅಂತಂದ್ರೆ, ನ್ಯಾಯದ ಬಾಗಿಲು ಯಾವಾಗ್ಲೂ ತೆರೆದಿರ್ತದೆ, ಮನೆ ಮನೆಗೆ ನ್ಯಾಯ ಅನ್ನೋ ಧ್ಯೇಯೋದ್ದೇಶದಿಂದ ಪ್ರತಿಯೊಬ್ಬರಿಗೂ ಕಾನೂನನ್ನ ಸಹಾಯವನ್ನ ತಲುಪಿಸುವ ಉದ್ದೇಶದಿಂದ ಈ ಕಾನೂನು ಸೇವಾ ಪ್ರಾಧಿಕಾರ ಈ ಕಾಯ್ದೆ ಅಡಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ.
1: ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಉದ್ದೇಶ ಹಾಗೂ ಕಾನೂನು ಸೇವಾ ಪ್ರಾಧಿಕಾರದ ಅಧಿನಿಯಮ ಈ ಕುರಿತು ಮಾಹಿತಿಯನ್ನ ನೀಡಿದವರು ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಉತ್ತರ ಕನ್ನಡ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ದಿವ್ಯಶ್ರೀ ಸಿಎಂ. ಇದುವರೆಗೂ ಅರಿವಿನಂಗಳ ಜನಸಾಮಾನ್ಯರಿಗೆ ಕಾನೂನಿನ ಅರಿವು ಕಾರ್ಯಕ್ರಮ ಪ್ರಸಾರವಾಯಿತು. ಇದೀಗ ಕೇಳಿ ಕೃಷಿ ಮಾಹಿತಿ.
2: ರಾಜ್ಯದ ಮಲೆನಾಡು ಹಾಗೂ ಅರೆಮಲೆನಾಡು ಜೊತೆಗೆ ಕರಾವಳಿ ಪ್ರದೇಶಗಳಲ್ಲಿ ವ್ಯಾಪಕವಾಗಿ ಮಳೆ ಬರುವುದರಿಂದ, ಅಂದರೆ ವಾರ್ಷಿಕವಾಗಿ ಸುಮಾರು 200-300 ಸೆಂಟಿಮೀಟರ್ ಮಳೆ ಬೀಳುವುದರಿಂದ ಮಣ್ಣಿನ ಕಣಗಳ ಮೇಲಿರುವ ಧನಪೂರಿತ ಪೋಷಕಾಂಶ ಧಾತುಗಳಾದ ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಸೋಡಿಯಂ ಹಾಗೂ ಪೊಟ್ಯಾಸಿಯಂ ಅಂಶವು ನೀರಿನ ಜೊತೆಗೆ ನಿರಂತರವಾಗಿ ಬಸಿದು ಹೋಗುವುದರಿಂದ ಹುಳಿಮಣ್ಣು ಅಥವಾ ಆಮ್ಲೀಯ ಮಣ್ಣು ಉಂಟಾಗ್ತದೆ. ಬರೀ ಕಣ್ಣಿಗೆ ಸಾಮಾನ್ಯದಂತೆ ಕಾಣುವ ಹಾಗೂ ನಾಲಿಗೆಗೆ ಹುಳಿ ಎನಿಸದೇ ಇರುವಂತಹ ಮಣ್ಣಿನ ರಸಸಾರವು 6.3 ಕಡಿಮೆ ಇರುತ್ತದೆ. ಆಮ್ಲೀಯ ಮಣ್ಣಿನಲ್ಲಿ ಸಸ್ಯಗಳ ಬೆಳವಣಿಗೆಯ ಮೇಲೆ ದುಷ್ಪರಿಣಾಮ ಬೀರಿ ಬೆಳೆಯ ಇಳುವರಿ ಕುಂಠಿತವಾಗ್ತದೆ. ಹಾಗಾಗಿ ಆಮ್ಲೀಯ ಮಣ್ಣನ್ನು ಸೂಕ್ತವಾದ ಮಣ್ಣು ಸುಧಾರಕಗಳನ್ನು ಬಳಸಿಕೊಂಡು ಬೆಳೆಯನ್ನು ಬೆಳೆದರೆ ಮಣ್ಣಿನ ಆರೋಗ್ಯವನ್ನು ಕಾಪಾಡುವುದರ ಜೊತೆ

ಜೊತೆಗೆ ಬೆಳೆಯ ಉತ್ಪಾದನೆಯನ್ನು ಕೂಡ ಹೆಚ್ಚಿಸಬಹುದು. ಮಣ್ಣಿನ ಆಮ್ಲೀಯತೆಗೆ ಅನೇಕ ಕಾರಣಗಳಿವೆ. ಮಣ್ಣು ಭೂಮಿಯಲ್ಲಿನ ಶಿಲಾಬಂಡೆಯಿಂದ ನೈಸರ್ಗಿಕವಾಗಿ ಮಾರ್ಪಟ್ಟು ಉತ್ಪನ್ನವಾಗಿರುವಂತಹದ್ದು. ಈ ತಾಯಿ ಬಂಡೆಗಳು ಆಮ್ಲೀಯವಾಗಿದ್ದಲ್ಲಿ ಅಥವಾ ಗ್ರಾನೈಟ್ ರೂಪದಲ್ಲಿದ್ದಲ್ಲಿ ಬಂಡೆಯಲ್ಲಿನ ಮೂಲ ವಸ್ತುಗಳು ಹುಳಿ ಕಾರುವುದರಿಂದ ಉತ್ಪತ್ತಿಯಾಗುವಂತಹ ಮಣ್ಣು ನೈಸರ್ಗಿಕವಾಗಿ ಆಮ್ಲೀಯವಾಗಿರ್ತದೆ. ಅಧಿಕ ಮಳೆಯಾಗುವಂತಹ ಪ್ರದೇಶಗಳಲ್ಲಿ ಪ್ರತ್ಯಾಮ್ಲೀಯ ಅಯಾನುಗಳಾದ ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಸೋಡಿಯಂ ಮತ್ತು ಪೊಟ್ಯಾಷಿಯಂಗಳು ಮಳೆಯ ನೀರಿನಲ್ಲಿ ಕರಗಿ ಬಸಿದು ಹೋಗಿ ಜೇಡಿ ಕಣಗಳ ಮೇಲೆ ಜಲಜನಕ ಹಾಗೂ ಅಲ್ಯೂಮಿನಿಯಂ ವಿದ್ಯುತ್ ಕಣಗಳು ಆಕ್ರಮಿಸಿಕೊಳ್ಳುತ್ತವೆ. ಇವೆರಡೂ ಆಮ್ಲ ಅಯಾನುಗಳಾಗಿದ್ದರಿಂದ ಮಣ್ಣು ಹುಳಿಯಾಗ್ತದೆ. ಮಣ್ಣಿನಲ್ಲಿರುವ ಸಾವಯವ ವಸ್ತುಗಳು ಸೂಕ್ಷ್ಮಜೀವಿಗಳ ಕ್ರಿಯೆಯಿಂದ ಕಳೆಯುವಾಗ ಹ್ಯೂಮಿಕ್ ಆಸಿಡ್ ಅಥವಾ ಎಸಿಟಿಕ್ ಆಮ್ಲ, ಆಕ್ಸಾಲಿಕ್ ಆಮ್ಲ, ಸಿಟ್ರಿಕ್ ಆಮ್ಲ, ಮ್ಯಾಲಿಕ್ ಆಮ್ಲ ಮುಂತಾದ ಸಾವಯವ ಆಮ್ಲಗಳು ನಿರ್ಮಾಣಗೊಳ್ಳುತ್ತವೆ. ಇವುಗಳ ಪ್ರಭಾವದಿಂದ ಮಣ್ಣು ಹುಳಿಯಾಗ್ತದೆ, ಆದರೆ ಇವುಗಳ ಪರಿಣಾಮವು ತಾತ್ಕಾಲಿಕವಾಗಿರುತ್ತದೆ. ಮಣ್ಣಿನಲ್ಲಿರುವ ಸಸ್ಯಗಳ ಬೇರು ಮತ್ತು ಸೂಕ್ಷ್ಮಜೀವಿಗಳ ಉಸಿರಾಟದಿಂದ ಹಾಗೂ ಸಾವಯವ ವಸ್ತುಗಳು ಕಳೆಯುವಾಗ ಉತ್ಪತ್ತಿಯಾಗುವ ಇಂಗಾಲದ ಡೈಆಕ್ಸೈಡ್ ವಾಯು ನೀರಿನಲ್ಲಿ ಕರಗಿ ಇಂಗಾಲಾಮ್ಲವು ನಿರ್ಮಾಣಗೊಳ್ಳುತ್ತದೆ. ಇದು ಮಣ್ಣಿನ ಆಮ್ಲೀಯತೆಯನ್ನು ಸ್ವಲ್ಪ ಮಟ್ಟಿಗೆ ಹೆಚ್ಚಿಸುತ್ತದೆ. ಇದಲ್ಲದೆ ಇಂಗಾಲಾಮ್ಲವು ಮಣ್ಣಿನಲ್ಲಿರುವ ಕ್ಯಾಲ್ಸಿಯಂ ಮತ್ತು ಮೆಗ್ನೀಷಿಯಂಗಳೊಡನೆ ಪ್ರತಿಕ್ರಿಯೆ ಹೊಂದಿ ಈ ಪ್ರತ್ಯಾಮ್ಲಗಳು ನೀರಿನೊಡನೆ ಆಳಕ್ಕೆ ಬಸಿದು ಹೋಗುವಂತೆ ಮಾಡುತ್ತವೆ. ನಿರಂತರವಾಗಿ ಹುಳಿಯನ್ನು ಕಾರುವಂತಹ ರಸಗೊಬ್ಬರಗಳಾದ ಯೂರಿಯಾ, ಅಮೋನಿಯಂ ಉಳ್ಳಂತಹ ರಸಗೊಬ್ಬರ ಹಾಗೂ ಗಂಧಕದ ಬಳಕೆಯಿಂದ ಮಣ್ಣು ಕ್ರಮೇಣವಾಗಿ ಆಮ್ಲೀಯಗೊಳ್ಳುತ್ತದೆ. ಹಾಗೆಯೇ ಬೆಳೆಗಳ ಮೂಲಕ ಹೆಚ್ಚಿನ ಪ್ರಮಾಣದಲ್ಲಿ ಕ್ಯಾಲ್ಸಿಯಂ ಮತ್ತು ಮೆಗ್ನೀಷಿಯಂ ಪೋಷಕಾಂಶಗಳನ್ನು ಹೀರಿಕೊಳ್ಳುವುದರಿಂದ ಮಣ್ಣು ಆಮ್ಲೀಯವಾಗಬಹುದು. ಮಿಂಚಿದಾಗ ಹೊರಬರುವಂತಹ ಉಷ್ಣತೆಯಿಂದ ಗಾಳಿಯಲ್ಲಿರುವಂತಹ ಸಾರಜನಕ ಮತ್ತು ಆಮ್ಲಜನಕಗಳು ಸಂಯೋಜನೆ ಹೊಂದಿ ಸಾರಜನಕದ ಆಕ್ಸೈಡ್ ನಿರ್ಮಾಣಗೊಳ್ಳುತ್ತದೆ. ಇದು ನೀರಿನೊಡನೆ ಸೇರಿ ನೈಟ್ರಿಕ್ ಆಮ್ಲವು ಸಿದ್ಧವಾಗ್ತದೆ. ಆಮ್ಲವು ಮಳೆ ನೀರಿನ ಜೊತೆ ಮಣ್ಣನ್ನು ಸೇರಿ ಅದನ್ನು ಆಮ್ಲೀಯವಾಗಿ ಮಾಡಬಹುದು. ಇನ್ನು ಉದ್ಯಮಗಳಿಂದ ಹೊಗೆ ಬರುವಂತಹ ಪ್ರದೇಶಗಳಲ್ಲಿ ಹೊಗೆಯಲ್ಲಿರುವ ಗಂಧಕದ ಆಕ್ಸೈಡ್ಗಳು, ಅಮೋನಿಯಾ ಇತ್ಯಾದಿ ವಸ್ತುಗಳು ವಾತಾವರಣದಲ್ಲಿ ಸೇರಿ ಮಳೆಯ ನೀರಿನೊಡನೆ ಬೆರೆತು ನೈಟ್ರಿಕ್ ಆಮ್ಲ ಮತ್ತು ಗಂಧಕ ಆಮ್ಲಗಳಾಗಿ ಬಲವುಳ್ಳಂತಹ ಆಮ್ಲೀಯ ಮಳೆಯಾಗಿ ಮಣ್ಣಿನಲ್ಲಿ ತಳಕ್ಕೆ ಸೇರಿಕೊಂಡು ಆಮ್ಲೀಯತೆಯನ್ನು ಹೆಚ್ಚಿಸುತ್ತದೆ. ಹಾಗೆ ಆಮ್ಲೀಯ ಮಣ್ಣಿನಿಂದ ಅನೇಕ ಸಮಸ್ಯೆಗಳು ಎದುರಾಗಬಹುದು. ಸಾರಜನಕ, ರಂಜಕ, ಪೊಟ್ಯಾಶ್, ಕ್ಯಾಲ್ಸಿಯಂ ಮತ್ತು ಮೆಗ್ನೀಷಿಯಂ ಪ್ರಧಾನ ಪೋಷಕಾಂಶಗಳ ಕೊರತೆಯ ಸಾಮಾನ್ಯವಾಗಿ ಹುಳಿ ಮಣ್ಣಿನಲ್ಲಿ ಕಂಡುಬರುವಂತಹದ್ದು. ರಸಸಾರವು 6ಕ್ಕಿಂತ ಕಡಿಮೆ ಇರುವ ಮಣ್ಣಿನಲ್ಲಿ ರಂಜಕವು ಅಮೋನಿಯಂ ಇಲ್ಲವೇ ಕಬ್ಬಿಣದೊಡನೆ ಸಂಯೋಜನೆಗೊಂಡು ಅಲ್ಯೂಮಿನಿಯಂ ಫಾಸ್ಫೇಟ್ ಅಥವಾ ಫೆರಿಕ್ ಫಾಸ್ಫೇಟ್ ಆಗಿ ಪರಿವರ್ತನೆ ಹೊಂದಿ ಸಸ್ಯಗಳಿಗೆ ಲಭ್ಯ ಆಗುವುದಿಲ್ಲ. ಮಾಲಿಬ್ಡಿನಮ್ ಪೋಷಕಾಂಶವೊಂದನ್ನು ಬಿಟ್ಟು ಉಳಿದೆಲ್ಲ ಲಘು ಪೋಷಕಾಂಶಗಳು ಅಂದರೆ ಕಬ್ಬಿಣ, ತಾಮ್ರ, ಮ್ಯಾಂಗನೀಸ್ ಮತ್ತು ಸತು ನೀರಿನಲ್ಲಿ ಕರಗುವ ರೂಪದಲ್ಲಿರುತ್ತವೆ. ಆದರೆ ಅತಿ ಆಮ್ಲ ಮಣ್ಣಿನಲ್ಲಿ ಈ ಪೋಷಕಾಂಶಗಳು ಸಸ್ಯಗಳಿಗೆ ಅಪಾಯವನ್ನು ಉಂಟು ಮಾಡುವ ಮಟ್ಟಕ್ಕೆ ಏರ್ತವೆ. ಆಮ್ಲೀಯ ಮಣ್ಣಿನಲ್ಲಿ ಅಲ್ಯೂಮಿನಿಯಂ ಹೆಚ್ಚಿನ ಪ್ರಮಾಣದಲ್ಲಿ ಇರುವುದರಿಂದ ಸಸ್ಯದ ಬೆಳವಣಿಗೆಯ ಮೇಲೆ ಹಲವು ರೀತಿಯ ದುಷ್ಪರಿಣಾಮಗಳು ಉಂಟಾಗ್ತದೆ. ಇದು ಸಸ್ಯದ ಬೇರುಗಳ ಕೋಶಗಳು ಅಭಿವೃದ್ಧಿಗೊಳ್ಳದ ಹಾಗೆ ಮಾಡುವುದೇ ಅಲ್ಲದೆ ಬೇರುಗಳ ಉಸಿರಾಟದ ವೇಗವನ್ನು ಕೂಡ ತಗ್ಗಿಸುತ್ತದೆ. ಅತಿಯಾದ ಹುಳಿ ರಸಸಾರದಿಂದ ಮಣ್ಣಿನ ದೈನಂದಿನ ಜೈವಿಕ ಕ್ರಿಯೆಗಳು ಏರುಪೇರಾಗುವುದೇ ಅಲ್ಲದೆ ಶಿಲೀಂಧ್ರ ಹಾಗೂ ರೋಗಬಾಧೆಗಳು ಹೆಚ್ಚಾಗ್ತವೆ. ಸೂಕ್ಷ್ಮ ಜೀವಾಣುಗಳ ಚಟುವಟಿಕೆ ಕಡಿಮೆಯಾಗುವುದರಿಂದ ಸಾವಯವ ವಸ್ತುಗಳು ಸರಿಯಾಗಿ ಕಳೆಯದೆ ಕೆಲವೊಂದು ಪೋಷಕಾಂಶಗಳು ಬಿಡುಗಡೆ ಆಗುವುದಿಲ್ಲ. ಹುಳಿ ಅಂಶದ ತೀವ್ರತೆಯು ಹೆಚ್ಚಾಗಿದ್ದಲ್ಲಿ ಹೆಚ್ಚಿನ ಜಲಜನಕದ ಧಾತುವಿನಿಂದ ಬೇರಿನ ಬೆಳವಣಿಗೆ ಕುಂಠಿತಗೊಳ್ಳುತ್ತದೆ. ಬಿತ್ತನೆ ಮಾಡಿದ ಬೀಜಗಳು ಉತ್ತಮವಾಗಿ ಮೊಳಕೆ ಬರುವುದಿಲ್ಲ ಹಾಗೂ ನಾಟಿ ಮಾಡಿದ ಸಸ್ಯಗಳು ಕೂಡ ಸರಿಯಾಗಿ ಬೆಳೆಯುವುದಿಲ್ಲ. ಜಂಬಿಟ್ಟಿಗೆ ಮಣ್ಣಿನ ಭತ್ತದ ಗದ್ದೆಗಳಲ್ಲಿ ಅಲ್ಯೂಮಿನಿಯಂ, ಮ್ಯಾಂಗನೀಸ್ ಮತ್ತು ಕಬ್ಬಿಣದ ಕರಗುವಿಕೆ ಹೆಚ್ಚಾಗಿ ಬೆಳೆಯುವ ಪೈರಿಗೂ ನಂಜನ್ನುಂಟು ಮಾಡುತ್ತದೆ. ಬೇಳೆಕಾಳು ವರ್ಗಕ್ಕೆ ಸೇರಿದ ಬೆಳೆಗಳ ಸಾರ್ವಜನಿಕ ಸ್ಥಿರೀಕರಣದ ಮೇಲೆ ದುಷ್ಪರಿಣಾಮಗಳು ಉಂಟಾಗ್ತವೆ. ಹುಳಿ ಮಣ್ಣಿನ ನಿರ್ವಹಣೆಯ ಬಗ್ಗೆ ಹೇಳುವುದಿದ್ರೆ ಹುಳಿ ಮಣ್ಣಿನಲ್ಲಿ ಹೆಚ್ಚಾಗಿರುವ ಕಬ್ಬಿಣ ಮತ್ತು ಅಲ್ಯೂಮಿನಿಯಂ ಧಾತುಗಳು ರಸಗೊಬ್ಬರದ ರಂಜಕದೊಡನೆ ಬೆರೆದು ನೀರಿನಲ್ಲಿ ಕರಗದ ಅಲ್ಯೂಮಿನಿಯಂ ಅಥವಾ ಕಬ್ಬಿಣದ ಫಾಸ್ಫೇಟ್ ಆಗಿ ರೂಪಾಂತರಗೊಳ್ಳುತ್ತವೆ. ಹಾಗಾಗಿ ಬೆಳೆಗಳಿಗೆ ರಂಜಕವು ಲಭ್ಯವಾಗುವುದಿಲ್ಲ. ಇದೇ ಕಾರಣಕ್ಕಾಗಿ ರಂಜಕದ ರಸಗೊಬ್ಬರಗಳಾದ 20-20-0-13, DAP 10-26-26 ಮುಂತಾದ ಸುಲಭವಾಗಿ ಕರಗುವ ರಸಗೊಬ್ಬರಗಳನ್ನು ಹುಳಿ ಮಣ್ಣಿಗೆ ಸೇರಿಸಬಾರದು. ಇದಕ್ಕೆ ಬದಲಾಗಿ ಶಿಲಾರಂಜಕ ಅಥವಾ ರಾಕ್ ಫಾಸ್ಫೇಟ್ ಅನ್ನು ರೈತರು ಬಳಸಿ ಉತ್ತಮ ಇಳುವರಿಯನ್ನು ಪಡೆಯಬಹುದು. ಇದರ ಜೊತೆಗೆ ಮಣ್ಣಿನಲ್ಲಿರುವಂತಹ ಕ್ಯಾಲ್ಸಿಯಂ ಅಂಶದ ಕೊರತೆಯನ್ನು ಸ್ವಲ್ಪ ಪ್ರಮಾಣದಲ್ಲಿ ಶಿಲಾರಂಜಕದ ಬಳಕೆಯಿಂದ ಪೂರೈಸಬಹುದು. ರಂಜಕವಿರುವ ಕಾಂಪ್ಲೆಕ್ಸ್ ಗೊಬ್ಬರ ಬಳಸಲು ಇಚ್ಛಿಸುವಂತಹ ರೈತರು ಮೊದಲು ಹುಳಿ ಮಣ್ಣನ್ನು ಸುಣ್ಣದ ಮೂಲಕ ಹದಗೊಳಿಸುವ ಕ್ರಮವನ್ನು ಕೈಗೊಳ್ಳಬೇಕಾಗ್ತದೆ. ಸುಣ್ಣದ ಬಳಕೆಯಿಂದ ಮಣ್ಣಿನ ಹುಳಿ ರಸಸಾರವನ್ನು ನಿವಾರಿಸಬಹುದೇ ಅಲ್ಲದೆ ಬೆಳೆಗೆ ಅವಶ್ಯ ಇರುವಂತಹ ಕ್ಯಾಲ್ಸಿಯಂ ಮತ್ತು ಮೆಗ್ನೀಷಿಯಂ ಇದನ್ನು ಕೂಡ ಪೂರೈಸಿದಂತಾಗ್ತದೆ. ಸುಣ್ಣದ ಪ್ರಮಾಣವನ್ನು ಮಣ್ಣಿನ ಆಮ್ಲೀಯತೆ, ರಸ

0: ರಸಸಾರ ಹಾಗೂ ನಿರ್ದಿಷ್ಟ ಮಟ್ಟಕ್ಕೆ ಏರಿಸಬೇಕಾದ ಮಣ್ಣಿನ ರಸಸಾರದ ಮೇಲೆ ನಿರ್ಧರಿಸಲಾಗುತ್ತದೆ. ಸುಣ್ಣದ ಪ್ರಮಾಣವನ್ನು ಮಣ್ಣು ಪರೀಕ್ಷೆಯ ಆಧಾರದ ಮೇಲೆ ಶಿಫಾರಸು ಮಾಡಿದ ಪ್ರಮಾಣದಲ್ಲಿ ಮಾತ್ರ ಹಾಕಬೇಕು. ಮಣ್ಣಿನ ಆಮ್ಲತೆಯನ್ನು ನಿವಾರಿಸುವುದಕ್ಕೆ ಸುಣ್ಣವಿರುವ ಪದಾರ್ಥಗಳಾದ ಕ್ಷಾರ ಸುಣ್ಣ ಅಥವಾ ಕ್ಯಾಲ್ಸಿಯಂ ಕಾರ್ಬೊನೇಟ್, ಸುಟ್ಟ ಸುಣ್ಣ ಅಥವಾ ಕ್ಯಾಲ್ಸಿಯಂ ಆಕ್ಸೈಡ್, ನೀರು ಬೆರೆಸಿದ ಸುಣ್ಣ ಅಥವಾ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್, ಡೊಲೊಮೈಟ್ ಸುಣ್ಣ ಅಥವಾ ಕ್ಯಾಲ್ಸಿಯಂ ಮೆಗ್ನೀಷಿಯಂ ಕಾರ್ಬೊನೇಟ್, ಕಾಗದ ಕಾರ್ಖಾನೆಯ ರೊಜ್ಜು ಅಥವಾ ಸ್ಲಜ್ ಹಾಗೂ ಉಕ್ಕು ಕಾರ್ಖಾನೆಯ ಕಿಟ್ಟ ಅಥವಾ ಬೇಸಿಕ್ ಸ್ಲ್ಯಾಗ್, ಇವುಗಳನ್ನು ಬಳಸಬಹುದು. ಆದರೆ ರೈತರು ಸುಣ್ಣವನ್ನು ಸ್ಥಳೀಯವಾಗಿ ಮಾರುಕಟ್ಟೆಯಲ್ಲಿ ಲಭ್ಯತೆ ಮತ್ತು ಸೂಕ್ತ ದರದಲ್ಲಿ ದೊರೆಯುವುದನ್ನು ಆಯ್ಕೆ ಮಾಡಿಕೊಳ್ಳಬೇಕು. ಬಳಸುವಂತಹ ಸಂದರ್ಭದಲ್ಲಿ ಸುಣ್ಣದ ಅಂಶವನ್ನು ಆಧಾರವಾಗಿ ಇಟ್ಟುಕೊಂಡು ಬಳಸಬೇಕು. ವಿವಿಧ ಸುಣ್ಣ ಪದಾರ್ಥಗಳ ತಟಸ್ಥಗೊಳಿಸುವ ಸಾಮರ್ಥ್ಯ ಹಾಗೂ ಪ್ರತಿ 100 ಕಿಲೋಗ್ರಾಂ ಕ್ಷಾರ ಸುಣ್ಣಕ್ಕೆ ಸರಿಸಮನಾಗಿ ಬಳಸಬೇಕಾಗಿರುವಂತಹ ವಿವಿಧ ಸುಣ್ಣ ಪದಾರ್ಥಗಳ ಪ್ರಮಾಣವನ್ನು ಈ ರೀತಿಯಾಗಿ ಹೇಳಬಹುದು. ಸುಟ್ಟ ಸುಣ್ಣ ಪ್ರತಿ 100 ಕಿಲೋ ಕ್ಯಾಲ್ಸಿಯಂ ಕಾರ್ಬೊನೇಟ್ ಬದಲು ಪೂರೈಸಬೇಕಾದಂತಹ ಸುಟ್ಟ ಸುಣ್ಣದ ಪ್ರಮಾಣ ಸುಮಾರು 56 ಕಿಲೋದಷ್ಟಿದೆ. ನೀರು ಬೆರೆಸಿದ ಸುಣ್ಣ ಅಥವಾ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಸುಮಾರು 74 ಕಿಲೋಗ್ರಾಂ, ಡೊಲೊಮೈಟ್ ಸುಣ್ಣವಾದರೆ 92 ಕಿಲೋಗ್ರಾಂ, ಕ್ಷಾರ ಸುಣ್ಣ ಅಥವಾ ಕ್ಯಾಲ್ಸಿಯಂ ಕಾರ್ಬೊನೇಟ್ 100 ಕಿಲೋಗ್ರಾಂ. ಹುಳಿಮಣ್ಣನ್ನು ಹದಗೊಳಿಸುವುದಕ್ಕೆ ಸುಣ್ಣವನ್ನು ಬಿತ್ತನೆಗಿಂತ ಅಥವಾ ನಾಟಿಗಿಂತ 3-4 ವಾರಗಳ ಮುಂಚಿತವಾಗಿ ಮಣ್ಣಿನಲ್ಲಿ ತೇವಾಂಶ ಇರುವಾಗ ಸುಣ್ಣದ ನುಣ್ಣನೆ ಪುಡಿಯನ್ನು ಎರಚಿ 2-3 ದಿವಸಗಳ ನಂತರ ಉಳುಮೆ ಮಾಡಿ ಮಣ್ಣಿಗೆ ಚೆನ್ನಾಗಿ ಸೇರಿಸಬೇಕು. ಮುಂಗಾರಿನ ಮೊದಲಿನ 2-3 ಮಳೆಯ ನಂತರ ಅಥವಾ ಹಿಂಗಾರಿನ ಕೊನೆಯ ಹಂತವೂ ಕೂಡ ಸುಣ್ಣವನ್ನು ಹಾಕುವುದಕ್ಕೆ ಸೂಕ್ತವಾದಂತಹ ಸಮಯವಾಗಿದೆ. ನೀರಾವರಿ ಇರುವಂತಹ ರೈತರು ಡಿಸೆಂಬರ್ನಿಂದ ಏಪ್ರಿಲ್ವರೆಗೂ ಸುಣ್ಣವನ್ನು ಹಾಕಬಹುದು. 2 ಅಥವಾ 2ಕ್ಕಿಂತ ಹೆಚ್ಚು ಬೆಳೆಗಳನ್ನು ಸರದಿ ಪದ್ಧತಿಯಲ್ಲಿ ಬೆಳೆಸುವುದಾದರೆ ಯಾವ ಬೆಳೆಗೆ ಸುಣ್ಣದ ಅವಶ್ಯಕತೆ ಅಧಿಕವಾಗಿ ಬೇಕಾಗ್ತದೆಯೋ ಆ ಬೆಳೆಯನ್ನು ಲಕ್ಷ್ಯವಾಗಿ ಇಟ್ಟುಕೊಂಡು ಅದನ್ನು ಬಿತ್ತುವ 2-3 ವಾರ ಮುಂಚಿತವಾಗಿ ಸುಣ್ಣವನ್ನು ಕೊಡಬೇಕು. ಕೆಲವೊಂದು ರೈತರಲ್ಲಿ ಕಪ್ಪೆ ಚಿಪ್ಪಿನ ಸುಣ್ಣವು ಉತ್ತಮ ಎನ್ನುವಂತಹ ತಪ್ಪು ಕಲ್ಪನೆ ಇರುತ್ತದೆ. ಸುಣ್ಣವು ಕೇವಲ ಬಿಳಿ ಮಾತ್ರವಲ್ಲದೆ ಕಪ್ಪು, ಕೆಂಪು, ಕಂದು, ಬೂದು ಬಣ್ಣದ ಸುಣ್ಣವು ಮಾರುಕಟ್ಟೆಯಲ್ಲಿ ದೊರೆಯುತ್ತದೆ. ಇವುಗಳಲ್ಲಿ ಸುಣ್ಣದ ಪ್ರಮಾಣದಲ್ಲಿ ಹೆಚ್ಚಿನ ದೋಷ ಏನೂ ಇರುವುದಿಲ್ಲ. ಹಾಗಾಗಿ ಸಾಮಾನ್ಯ ಕೃಷಿ ಸುಣ್ಣವನ್ನು ಬಳಸಿ ಕಡಿಮೆ ಖರ್ಚಿನಲ್ಲಿ ಹೆಚ್ಚು ಉಪಯೋಗವನ್ನು ಪಡ್ಕೊಳ್ಬಹುದು. ಮಣ್ಣು ಪರೀಕ್ಷೆ ಹಾಗೂ ಸುಣ್ಣ ಪರೀಕ್ಷೆ ಮಾಡದೆ ಹೆಚ್ಚು ಪ್ರಮಾಣದಲ್ಲಿ ಸುಣ್ಣವನ್ನು ಸೇರಿಸಿದಲ್ಲಿ ಮಣ್ಣಿನ ರಸಸಾರವು ಅತಿ ಹೆಚ್ಚಾಗಿ ಲಘು ಪೋಷಕಾಂಶಗಳು ಹಾಗೂ ರಂಜಕದ ಕೊರತೆಯಿಂದ ಬೆಳೆಯಲ್ಲಿ ನಷ್ಟ ಉಂಟಾಗುವಂತಹ ಸಾಧ್ಯತೆ ಕೂಡ ಇರ್ತದೆ.
1: ಕೃಷಿ ಮಾಹಿತಿ ಕೇಳಿದಿರಿ. ಇದೀಗ ಜನಪದ ಸಂಗೀತ.

0: ಇದೀಗ ವಾಣಿಜ್ಯ ಪ್ರಕಟಣೆ.
1: ವಿಡಿಯೋ ಲೈಕ್ ಮಾಡಲು ಹಣ ಸಿಗುತ್ತಾ? ಎಷ್ಟು ಸುಲಭ! ಸಿಕ್ಬಿದ್ರು.
2: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ. ಆರ್ಬಿಐ ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ.
0: ಲಕ್ಷ್ಮಮ್ಮ ಈರಪ್ಪ, ಕಣಕನ್ನವರ್ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಪದಗಳನ್ನು ಕೇಳುತ್ತಿದ್ದೀರಿ.

ಬಸವಣ್ಣರ ಮನೆಯ ಸ್ಯಾರ.

ಆಕಾಶವಾಣಿ ಕಾರವಾರ. ಇನ್ನು ಮುಂದೆ ಮೊದಲಿಗೆ ಪ್ರಕಟಣೆ, ನಂತರ 7:35 ಕ್ಕೆ ಕನ್ನಡದಲ್ಲಿ ವಾರ್ತೆಗಳು. ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ

0: ಜೀವನವೆಂಬುದು ಒಂದು ನಾಣ್ಯವಿದ್ದಂತೆ,
1: ಅದನ್ನು ನಮಗಿಷ್ಟ ಬಂದ ರೀತಿಯಲ್ಲಿ ವೆಚ್ಚ ಮಾಡಬಹುದು,
0: ಆದರೆ ಬಳಸುವ ಅವಕಾಶ ಇರುವುದು ಒಂದು ಬಾರಿ ಮಾತ್ರ.
1: ಹಾಗಾಗಿ ಬದುಕನ್ನ ಮೌಲ್ಯಯುತವನ್ನಾಗಿಸುವಲ್ಲಿ ಶ್ರಮಿಸೋಣ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ಸೋಮನಾಥ ದೇಗುಲ ಭಾರತದ ನಾಗರಿಕತೆಯ ಧೈರ್ಯ ಮತ್ತು ಭಕ್ತಿಯ ಸಂಕೇತ, ಪ್ರಧಾನಿ ನರೇಂದ್ರ ಮೋದಿ. ರಕ್ಷಣಾ ಸಚಿವರ ಅಧ್ಯಕ್ಷತೆಯಲ್ಲಿ ಅನೌಪಚಾರಿಕ ಸಚಿವರ ಗುಂಪು ಸಭೆ, ಪಶ್ಚಿಮ ಏಷ್ಯಾದಲ್ಲಿನ ಪರಿಸ್ಥಿತಿ ಮೇಲ್ವಿಚಾರಣೆ. ನವದೆಹಲಿಯಲ್ಲಿ ತಡರಹಿತ ಟೋಲ್ ಸಂಗ್ರಹ ವ್ಯವಸ್ಥೆ ಉದ್ಘಾಟಿಸಿದ ಕೇಂದ್ರ ಸಚಿವ ನಿತಿನ್ ಗಡ್ಕರಿ. ಪ್ರಧಾನಿ ಅವರ 7 ಪ್ರಮುಖ ಮನವಿಗಳನ್ನು ಪಾಲಿಸುವಂತೆ ಕೇಂದ್ರ ಸಚಿವ ಜಿತೇಂದ್ರ ಸಿಂಗ್ ಕರೆ. ಐಸಿಸಿ ಪುರುಷರ ಏಕದಿನ ಕ್ರಿಕೆಟ್ ರ್ಯಾಂಕಿಂಗ್: 1 ಅಂಕ ಇಳಿಕೆ ನಂತರವೂ ಅಗ್ರಸ್ಥಾನದಲ್ಲಿ ಭಾರತ ಮುಂದುವರಿಕೆ. ವಾರ್ತೆಗಳ ವಿವರ: ಗುಜರಾತ್ನ ಪುನರ್ ನಿರ್ಮಿತ ಸೋಮನಾಥ ದೇಗುಲದ ಉದ್ಘಾಟನೆಯ 75 ವರ್ಷಗಳ ಸ್ಮರಣಾರ್ಥವಾಗಿ ಹಮ್ಮಿಕೊಳ್ಳಲಾಗಿದ್ದಂತಹ ಸೋಮನಾಥ ಅಮೃತ ಮಹೋತ್ಸವದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಇಂದು ಭಾಗಿಯಾಗಿದ್ದರು. ಸೋಮನಾಥ ದೇಗುಲವು ಭಾರತದ ನಾಗರಿಕತೆಯ ಧೈರ್ಯ ಮತ್ತು ಅವಿರತ ಭಕ್ತಿಯ ಸಂಕೇತವಾಗಿ ಅಚಲವಾಗಿ ನಿಂತಿದೆ ಎಂದು ಅವರು ಶ್ಲಾಘಿಸಿದರು. ಪವಿತ್ರ ದೇವಾಲಯದ ಮೇಲೆ ಹಾರಾಡುತ್ತಿರುವಂತಹ ಧ್ವಜವು ಭಾರತೀಯರ ನಂಬಿಕೆಯ ವಿಜಯದ ಸಂಕೇತ ಮಾತ್ರವಲ್ಲದೆ ಕೋಟ್ಯಂತರ ಭಾರತೀಯರ ಸಾಮೂಹಿಕ ಪ್ರಜ್ಞೆಯ ದಿವ್ಯ ಘೋಷಣೆಯಾಗಿದೆ ಹಾಗೂ ಇದು ದೇಶದ ಗೌರವವನ್ನು ಸಾರುತ್ತಾ ಪ್ರತಿಯೊಬ್ಬ ನಾಗರಿಕನಿಗೂ ಪ್ರೇರಣೆಯಾಗಲಿದೆ ಎಂದು ಅವರು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿದ್ದಾರೆ. ಸೋಮನಾಥ ದೇಗುಲದ ಐತಿಹಾಸಿಕ ಮಹತ್ವವನ್ನು ಸ್ಮರಿಸಿದ ಪ್ರಧಾನಿಗಳು, 1000 ವರ್ಷಗಳ ಹಿಂದೆ ಆರಂಭವಾದ ಸರಣಿ ದಾಳಿಗಳು ಭಾರತದ ಅಸ್ಮಿತೆಯನ್ನು ನಾಶ ಮಾಡುತ್ತವೆ ಎಂದು ದಾಳಿಕೋರರು ಭಾವಿಸಿದ್ದರು, ಆದರೆ ಅವರ ಆಲೋಚನೆ ತಪ್ಪಾಗಿತ್ತು ಎಂದು ನುಡಿದಿದ್ದಾರೆ. ಗುಜರಾತ್ನ ವಡೋದರದಲ್ಲಿಂದು ಪ್ರಧಾನಿ ನರೇಂದ್ರ ಮೋದಿಯವರು ಸರ್ದಾರ್ ಧಾಮ್ ವಿದ್ಯಾರ್ಥಿ ನಿಲಯವನ್ನು ಉದ್ಘಾಟಿಸಿದರು.

0: ಈ ಯೋಜನೆಯು 1,000 ಹುಡುಗಿಯರು ಮತ್ತು 1,000 ಹುಡುಗರಿಗೆ ಹಾಸ್ಟೆಲ್ ಸೌಲಭ್ಯಗಳನ್ನು ಒದಗಿಸಲಿದೆ. ಜೊತೆಗೆ ಊಟದ ಹಾಲ್, ಗ್ರಂಥಾಲಯ ಮತ್ತು ಸಭಾಂಗಣದಂತಹ ಸೌಲಭ್ಯಗಳನ್ನು ಒಳಗೊಂಡಿದೆ. ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅಧ್ಯಕ್ಷತೆಯಲ್ಲಿ ಇಂದು ಪಶ್ಚಿಮ ಏಷ್ಯಾದಲ್ಲಿನ ಪರಿಸ್ಥಿತಿಯನ್ನು ಮೇಲ್ವಿಚಾರಣೆ ಮಾಡಲು ರಚಿಸಲಾದಂತಹ ಅನೌಪಚಾರಿಕ ಸಚಿವರ ಗುಂಪು ಸಭೆ ನಡೆಯಿತು. ಸಭೆಯ ವೇಳೆ ದೇಶದಲ್ಲಿ ಪೆಟ್ರೋಲಿಯಂ ಉತ್ಪನ್ನಗಳ ಕೊರತೆ ಇಲ್ಲ ಎಂದು ಸ್ಪಷ್ಟಪಡಿಸಿದ ಸರ್ಕಾರ, ಭಾರತ 60 ದಿನಗಳ ಕಚ್ಚಾ ತೈಲ ಮತ್ತು 45 ದಿನಗಳ ಎಲ್ಪಿಜಿ ದಾಸ್ತಾನನ್ನು ಹೊಂದಿದ್ದು 703 ಶತಕೋಟಿ ಡಾಲರ್ ವಿದೇಶಿ ವಿನಿಮಯ ಮೀಸಲಿನ ಜೊತೆಗೆ ಸುಭದ್ರವಾಗಿದೆ ಎಂದು ತಿಳಿಸಲಾಗಿದೆ. ಜಾಗತಿಕ ಅನಿಶ್ಚಿತತೆಯ ನಡುವೆಯೂ ದೇಶದಲ್ಲಿ ತೈಲ ಬೆಲೆಗಳು ಸ್ಥಿರವಾಗಿದ್ದು ಜನರು ಗಾಬರಿಯಿಂದ ಹೆಚ್ಚಿನ ಇಂಧನ ಖರೀದಿ ಮಾಡುವ ಅಗತ್ಯವಿಲ್ಲ ಎಂದು ಭರವಸೆ ನೀಡಲಾಗಿದೆ. ಇದೇ ವೇಳೆ ಇಂಧನ ಮತ್ತು ವಿದೇಶಿ ವಿನಿಮಯ ಉಳಿಸುವ ನಿಟ್ಟನಲ್ಲಿ ಪ್ರಧಾನಮಂತ್ರಿಯವರ ಮನವಿಗಳನ್ನು ಜಾರಿಗೆ ತರಲು ಸಚಿವರು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಸಭೆಯಲ್ಲಿ ಕೇಂದ್ರ ಸಚಿವರಾದ ಜೆಪಿ ನಡ್ಡಾ, ಹರ್ದೀಪ್ ಸಿಂಗ್ ಪುರಿ, ಸರ್ಬಾನಂದ ಸೋನೋವಾಲ್, ಕಿರಣ್ ರಿಜಿಜು, ಡಾ ಜಿತೇಂದ್ರ ಸಿಂಗ್ ಹಾಗೂ ಕೆ ರಾಮಮೋಹನ್ ನಾಯ್ಡು ಪಾಲ್ಗೊಂಡಿದ್ದರು. ತಂತ್ರಜ್ಞಾನ ಆಧಾರಿತ ಹೆದ್ದಾರಿ ನಿರ್ವಹಣೆಯ ನೂತನ ಯುಗಕ್ಕೆ ಭಾರತ ಕಾಲಿಟ್ಟಿದೆ ಎಂದು ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ತಿಳಿಸಿದ್ದಾರೆ. ನವದೆಹಲಿಯ ಮುಂಡ್ಕಾ ಬಕರ್ವಾಲಾ ಟೋಲ್ ಪ್ಲಾಜಾದಲ್ಲಿ ಇಂದು ಮಲ್ಟಿ ಲೇನ್ ಫ್ರೀ ಫ್ಲೋ MLFF ಎಂಬ ಬ್ಯಾರಿಯರ್ ರಹಿತ ಟೋಲ್ ಸಂಗ್ರಹ ವ್ಯವಸ್ಥೆಯನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಈ ನೂತನ ವ್ಯವಸ್ಥೆಯು ಟೋಲ್ ಪ್ಲಾಜಾಗಳಲ್ಲಿನ ದೀರ್ಘ ಕಾಯುವಿಕೆಯನ್ನು ಕೊನೆಗೊಳಿಸುವುದು ಅಲ್ಲದೆ ಇಂಧನ ವ್ಯರ್ಥ, ಮಾಲಿನ್ಯ ಮತ್ತು ಪ್ರಮಾಣದ ವಿಳಂಬವನ್ನು ಗಣನೀಯವಾಗಿ ಕಡಿಮೆ ಮಾಡಲಿದೆ ಎಂದು ತಿಳಿಸಿದ್ದಾರೆ. ಈ ಯೋಜನೆಯಿಂದಾಗಿ ವಾರ್ಷಿಕವಾಗಿ 285 ಕೋಟಿ ರೂಪಾಯಿ ಮೌಲ್ಯದ ಇಂಧನ ಉಳಿತಾಯವಾಗಲಿದ್ದು ಸುಮಾರು 81,000 ಟನ್ ಇಂಗಾಲದ ಡೈಆಕ್ಸೈಡ್ ಹೊರಸೂಸುವಿಕೆಯನ್ನು ತಗ್ಗಿಸಬಹುದಾಗಿದೆ. MLFF ವ್ಯವಸ್ಥೆಯು ಫಾಸ್ಟ್ ಟ್ಯಾಗ್, ಸ್ವಯಂಚಾಲಿತ ನಂಬರ್ ಪ್ಲೇಟ್ ಗುರುತಿಸುವಿಕೆ ತಂತ್ರಜ್ಞಾನ ಮತ್ತು ಕೃತಕ ಬುದ್ದಿಮತ್ತೆ ಆಧಾರಿತ ಕ್ಯಾಮೆರಾಗಳನ್ನು ಬಳಸಿಕೊಂಡು ವಾಹನಗಳು ನಿಲ್ಲದೆಯೇ ಟೋಲ್ ಸಂಗ್ರಹಿಸಲು ಅನುವು ಮಾಡಿಕೊಡುತ್ತದೆ. ವಾಹನ ಸವಾರರು ಗಂಟೆಗೆ 100 ಕಿಲೋಮೀಟರ್ ವೇಗದಲ್ಲಿ ಸಾಗುತ್ತಿದ್ದರೂ ಟೋಲ್ ಮೊತ್ತವು ಸ್ವಯಂಚಾಲಿತವಾಗಿ ಕಡಿತಗೊಳ್ಳಲಿದೆ ಎಂದು ಮಾಹಿತಿ ನೀಡಿದ್ದಾರೆ. ಸುಂಕ ಸಂಗ್ರಹಣೆಯ ಕಾರ್ಯಾಚರಣಾ ವೆಚ್ಚ ಈ ಹಿಂದೆ 15%. ಈ ನೂತನ ವ್ಯವಸ್ಥೆಯಿಂದಾಗಿ ಅದು 3-4% ಇಳಿಕೆಯಾಗಲಿದೆ. ಇದರಿಂದ ಸರ್ಕಾರಕ್ಕೆ ವಾರ್ಷಿಕ 6,000-7,000 ಕೋಟಿ ರೂಪಾಯಿಗಳಷ್ಟು ಉಳಿತಾಯವಾಗಲಿದೆ ಎಂದು ಸಚಿವರು ತಿಳಿಸಿದ್ದಾರೆ. ವನ್ಯಜೀವಿಗಳ ಆವಾಸ ಸ್ಥಾನ ಮರುಸ್ಥಾಪನೆ, ತಂತ್ರಜ್ಞಾನ ಚಾಲಿತ ಮೇಲ್ವಿಚಾರಣೆ ಮತ್ತು ದೊಡ್ಡ ಬೆಕ್ಕುಗಳ ಸಮುದಾಯ ಆಧಾರಿತ ಸಂರಕ್ಷಣೆಗಾಗಿ ಕಾರ್ಪೊರೇಟ್ ನಿಧಿಯ ಅಗತ್ಯವಿದೆ ಎಂದು ಕೇಂದ್ರ ಅರಣ್ಯ ಮತ್ತು ಪರಿಸರ ಸಚಿವ ಭೂಪೇಂದ್ರ ಯಾದವ್ ಹೇಳಿದ್ದಾರೆ. ನವದೆಹಲಿಯಲ್ಲಿಂದು ಸಿಐಐ ವಾರ್ಷಿಕ ವ್ಯಾಪಾರ ಶೃಂಗಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಪ್ರಮುಖವಾಗಿ ಹುಲಿ, ಸಿಂಹ, ಚಿರತೆ ಸೇರಿದಂತೆ 7 ಪ್ರಮುಖ ದೊಡ್ಡ ಬೆಕ್ಕುಗಳ ರಕ್ಷಣೆಗಾಗಿ ಉದ್ಯಮ ನಾಯಕರು ಸಕ್ರಿಯವಾಗಿ ಬೆಂಬಲ ನೀಡಬೇಕು ಎಂದು ಕರೆ ನೀಡಿದ್ದಾರೆ. ಅಂತಾರಾಷ್ಟೀಯ ದೊಡ್ಡ ಬೆಕ್ಕುಗಳ ಒಕ್ಕೂಟದ ಅಡಿ ಮುಂದಿನ ತಿಂಗಳ 1 ಮತ್ತು 2ರಂದು ನವದೆಹಲಿಯಲ್ಲಿ ಮೊಟ್ಟ ಮೊದಲ ಅಂತಾರಾಷ್ಟೀಯ ದೊಡ್ಡ ಬೆಕ್ಕುಗಳ ಶೃಂಗಸಭೆಯನ್ನು ಭಾರತ ಆಯೋಜನೆ ಮಾಡಲಿದೆ ಎಂದು ಅವರು ಈ ಸಂದರ್ಭದಲ್ಲಿ ಮಾಹಿತಿ ಹಂಚಿಕೊಂಡಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಪ್ರಧಾನಿ ನರೇಂದ್ರ ಮೋದಿಯವರ 7 ಪ್ರಮುಖ ಮನವಿಗಳನ್ನು ಪಾಲಿಸುವಂತೆ ಜನತೆಗೆ ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್ ಕರೆ ನೀಡಿದ್ದಾರೆ. ನವದೆಹಲಿಯಲ್ಲಿ ನಡೆದಂತಹ ರಾಷ್ಟೀಯ ತಂತ್ರಜ್ಞಾನ ದಿನಾಚರಣೆಯಲ್ಲಿ ಮಾತನಾಡುತ್ತಾ 1998ರ ಪೋಖ್ರಾನ್ ಪರಮಾಣು ಪರೀಕ್ಷೆಯ ಸಾಧನೆಯನ್ನು ಸ್ಮರಿಸಿದ ಅವರು, ಕಳೆದ ದಶಕದಲ್ಲಿ ಭಾರತದ ರಕ್ಷಣಾ ಉತ್ಪಾದನೆ 124 ಪಟ್ಟು ಮತ್ತು ರಫ್ತು 34 ಪಟ್ಟು ಹೆಚ್ಚಿದೆ ಎಂದು ತಿಳಿಸಿದ್ದಾರೆ. ದೇಶದ ನವೋದ್ಯಮಗಳ ಸಂಖ್ಯೆ 2 ಲಕ್ಷ ದಾಟಿದ್ದು ಜಾಗತಿಕವಾಗಿ ಭಾರತ 3ನೇ ಸ್ಥಾನದಲ್ಲಿದೆ ಎಂದು ಅವರು ಶ್ಲಾಘಿಸಿದ್ದಾರೆ. ಮುಖ್ಯ ವೈಜ್ಞಾನಿಕ ಸಲಹೆಗಾರ ಪ್ರೊಫೆಸರ್ ಅಜಯ್ ಕುಮಾರ್ ಸೂದ್ ಮಾತನಾಡಿ, ಪೋಖ್ರಾನ್ ಸಾಧನೆಯು ಭಾರತದ ವೈಜ್ಞಾನಿಕ ಸ್ವಾವಲಂಬನೆಯ ಸಂಕೇತ ಎಂದು ಹೇಳಿದ್ದಾರೆ. ರಾಷ್ಟದ ಹಿತದೃಷ್ಟಿಯಿಂದ ಪ್ರಧಾನಿ ನರೇಂದ್ರ ಮೋದಿಯವರು ನಿನ್ನೆ 7 ಮನವಿಗಳನ್ನು ಮಾಡಿದ್ದಾರೆ. ಸಾಧ್ಯವಿರುವ ಕಡೆಗಳಲ್ಲಿ ಮನೆಯಿಂದನೇ ಕೆಲಸ ಮಾಡುವಂತಹದ್ದು, 1 ವರ್ಷದವರೆಗೆ ಚಿನ್ನದ ಖರೀದಿ ಮತ್ತು ವಿದೇಶಿ ಪ್ರವಾಸಗಳನ್ನು ಕೈಬಿಡುವುದು ಮತ್ತು ಪೆಟ್ರೋಲ್ ಡೀಸೆಲ್ ಉಳಿತಾಯಕ್ಕಾಗಿ ಸಾರ್ವಜನಿಕ ಸಾರಿಗೆಯನ್ನು ಬಳಸುವಂತೆ ಅವರು ತಿಳಿಸಿದ್ದಾರೆ. ಅಡುಗೆ ಎಣ್ಣೆಯ ಬಳಕೆಯನ್ನು ಮಿತಗೊಳಿಸುವುದು, ರಾಸಾಯನಿಕ ಮುಕ್ತ ನೈಸರ್ಗಿಕ ಕೃಷಿಗೆ ಒತ್ತು ನೀಡುವುದು ಮತ್ತು ವಿದೇಶಿ ಬ್ರ್ಯಾಂಡ್ಗಳ ಬದಲು ಸ್ವದೇಶಿ ವಸ್ತುಗಳನ್ನು

0: ಬಳಸಲು ಪ್ರಧಾನಿ ವಿನಂತಿಸಿದ್ದಾರೆ. ದೇಶದ ಔಷಧೀಯ ಮತ್ತು ಜೈವಿಕ ತಂತ್ರಜ್ಞಾನ ಕ್ಷೇತ್ರಗಳನ್ನು ಬಲಪಡಿಸುವಲ್ಲಿ ಸಂಶೋಧನೆ ಮತ್ತು ನಾವೀನ್ಯತೆಯ ಪಾತ್ರ ಪ್ರಮುಖವಾಗಿದೆ ಎಂದು ಕೇಂದ್ರ ಮೀನುಗಾರಿಕೆ, ಪಶುಸಂಗೋಪನೆ, ಡೈರಿ ಮತ್ತು ಪಂಚಾಯತ್ ರಾಜ್ ಸಚಿವ ರಾಜೀವ್ ರಂಜನ್ ಸಿಂಗ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ನಡೆದಂತಹ ಪ್ರಯೋಗಾಲಯ ಪ್ರಾಣಿಗಳ ಕಲ್ಯಾಣ ನೀತಿಗಳು ಮತ್ತು ಉತ್ತಮ ಅಭ್ಯಾಸಗಳು ಕುರಿತ ರಾಷ್ಟೀಯ ಸಮ್ಮೇಳನವನ್ನು ಉದ್ದೇಶಿಸಿ ಮಾತನಾಡಿದ ಸಚಿವರು, ವೈಜ್ಞಾನಿಕ ಪ್ರಯೋಗಗಳಲ್ಲಿ ಬಳಸುವ ಪ್ರಾಣಿಗಳೊಂದಿಗೆ ಮಾನವೀಯತೆಯಿಂದ ವರ್ತಿಸುವುದು ಅತ್ಯಗತ್ಯವಾಗಿದೆ. ವಿಶ್ವವಿದ್ಯಾನಿಲಯಗಳು, ಆಸ್ಪತ್ರೆಗಳು ಮತ್ತು ಸಂಶೋಧನಾ ಸಂಸ್ಥೆಗಳಲ್ಲಿ ಪ್ರಾಣಿಗಳ ಮೇಲಿನ ಪ್ರಯೋಗಗಳನ್ನು ಮೇಲ್ವಿಚಾರಣೆ ಮಾಡುವಲ್ಲಿ ಪ್ರಾಣಿಗಳ ಮೇಲಿನ ಪ್ರಯೋಗಗಳ ನಿಯಂತ್ರಣ ಮತ್ತು ಮೇಲ್ವಿಚಾರಣಾ ಸಮಿತಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಎಂದು ಹೇಳಿದ್ದಾರೆ. ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಇಂದು ಮೊದಲ ಸಚಿವ ಸಂಪುಟ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಇದರ ಬೆನ್ನಲ್ಲೇ ವಿವಿಧ ಇಲಾಖೆಗಳ ಕಾರ್ಯದರ್ಶಿಗಳು, ಜಿಲ್ಲಾಧಿಕಾರಿಗಳು ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳೊಂದಿಗೆ ಮಹತ್ವದ ಸಭೆಗಳನ್ನು ನಡೆಸಿ ಆಡಳಿತದ ಪ್ರಗತಿಯನ್ನು ಅವರು ಪರಿಶೀಲಿಸಿದರು. ಆಡಳಿತದ ವ್ಯವಸ್ಥೆಯಲ್ಲಿ ಪ್ರಮುಖ ಬದಲಾವಣೆ ತಂದಿರುವಂತಹ ಸರ್ಕಾರ ರಾಜ್ಯದ ಶಾಸನಬದ್ದವಲ್ಲದ ಮಂಡಳಿಗಳು, ನಿಗಮಗಳು ಮತ್ತು ಸಾರ್ವಜನಿಕ ವಲಯದ ಉದ್ದಿಮೆಗಳ ನಾಮನಿರ್ದೇಶಿತ ಸದಸ್ಯರು ಮತ್ತು ಅಧ್ಯಕ್ಷರ ಅಧಿಕಾರದ ಅವಧಿಯನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ರದ್ದುಗೊಳಿಸಿದೆ. ಅಲ್ಲದೆ ನಿವೃತ್ತಿಯ ನಂತರ ಸರ್ಕಾರದ ವಿವಿಧ ಹುದ್ದೆಗಳಲ್ಲಿ ಮುಂದುವರೆದಿದ್ದಂತಹ ಅಧಿಕಾರಿಗಳ ಸೇವೆಯನ್ನು ಕೂಡಲೇ ಇಂದಿನಿಂದಲೇ ಕೊನೆಗೊಳಿಸಿ ಆದೇಶ ಹೊರಡಿಸಲಾಗಿದೆ. ದೇಶಾದ್ಯಂತ ಪೆಟ್ರೋಲ್, ಡೀಸೆಲ್ ಮತ್ತು ಅಡುಗೆ ಅನಿಲದ ಸಾಕಷ್ಟು ದಾಸ್ತಾನು ಲಭ್ಯವಿದ್ದು ಪೂರೈಕೆಯಲ್ಲಿ ಯಾವುದೇ ವ್ಯತ್ಯಯವಾಗಿಲ್ಲ ಎಂದು ಸರ್ಕಾರ ಸ್ಪಷ್ಟಪಡಿಸಿದೆ. ನವದೆಹಲಿಯಲ್ಲಿ ನಡೆದಂತಹ ಅಂತರ ಸಚಿವಾಲಯದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಸುಜಾತಾ ಶರ್ಮಾ, ಕಳೆದ ಮೂರು ದಿನಗಳಲ್ಲಿ 1.14 ಕೋಟಿ ಎಲ್ಪಿಜಿ ಸಿಲಿಂಡರ್ಗಳನ್ನು ವಿತರಿಸಲಾಗಿದ್ದು ಇಂಧನ ಉಳಿತಾಯಕ್ಕಾಗಿ ಸಾರ್ವಜನಿಕ ಸಾರಿಗೆ ಬಳಸುವಂತೆ ಪ್ರಧಾನಿಯವರ ಮನವಿಯನ್ನು ಅವರು ಪುನರುಚ್ಚರಿಸಿದ್ದಾರೆ. ಐಸಿಸಿ ಪುರುಷರ ಏಕದಿನ ಕ್ರಿಕೆಟ್ ತಂಡದ ಶ್ರೇಯಾಂಕದ ವಾರ್ಷಿಕ ಪರಿಷ್ಕರಣೆಯ ನಂತರದ ಪಟ್ಟಿ ಪ್ರಕಟವಾಗಿದ್ದು ಭಾರತ ಅಗ್ರಸ್ಥಾನದಲ್ಲಿ ಮುಂದುವರೆದಿದೆ. ಭಾರತ 119ರಿಂದ 118ಕ್ಕೆ ಅಂಕಕ್ಕೆ ಇಳಿಕೆಯನ್ನು ಕಂಡಿದ್ದರೂ ತಂಡವು ವಿಶ್ವದ ಅಗ್ರ ಶ್ರೇಯಾಂಕದ ಸ್ಥಾನದಲ್ಲಿ ಮುಂದುವರೆದಿದೆ. ಇದೇ ವೇಳೆ 113 ರೇಟಿಂಗ್ ಪಾಯಿಂಟ್ಗಳೊಂದಿಗೆ ನ್ಯೂಜಿಲೆಂಡ್ ಎರಡನೇ ಸ್ಥಾನಕ್ಕೇರಿದ್ದು ಅಗ್ರ ಎರಡು ತಂಡಗಳ ನಡುವಿನ ಅಂತರವು 8ರಿಂದ 5ಕ್ಕೆ ಕುಸಿದಿದೆ. ಕಳೆದ ವಾರವಷ್ಟೇ ಟಿ20 ಶ್ರೇಯಾಂಕದಲ್ಲೂ ಅಗ್ರಸ್ಥಾನ ಕಾಯ್ದುಕೊಂಡಿದ್ದ ಭಾರತ ಸೀಮಿತ ಓವರ್ಗಳ ಕ್ರಿಕೆಟ್ನಲ್ಲಿ ತನ್ನ ಪ್ರಾಬಲ್ಯವನ್ನು ಮುಂದುವರೆಸಿದೆ. ವಿಶ್ವ ಚಾಂಪಿಯನ್ ಆಸ್ಟ್ರೇಲಿಯಾ 109 ರೇಟಿಂಗ್ನೊಂದಿಗೆ ಮೂರನೇ ಸ್ಥಾನದಲ್ಲಿ ಸ್ಥಿರವಾಗಿದ್ದರೆ ದಕ್ಷಿಣ ಆಫ್ರಿಕಾ ತಂಡವು ಪಾಕಿಸ್ತಾನವನ್ನು ಹಿಂದಿಕ್ಕಿ 4ನೇ ಸ್ಥಾನಕ್ಕೆ ಜಿಗಿದಿದೆ. ಈ ಮೂಲಕ ಅಗ್ರ 5 ತಂಡಗಳ ಪಟ್ಟಿಯಲ್ಲಿ ದಕ್ಷಿಣ ಆಫ್ರಿಕಾ ಗಮನಾರ್ಹ ಪ್ರಗತಿ ಸಾಧಿಸಿದಂತಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸೋಮನಾಥ ದೇಗುಲ ಭಾರತದ ನಾಗರಿಕತೆಯ ಧೈರ್ಯ ಮತ್ತು ಭಕ್ತಿಯ ಸಂಕೇತ, ಪ್ರಧಾನಿ ನರೇಂದ್ರ ಮೋದಿ. ರಕ್ಷಣಾ ಸಚಿವರ ಅಧ್ಯಕ್ಷತೆಯಲ್ಲಿ ಅನೌಪಚಾರಿಕ ಸಚಿವರ ಗುಂಪು ಸಭೆ, ಪಶ್ಚಿಮ ಏಷ್ಯಾದಲ್ಲಿನ ಪರಿಸ್ಥಿತಿ ಮೇಲ್ವಿಚಾರಣೆ. ನವದೆಹಲಿಯಲ್ಲಿ ತಡೆರಹಿತ ಟೋಲ್ ಸಂಗ್ರಹ ವ್ಯವಸ್ಥೆ ಉದ್ಘಾಟಿಸಿದ ಕೇಂದ್ರ ಸಚಿವ ನಿತಿನ್ ಗಡ್ಕರಿ. ಪ್ರಧಾನಿ ಅವರ 7 ಪ್ರಮುಖ ಮನವಿಗಳನ್ನು ಪಾಲಿಸುವಂತೆ ಕೇಂದ್ರ ಸಚಿವ ಜಿತೇಂದ್ರ ಸಿಂಗ್ ಕರೆ. ಐಸಿಸಿ ಪುರುಷರ ಏಕದಿನ ಕ್ರಿಕೆಟ್ ರ್ಯಾಂಕಿಂಗ್ 1 ಅಂಕ ಇಳಿಕೆ ನಂತರವೂ ಅಗ್ರಸ್ಥಾನದಲ್ಲಿ ಭಾರತ ಮುಂದುವರಿಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05ಕ್ಕೆ.
1: ಆಕಾಶವಾಣಿ ಕಾರವಾರ, ಇದೀಗ ಕೇಳಿ ನಂಬಿದ್ರೆ ನಂಬಿ ಬಿಟ್ರೆ ಬಿಡಿ ಲಲಿತ ಪ್ರಬಂಧ ಬಸವರಾಜ ಕಂಬಾರ್ ಅವರಿಂದ.
2: ನಂಬಿಕೆ ಅಪನಂಬಿಕೆ ಎಲ್ಲ ಕಾಲಗಳಲ್ಲಿ ಇದ್ದೇ ಇರುತ್ತವೆ. ಇತ್ತೀಚೆಗೆ ನಾನು ಒಬ್ಬ ಜ್ಯೋತಿಷಿಗಳನ್ನು ನನಗಿರುವ ಕಷ್ಟ ಕಾಮನೆಗಳನ್ನು ಹೇಳಿಕೊಳ್ಳುವುದಕ್ಕೆ ನನ್ನ ಅಜ್ಜಿಯೊಂದಿಗೆ ಭೇಟಿಯಾಗಿದ್ದೆ. ಅವನ ಮುಂದೆ ಮೊಣಕಾಲೂರಿ ಕಾಲನ್ನು ಮಡಿಸಿ ಕೂತಿಕೊಂಡೆ. ಆ ಜ್ಯೋತಿಷಿ ನನ್ನನ್ನು ಕೆಳಗಿನಿಂದ ಮೇಲೆ, ಮೇಲಿನಿಂದ ಕೆಳಕ್ಕೆ ಒಂದು ಸಾರಿ ಕ್ಲೀನಾಗಿ ನೋಡಿದ. ನನ್ನನ್ನು ಮಾತನಾಡಿಸುತ್ತಾ ನನಗಿರುವ ಕಷ್ಟಗಳನ್ನು ನನ್ನ ಬಾಯಿಂದಲೇ ಕಕ್ಕಿಸಿದ. ಸಾಂತ್ವನದ ಮಾತುಗಳನ್ನು ಹೇಳಿದ. ನಾನು ನನಗೆ ಇರುವ ಎಲ್ಲ ಸಮಸ್ಯೆಗಳನ್ನು ಹೇಳಿ ಉದ್ಯೋಗ ಸಮಸ್ಯೆಯನ್ನು ಒತ್ತಿ ಒತ್ತಿ ಹೇಳಿದೆ. ನಾನು ಆಗಲೇ ಪದವಿ ಪೂರ್ವ ವಿಭಾಗಕ್ಕೆ ಉಪನ್ಯಾಸಕನಾಗಲು ಬೇಕಾದ ವಿದ್ಯಾರ್ಹತೆ ಪೂರ್ಣಗೊಳಿಸಿದ್ದು ಕೆಲಸಕ್ಕೆ ಅರ್ಜಿ ಗುಜರಾಯಿಸಿದ್ದೆ. ಅದಾಗಲೇ ಆಯ್ಕೆ ಪ್ರಕ್ರಿಯೆ ನಡೆದು ನಾನು ಅದಕ್ಕೆ ಹೋಗಿ ಬರುವುದಿತ್ತು. ಆ ಕೆಲಸ ನನಗೆ ಮಿಸ್ ಆಗಿ ಹೋಗದಿರಲೆಂದು ನನ್ನ ಅಜ್ಜಿ ಆ ಜ್ಯೋತಿಷಿಯ ಹತ್ತಿರ ಕರೆದುಕೊಂಡು ಹೋಗಿದ್ದರು. ನನ್ನ ಅಜ್ಜಿಗೆ ಮತ್ತು ತಾಯಿಗೆ ನನ್ನ ಮೇಲೆ

ಬಹಳ ಪ್ರೀತಿ. ಆ ಪ್ರೀತಿಗಾಗಿ ನನ್ನ ಅಜ್ಜಿ ಅವರ ಹತ್ತಿರ ಕರೆದುಕೊಂಡು ಹೋಗಿದ್ದಳು. ಅವರ ಒಂದು ಹೊತ್ತಿಗೆಯನ್ನು ತೆಗೆದರು. ನನ್ನ ಜನ್ಮ ಜಾತಕವನ್ನೆಲ್ಲ ಝಾಲಾಡಿದರು. ನಿನಗೆ ಈಗ ಒಂದಿಷ್ಟು ಕಾಟವಿದೆ. ಆ ಕಾಟ

ಶಾಸಕನಾಗಲು ಬೇಕಾದ ವಿದ್ಯಾರ್ಹತೆ ಪೂರ್ಣಗೊಳಿಸಿದ್ದು ಕೆಲಸಕ್ಕೆ ಅರ್ಜಿ ಗುಜರಾಯಿಸಿದ್ದೆ. ಅದಾಗಲೇ ಆಯ್ಕೆ ಪ್ರಕ್ರಿಯೆ ನಡೆದು ನಾನು ಅದಕ್ಕೆ ಹೋಗಿ ಬರುವುದಿತ್ತು. ಆ ಕೆಲಸ ನನಗೆ ಮಿಸ್ ಆಗಿ ಹೋಗದಿರಲೆಂದು ನನ್ನ ಅಜ್ಜಿ ಆ ಜ್ಯೋತಿಷಿಯ ಹತ್ತಿರ ಕರೆದುಕೊಂಡು ಹೋಗಿದ್ದರು. ನನ್ನ ಅಜ್ಜಿಗೆ ಮತ್ತು ತಾಯಿಗೆ ನನ್ನ ಮೇಲೆ ಬಹಳ ಪ್ರೀತಿ. ಆ ಪ್ರೀತಿಗಾಗಿ ನನ್ನ ಅಜ್ಜಿ ಅವರ ಹತ್ತಿರ ಕರೆದುಕೊಂಡು ಹೋಗಿದ್ದಳು. ಅವರ ಒಂದು ಹೊತ್ತಿಗೆಯನ್ನು ತೆಗೆದರು. ನನ್ನ ಜನ್ಮ ಜಾತಕಗಳನ್ನೆಲ್ಲ ಝಲಾಡಿದರು. ನಿನಗೆ ಈಗ ಒಂದಿಷ್ಟು ಕಾಟವಿದೆ. ಆ ಕಾಟಾಟವನ್ನು ಹೋಗಲಾಡಿಸಲು ನಾನೊಂದಿಷ್ಟು ಉಪಾಯಗಳನ್ನು ಹೇಳುತ್ತೇನೆ. ನೀನು ಅವುಗಳನ್ನು ಚಾಚು ತಪ್ಪದೆ ಪಾಲಿಸಬೇಕೆಂದು ಹೇಳಿ ಒಂದಿಷ್ಟು ಕೈಲಾಸಪ್ಪನ ಪ್ರಸಾದವೆಂದು ಎರಡು ಚೀಟಿಗಳನ್ನು ಕೊಟ್ಟ. ಪ್ರತಿದಿನ ಎರಡು ಹೊತ್ತು ಹಣೆಗೆ ಹಚ್ಚಿಕೊಳ್ಳಲು ಹೇಳಿದ. ನನಗೆ ಆಗ ಹೇಳಿದ ಎಲ್ಲ ಮಾತುಗಳು ಸತ್ಯವೆಂದು ಅನಿಸಿತು. ನಾನು ನಂಬಿದೆ. ಅಷ್ಟಾಗಿ ಹೋಗುವ ಸಮಯದಲ್ಲಿ ಒಂದು ಪೆನ್ನನ್ನು ಕೊಟ್ಟ. ಈ ಪೆನ್ನನ್ನು ನೌಕರಿಯ ಪರೀಕ್ಷಾ ದಿನ ಉಪಯೋಗಿಸಲು ಹೇಳಿದ. ಆಗ ನನಗೆ ಬಹಳ ಖುಷಿಯಾಯಿತು. ಏಕೆಂದರೆ ಆ ಪರೀಕ್ಷೆ ಬರೆಯಲು ನಾಲ್ಕೇ ದಿನ ಉಳಿದಿತ್ತು. ಆ ದಿನಕ್ಕಾಗಿ ಕಾಯ ಹತ್ತಿದೆ. ಪರೀಕ್ಷೆಯ ದಿನ ಸ್ನಾನ ಮಾಡಿ ಸಕಲ ದೇವರನ್ನು ನೆನೆಸಿ ಹಣೆಗೆ ಅಂಗಾರ ಹಚ್ಚಿಕೊಂಡು ಪೆನ್ನನ್ನು ಕೆಸೆಗೆ ಸಿಕ್ಕಿಸಿಕೊಂಡು ಅಂಗಾರದೊಂದಿಗೆ ಪರೀಕ್ಷಾ ಕೊಠಡಿಯನ್ನು ಪ್ರವೇಶಿಸಿದೆ. ಪರೀಕ್ಷೆ ಪ್ರಾರಂಭ ಆಯಿತು. ಆ ಜ್ಯೋತಿಷಿ ಹೇಳಿದ ಹಾಗೆ ಅವರ ಕೊಟ್ಟ ಪೆನ್ನಿನಿಂದ ಬರೆಯಲು ಪ್ರಾರಂಭಿಸಿದೆ. 60 ನಿಮಿಷಗಳ ಪರೀಕ್ಷೆಯಲ್ಲಿ ಆ ಪೆನ್ನು 10 ನಿಮಿಷ ಮೂಡಿ ಬಂದಾಗಿ ಹೋಯಿತು. ನಾನು ಆಗ ಗಲಿಬಿಲಿಯಾಗಿ ವಿಚಲಿತನಾದೆ. ಮಾನಸಿಕ ಒತ್ತಡ ಜಾಸ್ತಿಯಾಯಿತು. ಪರೀಕ್ಷಾ ಭಯ ಇನ್ನೂ ಹೆಚ್ಚಾಯಿತು. ಆಸೆಯ ಮೋಟೆ ಹೊತ್ತುಕೊಂಡು ಪರೀಕ್ಷೆ ಬರೆಯಲು ಬಂದರೆ ನನಗೆ ನಿರಾಶೆಯ ಕಾರ್ಮೋಡ ಮೂಡಿದಂತಾಯಿತು. ಮುಂದೆ ಆ ಆಯ್ಕೆಯ ಪ್ರಕ್ರಿಯೆಯಲ್ಲಿ ನಾನು ಆಯ್ಕೆ ಆಗಲಿಲ್ಲ. ನನಗೆ ಆಗ ಆದ ಮಾನಸಿಕ ಗೊಂದಲ ಅಷ್ಟಿಷ್ಟಲ್ಲ. ಇಡೀ ಜಗತ್ತಿನ ಜ್ಯೋತಿಷ್ಯಗಳನ್ನೆಲ್ಲ ನಂಬುವ ಸ್ಥಿತಿಯಿಂದ ಹೊರಬಂದೆ. ಆಗ ನನಗೆ ಅನಿಸಿದ್ದು, ಗೊತ್ತಿಲ್ಲದೆ ಮಾಡೋದು ತಪ್ಪು, ಗೊತ್ತಿದ್ದು ಮಾಡುವುದು ನಂಬಿಕೆಯ ದ್ರೋಹ, ತಪ್ಪಿಗೆ ಕ್ಷಮೆಯದೆ ಮೋಸಕ್ಕೆ ಅಲ್ಲ ಎಂದು ಅನಿಸಿತು. ಅಂದಿನಿಂದ ಇಂದಿನವರೆಗೂ ನಾನು ಇಂತಹ ತರ್ಕವಿಲ್ಲದ ವಿತಂಡವಾದಗಳನ್ನು ತಳ್ಳಿ ಹಾಕುವ ಮನೋಭಾವ ಬೆಳೆಸಿಕೊಂಡೆ. ಸುಳ್ಳನ್ನು ನುಡಿಯುವುದು, ಮೋಸ ವಂಚನೆಯನ್ನು ಮಾಡುವುದು, ಅತ್ಯಾಚಾರ ಮಾಡುವುದು, ದರೋಡೆ ಕಳ್ಳತನ, ನಂಬಿಕೆ ದ್ರೋಹ ಮಾಡುವುದು, ದುಃಖ ದುಮ್ಮಾನಗಳನ್ನು ನೀಡುವುದು, ಮಾತಾಪಿತರನ್ನು ನೋಯಿಸುವುದು, ಅಹಂಕಾರ ದುರಹಂಕಾರ ಕೋಪ ಮಾಡಿಕೊಳ್ಳುವುದು, ಮೋಹ ಮತ್ಸರದಿಂದ ನಡೆಯುವವರು ಎಲ್ಲರಿಗೂ ಅಂತ್ಯ ಇದ್ದೇ ಇದೆ. ಇಂತಹ ಎಚ್ಚರವನ್ನು ಮೀರಿ ನಡೆದರೆ ದುರಂತ ಕಟ್ಟಿಟ್ಟ ಬುತ್ತಿ. ನಂಬಿಕೆಗೆ ಅರ್ಥ ಕಟ್ಟುವ ಆ ಅರ್ಥ ವ್ಯರ್ಥವಾಗುವುದು, ನಂಬಿಕೆ ದ್ರೋಹವಾಗುವುದು. ನಮ್ಮನ್ನು ಸಹಜವಾಗಿ ಸಸ್ತನಿ ವರ್ಗದೊಡೆಗೆ ಸೇರಿಸಿ ಕಪ್ಪೆಗಳು ಸಸ್ತನಿಗಳಿಗಿಂತ ಹಿಂದೆ ಸರಿದು ಮೊದಲಿನ ವಿಕಾಸದ ಹಂತಗಳು ಅನೇಕ ಅವಶೇಷಗಳನ್ನು ಮಾನವ ದೇಹವು ಮಾನವನ ಮನಸ್ಥಿತಿಯನ್ನು ವಿಶ್ಲೇಷಿಸಿ ನೋಡಿದಾಗ ಹಲವಾರು ನಂಬಿಕೆ ಮೂಢನಂಬಿಕೆಗಳ ಸರಣಿಯೇ ಕಾಣುವುದು. ಮುಪ್ಪಿನಿಂದ ರೋಗದಿಂದ ಸಾಯುವ ಮನುಷ್ಯನ ಸಾವನ್ನು ನಾವು ಹಲವಾರು ತರ್ಕಗಳಿಗೆ ನಂಬಿಕೆಗಳಿಗೆ ಆರೋಪಿಸುತ್ತೇವೆ. ಇಂತಹ ವಿಚಿತ್ರ ಸಂಗತಿಗಳನ್ನು ಕಾಣುತ್ತೇವೆ. ಇವುಗಳ ವಿಚಾರಕ್ಕೆ ಪೂರಕವಾಗಿ ಮಾಟ ಮಂತ್ರದ ಬೆನ್ನು ಬೀಳುತ್ತೇವೆ. ಮಂತ್ರವಾದಿಗಳನ್ನು ಬೆನ್ನು ಬಿದ್ದು ನೈಸರ್ಗಿಕವಾಗಿ ನಡೆಯುವ ಹುಟ್ಟು ಸಾವುಗಳನ್ನು ಆ ಸದೃಶ ಶಕ್ತಿಗಳಿಗೆ ಸಂಬಂಧ ಕಲ್ಪಿಸುತ್ತಾ ಬಂದವನು ಮಾನವ. ಸಾಂಘಿಕವಾದ ಚಟುವಟಿಕೆಗಳಲ್ಲಿ ನಮ್ಮ ಪ್ರಭಾವ ಕಾಣುತ್ತೇವೆ. ನಂಬಿಕೆಗಳಿಗೆ ಇತಿಮಿತಿಗಳೇ ಇಲ್ಲ. ಜೋಡಿ ಬಾಳೆಹಣ್ಣು ತಿಂದರೆ ಅವಳಿ ಮಕ್ಕಳು ಆಗುವ ಕಲ್ಪನೆ ಕೆಲವು ಕಡೆ ಇನ್ನೂ ಚಾಲ್ತಿ ಇದೆ. ಅಂಥವರು ಮದುವೆಯನ್ನು ಮಾಡಿಕೊಳ್ಳದಿದ್ದರೂ ಪರವಾಗಿಲ್ಲ. ಚಿಕ್ಕ ಮಕ್ಕಳ ಬಿದ್ದ ಹಲ್ಲುಗಳನ್ನು ಗರ್ಭವತಿಯಾದವರ ಮನೆಯ ಮಾಳಿಗೆಯ ಮೇಲೆ ಎಸೆಯುವ ರೂಢಿ ನಮ್ಮಲ್ಲಿ ಇದ್ದರೆ, ಇಂಗ್ಲೆಂಡ್ ಸಸೆಕ್ಸ ಪ್ರಾಂತದಲ್ಲಿ ಚಿಕ್ಕ ಮಕ್ಕಳ ಹಲ್ಲುಗಳನ್ನು ಎಸೆಯಬಾರದು ಎಂಬ ನಂಬಿಕೆ ಇದೆ. ನಂಬಿಕೆಗಳು ಸಾರ್ವತ್ರಿಕ ಎಂಬುದು ಸತ್ಯವಾದರೂ ಆಚರಣೆ ವಿಭಿನ್ನ. ಅದು ತೂತು ಬಿದ್ದ ದೋಣಿಯ ಪ್ರಯಾಣವಿದ್ದಂತೆ. ಮೋಸ ವಂಚನೆ ನಂಬಿಕೆ ಮತ್ತು ದ್ರೋಹ ಮಾಡುವಂತಹ ಸಮಯ ಸಾಧಕರ ಸ್ನೇಹ ಮಾಡುವುದು ಒಂದೇ ಆಗಿದೆ. ಜಗತ್ತನ್ನು ಕಾಡಿದ ಕೆಲವೇ ವಸ್ತುಗಳಲ್ಲಿ ನಿಂಬೆಹಣ್ಣಿಗೆ ಮೊದಲ ಬಹುಮಾನ. ಎಲ್ಲಾ ಜ್ಯೋತಿಷಿಗಳು ಲಿಂಬೆಹಣ್ಣನ್ನು ಏಕೆ ಬಳಸುತ್ತಾರೆ ಗೊತ್ತಿಲ್ಲ. ಅದರಲ್ಲೂ ಹೆಣ್ಣು ದೇವರಿಗೆ ಅತಿ ಹೆಚ್ಚು ಲಿಂಬೆಹಣ್ಣು ಬಳಸುವುದು ಏಕೆ ಎಂಬುದು ಇನ್ನೂ ನಿಗೂಢ.
ನಾವು

ವಿಶೇಷವಾಗಿ ದೇವಸ್ಥಾನಕ್ಕೆ ಹೋದಾಗ ದೇವರಿಗೆ ಮುಟ್ಟಿಸಿದ ಲಿಂಬೆಹಣ್ಣು ಕೊಡುತ್ತಾರೆ. ಲಿಂಬೆಹಣ್ಣು ಗ್ರಾಮ ಪಂಚಾಯಿತಿಯಿಂದ ಸಂಸತ್ತಿನವರೆಗೂ ಆಕ್ರಮಿಸಿಕೊಂಡಿದೆ. ಸಮಾಜದ ಸರ್ವರನ್ನು ತನ್ನ ಹಿಡಿತದಲ್ಲಿ ಪಡೆದುಕೊಂಡಿದೆ. ಓದಿದ ವಿಚಾರವಂತರು ಓದದವರಿಗಿಂತ ಹೆಚ್ಚು ಲಿಂಬೆಹಣ್ಣನ್ನು ನಂಬಿದ ಸಂದರ್ಭಗಳನ್ನು ಸಹ ನಾವು ನೋಡಬಹುದು. ನಂಬಿಕೆಗಳು ಈ ನಾಡಿನ ಈ ದೇಶದ ಹಳ್ಳಿ ಹಳ್ಳಿಗಳನ್ನು ವ್ಯಾಪಿಸಿಕೊಂಡಿವೆ. ಕಾಗೆ ಹಾರಿದರೆ, ಟಿವಕ್ಕಿ ಟಿವುಗುಟ್ಟಿದರೆ, ಮಧ್ಯರಾತ್ರಿ ಕೋಡೆ ಕೂಗಿದರೆ, ಬೆಳಗ್ಗೆ ಎದ್ದು ಎಡಪಕ್ಕ ನೋಡಿದರೆ, ಅದನ್ನು ಬಲಪಕ್ಕದಲ್ಲಿ ನೋಡುವುದು, ಗೂಗೆ ಮನೆ ಹೊಕ್ಕರೆ, ಬೆಳವ ಮನೆ ಹೊಕ್ಕರೆ, ಖಾಲಿ ಕೊಡ ಎದುರಾದರೆ, ಬೆಕ್ಕು ಅಡ್ಡ ಬಂದರೆ, ಹಲ್ಲಿ ಮೈ ಮೇಲೆ ಬಿದ್ದರೆ, ಅದೇ ಹಲ್ಲಿ ಮಾತನಾಡುವಾಗ ಲೊಚಗುಟ್ಟಿದರೆ, ಬರೀ ಪಾತ್ರೆ ಎದುರಾದರೆ, ಕಟ್ಟಿಗೆ ಹೊರೆ ಬಂದರೆ, ಬೆಂಕಿ ಹೊಗೆ ಕಂಡರೆ, ಮನೆಯೊಳಗೆ ಅಣಬೆ ಹುಟ್ಟಿದರೆ, ಕೊಡಗನು ಹೊಸ್ತಿನೊಳಗೆ ಬಂದರೆ, ಹದ್ದು ಮನೆಯ ತೋಳಿನ ಮೇಲೆ ಕೂತರೆ, ಅಪಾರ್ಥ ಮಾಡಿಕೊಳ್ಳುವ ಮನುಷ್ಯ ಅರ್ಥಹೀನ ಬದುಕಿಗೆ ಸಾಕ್ಷಿಯಾಗಿದ್ದಾನೆ ಎನ್ನಬಹುದು. ಉಪ್ಪನ್ನು ಚೆಲ್ಲುವುದು ಅತಿ ಅಶುಭವೆಂದು ಸಾರ್ವತ್ರಿಕ ನಂಬಿಕೆ ಇದೆ. ಉಪ್ಪು ಯಮದೇವನಿಗೆ ಹಾಗೂ ಶನಿದೇವನಿಗೆ ಅರ್ಪಿಸುವುದು, ಕನ್ನಡಿ ಒಡೆಯುವುದು ಅಶುಭ, ಒಡೆದ ಕನ್ನಡಿ ಇಡುವುದು ಅಶುಭ ಎಂಬ ನಂಬಿಕೆ ಇದೆ. ಅದೇ ರೀತಿ ತುಂಬಿದ ಕೊಡ ಎದುರಾದರೆ, ಮುಂಗುಶಿ ಅಡ್ಡ ಬಂದರೆ, ಮುತ್ತೈದೆ ಎದುರಾದರೆ, ನರಿಮುಖ ನೋಡಿದರೆ, ಆಕಳು ಕರು ಹಾಕಿದರೆ, ಆಕಳು ಎದುರಾದರೆ, ಕುದುರೆ ಎದುರಾದರೆ, ಈರ್ವರು ಬ್ರಾಹ್ಮಣರು ಎದುರಾದರೆ, ರತ್ನದ ಪಕ್ಷಿ ಕಂಡರೆ, ಶುಭ ಕಾರ್ಯ ಕೈಗೊಳ್ಳುವಾಗ ದೇವರ ಪ್ರಸಾದ ಬಂದರೆ ಶುಭ ಎಂದು ನಂಬುವ ಈ ಸಮಾಜ ವೈಜ್ಞಾನಿಕವಾಗಿ ಬೆಳೆದರೂ ಅಷ್ಟೇ, ದೇವರ ನಂದಾದೀಪ ನಂದುವುದು, ಮಂಗಳ ಕಾರ್ಯದಲ್ಲಿಯೂ ಊಟಕ್ಕೆ ಕೂತಾಗ ದೀಪ ನಂದುವುದು ಒಳ್ಳೆಯ ಸೂಚನೆಯಲ್ಲ ಎಂಬ ನಂಬಿಕೆಗಳು ಈ ಲೋಕದಲ್ಲಿ ಹಾಸುಹೊಕ್ಕಾಗಿವೆ. ಈ ನಂಬಿಕೆಗಳು ಯಾವ ದೇವರನ್ನೂ ಬಿಟ್ಟಿಲ್ಲ, ಧರ್ಮವನ್ನೂ ಬಿಟ್ಟಿಲ್ಲ, ದೇಶವನ್ನೂ ಬಿಟ್ಟಿಲ್ಲ. ಶುಕ್ರವಾರ ಯುರೋಪಿಯನ್ನರಲ್ಲಿ ಕೂದಲನ್ನು ಕತ್ತರಿಸುವುದು ಅಶುಭವೆಂದು ನಂಬಿಕೆ ಇದೆ. ಆದರೆ ಇರಾನಿಯರಿಗೆ ಶುಕ್ರವಾರ ಶುಭ ದಿನ, ಮಧ್ಯ ಸಮುದ್ರ ರಾಷ್ಟ್ರಗಳಲ್ಲಿ ಮಂಗಳವಾರ ಅಶುಭ ದಿನ, ಜಾವಾ ಜನರಲ್ಲಿ ಸೋಮವಾರ ಶುಕ್ರವಾರ ಶ್ರೇಷ್ಠ ದಿನ, ಶಿವನು ಹುಟ್ಟಿದ ದಿನವಾದ್ದರಿಂದ ಭಾರತೀಯರಿಗೆ ಸೋಮವಾರ ಶ್ರೇಷ್ಠ ದಿನ, ಪೂರ್ವ ಆಫ್ರಿಕಾದಲ್ಲಿ ದನಗಳನ್ನು ಆಗಲಿ ಮನುಷ್ಯರನ್ನು ಆಗಲಿ ಅದರಲ್ಲೂ ಹುಡುಗಿಯರನ್ನು ಎನಿಸುವುದು ಮಾಡಿದರೆ ಒಬ್ಬ ಸಾಯುವನೆಂಬ ನಂಬಿಕೆ ಇದೆ. ಗೂಗೆ ಕೂಗಿದರೆ ಅಕ್ಕಿ ದರ ಹೆಚ್ಚಾಗುವುದು ಎಂಬ ನಂಬಿಕೆ ನಮ್ಮಲ್ಲೂ ಇದೆ. ಪ್ರೀತಿಯ ಗುರುತಿಗಾಗಿ ಕೊಟ್ಟ ಉಂಗುರ ಕಳೆದರೂ ಮುರಿದರೂ ದೌರ್ಭಾಗ್ಯ ಸೂಚಕವೆಂದು ನಂಬಿಕೆ ಇದೆ. ಅಷ್ಟೇ ಯಾಕೆ, ಉಸಿರಾಟ ತೊಂದರೆಯಾಗಿ ಒಂದು ಶೀತರೆ ಅಶುಭ, ಎರಡು ಶೀತರೆ ಶುಭ ಎಂಬ ನಂಬಿಕೆ ಇದೆ. ಶೀತ ಅವನಿಗೆ ನಮಸ್ಕರಿಸುವ ವಾಡಿಕೆಯೂ ಇದೆ. ಸಂಖ್ಯೆಗಳಲ್ಲಿಯೂ ಕೂಡ ಸರಿಬೆಸಗಳ ಗುದ್ದಾಟ ಇದ್ದೇ ಇದೆ. ಇಂತಹ ನಂಬಿಕೆಗಳ ಮೂಢನಂಬಿಕೆಗಳನ್ನು ದಾಖಲೆ ಇವು ನಮ್ಮ ಬಸವಣ್ಣವರು ಗುರುತಿಸಿದ್ದಾರೆ. ಕಾಯಕವೇ ಕೈಲಾಸವೆಂದು ಬಸವಣ್ಣ ಹೇಳಿ ದೇವನೊಬ್ಬ ನಾಮ ಹಲವು ಎಂಬ ಕಲ್ಪನೆ ಅತ್ಯಂತ ವೈಜ್ಞಾನಿಕ ವಿಶ್ಲೇಷಣೆ ಮಾಡಿದರು. ಹಾಗೆ ಪಾಠವನ್ನು ಕಲಿಸುತ್ತಾನೆ, ನಂಬಿಕೆ ಇದ್ದರೆ ಮೌನವೂ ಅರ್ಥವಾಗುತ್ತದೆ, ನಂಬಿಕೆ ಇಲ್ಲದಿದ್ದರೆ ಪ್ರತಿ ಶಬ್ದದಲ್ಲೂ ಅಪಾರ್ಥ ಗೋಚರಿಸುತ್ತದೆ. ನಂಬಿಕೆ ಎಲ್ಲ ಸಂಬಂಧಗಳ ಜೀವಾಳ, ಅದಕ್ಕೆ ಜ್ಞಾನಿಗಳ ನಮಗೆ ಜಾತಿ ಧರ್ಮದ ಅರಿವಿಲ್ಲ, ಬಡವ ಶ್ರೀಮಂತ ಎಂಬ ದೃಷ್ಟಿಕೋನ ಇಲ್ಲ, ನಮಗೆ ಗೊತ್ತಿರುವುದು ನಂಬಿಕೆ, ನಿಯತ್ತು, ಸ್ನೇಹ ಮಾತ್ರ ಎಂದು ಸಾರಿದ್ದಾರೆ. ಅದಕ್ಕೆ ಮೋಸ ಮಾಡುವ ವ್ಯಕ್ತಿಯನ್ನು ಮನಸ್ಸಿನಿಂದ ಕಿತ್ತೆಸೆಯುವುದೇ ಲೇಸು. ಸ್ನೇಹದ ಮುಖವಾಡಗಳನ್ನು ಧರಿಸುವ ಮನೋಬಯಕೆಗಳನ್ನು ಈಡೇರಿಸಿಕೊಳ್ಳುವವರನ್ನು ಎಂದಿಗೂ ನಂಬಿ ಮೋಸ ಹೋಗಬೇಡಿ. ಮನುಷ್ಯ ಗತಕಾಲದಿಂದ ನಿಸರ್ಗವನ್ನು ತನ್ನ ಅನುಕೂಲಕ್ಕೆ ತಕ್ಕಂತೆ ನಂಬಿ ಲೋಕವನ್ನು ನಂಬಿಸುತ್ತಾ ಬಂದಿದ್ದಾನೆ. ನಿಸರ್ಗದ ರಹಸ್ಯ ಘಟನೆಗಳ ವಿವರಣೆಯಲ್ಲಿ ತನಗೆ ತಿಳಿಯದ ವಿಷಯಗಳಿಗೆ ಕಾಲ್ಪನಿಕ ಕಾರಣಗಳನ್ನು ನೀಡುತ್ತಾ ಬಂದಿದ್ದಾನೆ. ದೈಹಿಕವಾದ ದೋಷಗಳಿಂದ, ಆಹಾರ ವಿಹಾರ, ಮಾನಸಿಕ ಬಾಹ್ಯ ಕಾರಣಗಳಿಂದ ಉಂಟಾಗುವ ರೋಗಗಳು ಭೂತ ಪಿಶಾಚಿಗಳ ಕಥೆಗಳಿಂದ ಬಂದವೆಂದು ತಿಳಿಯುವುದು ಸಾಮಾನ್ಯವಾಗಿದೆ. ರಕ್ತದ ಒತ್ತಡ ಹೆಚ್ಚಾದಾಗ ಧನುರ್ವಾತ ಮತ್ತು ಅಪಸ್ಮಾರಗಳಲ್ಲಿ ಆಗುವ ವಿಚಾರಗಳಿಂದ ಮಾನಸಿಕ ಒತ್ತಡ ಹೆಚ್ಚಾಗುತ್ತದೆ. ಅಪಸ್ಮಾರದ ಚಡಪಡಿಕೆಯು ದೇಹದಲ್ಲಿನ ಆತ್ಮಘಾತಕ್ಕೆ ಉಂಟಾಗಲು ಕಾರಣವಾಗುವುದು. ಮನುಷ್ಯನ ಶಕ್ತಿಗಳಿಗೆ ನಂಬಿಕೆಗಳನ್ನು ಆರೋಪಿಸುತ್ತಾ ಬಂದಿರುವನು. ಅಸಮರ್ಪಕ ಅಧ್ಯಯನವೇ ನಂಬಿಕೆಯ ಮೂಲಮಂತ್ರ. ನಿಸರ್ಗದ ಮತ್ತು ಮನುಷ್ಯನ ನಡುವೆ

0: ವ್ಯಾಪಾರಗಳ ಅಸಮರ್ಪಕ ಜ್ಞಾನವಿಲ್ಲದಿದ್ದರೂ ನಿಸರ್ಗದೊಡನೆ ಅವಲಂಬನೆಯಿಂದ ಬದುಕಬೇಕಾಯಿತು. ಗುಡುಗು, ಸಿಡಿಲು, ಮಳೆ, ಬಿರುಗಾಳಿ, ಸುನಾಮಿ, ಬಿಸಿಲಿನ ತಾಪ, ಗಡಗಡ ನಡುಗುವ ಚಳಿ, ಕಾಡು ಪ್ರಾಣಿಗಳ ಜೀವನ ಮರಣಗಳ ಹೋರಾಟ, ಅವರೊಡನೆ ಮಾನವ ಜಾತಿ ಪಂಗಡಗಳ ಸೆಣಸಾಟ, ಅನುಭವ ಪಟ್ಟ ಪಾಡು ಕಾರಣವಾಗಿತ್ತು. ಮನುಷ್ಯನ ಹುಟ್ಟು, ಸಾವು, ರೋಗ, ರುಜಿನ, ಮುಪ್ಪು ಮುಂತಾದ ಮಾನವನ ಮನೋವ್ಯಾಪಾರದ ವಿಸ್ಮಯ ಜನಕ ಪ್ರಾಪಂಚಿಕ ನೆಮ್ಮದಿಯಿಂದ ಬದುಕುವ ಉಪಾಯ ಯೋಚಿಸಲು ಅವರನ್ನು ಪ್ರೇರೇಪಿಸಿತು. ಜೀವನದಲ್ಲಿ ಸಂತೋಷ, ದುಃಖ, ಭಯ, ಧೈರ್ಯ, ಸಿಟ್ಟು, ದ್ವೇಷ, ನಿರಾಶೆ ಇತ್ಯಾದಿ ತೀರ್ಮಾನಗಳ ಸೆಡವಿಗೆ ಸಿಕ್ಕ ಮಾನವ ಮನಸ್ಸು ತನ್ನ ಹಾಗೂ ತನ್ನ ಪಂಗಡದ ರಕ್ಷಣೆಗಾಗಿ ವೈಚಾರಿಕತೆಯನ್ನು ನೋಡಿಕೊಳ್ಳಬೇಕಾಗಿತ್ತು. ಮನುಷ್ಯರಲ್ಲಿ, ಪ್ರಾಣಿಗಳಲ್ಲಿ ಹೊಸ ಜೀವಿಗಳ ಜನ್ಮವಾಗುವ ಮರಣದಿಂದ ದೇಹ ನಿಷ್ಕ್ರಿಯವಾಗುವ ಅದೃಶ್ಯ ಶಕ್ತಿಗಳ ಕುರಿತು ಇರುವ ನಂಬಿಕೆಗೆ ಇಂಬು ಕೊಡುತ್ತಾ ಹೋಗುವುದು. ಇದು ಒಂದು ರೀತಿಯ ವಿಚಿತ್ರ ಬದುಕು ಕಟ್ಟಿಕೊಳ್ಳುತ್ತಾ ಹೋದ. ದೇಹದ ಮೇಲೆ ಬೀಳುವ ಪೆಟ್ಟಿಗೆ ಔಷಧಿ ಇರಬಹುದು, ಆದರೆ ನಂಬಿಕೆಯ ಮೇಲೆ ಬೀಳುವ ಪೆಟ್ಟು ಹೆಚ್ಚು ನೋವು ಕೊಡುತ್ತದೆ, ಔಷಧಿಯಿಂದ ಮಾಯುವುದಿಲ್ಲ. ಕಲ್ಪನೆ, ಭಾವನೆ ಹಾಗೂ ಆಚರಣೆಗಳು ನಂಬಿಕೆಗಳಲ್ಲಿ ಸಮಾವೇಶವಾಗುತ್ತವೆ. ನೈಸರ್ಗಿಕ ಘಟನೆಗಳಿಗೆ ಅತೀಂದ್ರಿಯವಾದ ಪ್ರಭಾವವನ್ನು ಆರೋಪಿಸುವುದು ನಂಬಿಕೆಗಳ ಪ್ರಧಾನ ಗುಣಲಕ್ಷಣ. ರಾಹು, ಕೇತುವಿನ ಕಲ್ಪನೆ, ಸೂರ್ಯ, ಚಂದ್ರರ ವಾಸ್ತವಿಕತೆ ಗೊತ್ತಿದ್ದರೂ ಒಬ್ಬರನ್ನೊಬ್ಬರು ನುಂಗುವ ಅತಾರ್ಕಿಕತೆಯನ್ನು ಆಲೋಚಿಸುತ್ತವೆ. ಒಂದು ಗ್ಲಾಸು ನೀರು ಕುಡಿಯುವಾಗ ಹೆಚ್ಚು ಕಡಿಮೆಯಾದರೆ ನೆತ್ತಿಗೆ ಏರಿ ಕೆಮ್ಮಿ ಕೆಮ್ಮಿ ಸಾಯುವುದನ್ನು ನೋಡಿದರೆ ಕೇತು ರಾಹುವನ್ನು ಸೂರ್ಯ ಚಂದ್ರರು ನುಂಗುವುದೆಂತೂ ಅತಾರ್ಕಿಕ ವಿಷಯ. ಮೂಢನಂಬಿಕೆಯ ಕೆಲಸಗಳನ್ನು ಧಾರ್ಮಿಕ ನಂಬಿಕೆಗಳಿಗೆ ನೋವಾಗುವಂತಹ ಕೆಲಸ ಮಾಡಬಾರದು. ನಮ್ಮ ಬದುಕಿಗೆ ಒಳ್ಳೆಯದನ್ನು ಮಾಡಬೇಕೆನ್ನುವ ಆಶಯ ಮತ್ತು ಕನಸುಗಳು ಯಾವಾಗಲೂ ಜಾಗೃತರಾಗಿರಬೇಕು.
1: ಬಸವರಾಜ್ ಕುಂಬಾರ್ ಅವರಿಂದ ನಂಬಿದ್ರೆ ನಂಬಿ ಬಿಟ್ರೆ ಬಿಡಿ ಲಲಿತ ಪ್ರಬಂಧ ಕೇಳಿದಿರಿ.

ಮಾನವನ ಬುದ್ಧಿಶಕ್ತಿ, ವಿಜ್ಞಾನ ಮತ್ತು ಸೃಜನಶೀಲತೆ ಒಂದಾಗಿ ರೂಪುಗೊಂಡ ಅದ್ಭುತ ಸಾಧನೆಯೇ ತಂತ್ರಜ್ಞಾನ. ಪೋಖ್ರಾನ್ ಅಣು ಪರೀಕ್ಷೆ ಭಾರತದ ಇತಿಹಾಸದಲ್ಲಿ ಅತ್ಯಂತ ಮಹತ್ವದ ಘಟನೆಗಳಲ್ಲಿ ಒಂದಾಗಿದೆ. ಪೋಖ್ರಾನ್ ರಾಜಸ್ಥಾನ ರಾಜ್ಯದಲ್ಲಿರುವ ಒಂದು ಪ್ರದೇಶ. ಇದೊಂದು ಮರಳುಗಾಡಿನ ಪ್ರದೇಶವಾಗಿದೆ. ಜನಸಂಖ್ಯೆ ಕಡಿಮೆ ಇದ್ದು ಭದ್ರತಾ ದೃಷ್ಟಿಯಿಂದ ಸೂಕ್ತವಾದ ಸ್ಥಳ ಎಂದು ಭಾವಿಸಿ ಅಣು ಪರೀಕ್ಷೆಗಳಿಗೆ ಈ ಜಾಗವನ್ನು ಆಯ್ಕೆ ಮಾಡಿಕೊಳ್ಳಲಾಗಿತ್ತು. 1974 May 18 ಮೊದಲ ಅಣು ಪರೀಕ್ಷೆ ನಡೆಯಿತು. ಅದನ್ನು ಸ್ಮೈಲಿಂಗ್ ಬುದ್ಧ ಎಂದು ಕರೆಯಲಾಯಿತು. ನಂತರ 1998 May 11 ಮತ್ತು May 13 ಭಾರತ ಸರ್ಕಾರ ಯಶಸ್ವಿಯಾಗಿ ಅಣು ಪರೀಕ್ಷೆಗಳನ್ನು ನಡೆಸಲಾಯಿತು. ಈ ಕಾರ್ಯಾಚರಣೆಗೆ ಆಪರೇಷನ್ ಶಕ್ತಿ ಎಂದು ಹೆಸರಿಡಲಾಯಿತು.

ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಸಿರಿಗಂಧ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ಸಮಯ ಆಗಿದೆ 8:10:45.

ಅಭಿರುಚಿಯ ಪುಸ್ತಕ, ಹಾಡು, ಪೋಸ್ಟರ್ಗಳು, ಚಲನಚಿತ್ರ ಇಲ್ಲವೇ ಟಿವಿ ಜಾಹೀರಾತುಗಳಿಂದ ಮಕ್ಕಳನ್ನ ದೂರವಿರಿಸೋಣ. ಮಕ್ಕಳಲ್ಲಿ ಮಾನವೀಯ ಉದಾತ್ತ ಚಾರಿತ್ರ್ಯವನ್ನ ಬೆಳೆಸೋಣ.

ಈ ಘಟನೆಯ ಮಹತ್ವ ಏನು ಅಂದ್ರೆ, ಭಾರತವು ಅಣುಶಕ್ತಿ ಹೊಂದಿದ ರಾಷ್ಟ್ರವೆಂದು ಜಗತ್ತಿಗೆ ತೋರಿಸಲಾಯಿತು. ದೇಶದ ಭದ್ರತೆ ಮತ್ತು ವೈಜ್ಞಾನಿಕ ಸಾಮರ್ಥ್ಯವನ್ನು ಬಲಪಡಿಸಿಕೊಂಡಿತು. ಭಾರತೀಯ ವಿಜ್ಞಾನಿಗಳ ಪ್ರತಿಭೆಗೆ ಜಗತ್ತಿನ ಮೆಚ್ಚುಗೆ ದೊರೆಯಿತು. ದೇಶದ ಈ ಸಾಧನೆಯಲ್ಲಿ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಅವರ ಪಾತ್ರ ಅತ್ಯಂತ ಮಹತ್ವದ್ದಾಗಿತ್ತು. ಪೋಖ್ರಾನ್ ಪರೀಕ್ಷೆ ಭಾರತಕ್ಕೆ ಕೇವಲ ವೈಜ್ಞಾನಿಕ ಸಾಧನೆಯಲ್ಲ, ಅದು ಆತ್ಮವಿಶ್ವಾಸದ ಘೋಷಣೆಯಾಯಿತು. ಮರಳಿನ ನೆಲದಲ್ಲಿ ನಡೆದ ಪೋಖ್ರಾನ್ ಪರೀಕ್ಷೆ ಇಡೀ ವಿಶ್ವದ ಮುಂದೆ ಭಾರತದ ಶಕ್ತಿಯನ್ನು ಪರಿಚಯಿಸಲು ದಾರಿದೀಪವಾಯಿತು.

ಬಡಜನತೆಯು ಭಾರತ ದೇಶವನ್ನು ತಮ್ಮ ನಾಡೆಂದು ಈ ನಾಡನ್ನು ಕಟ್ಟುವಲ್ಲಿ ತಮ್ಮ ಧ್ವನಿಗೂ ಮಹತ್ವವಿದೆ ಎಂದು ಭಾವಿಸುವಂತಹ ದೇಶಕ್ಕಾಗಿ ನಾನು ಶ್ರಮಿಸುತ್ತೇನೆ. ಮೇಲ್ವರ್ಗ ಮತ್ತು ಕೆಳವರ್ಗ ಎಂಬ ಭೇದವಿಲ್ಲದ ವರ್ಗರಹಿತ ಭಾರತವಾಗಿ ಎಲ್ಲಾ ಸಮುದಾಯದವರು ಸೌಹಾರ್ದಯುತವಾಗಿ ಬಾಳ್ವೆ ನಡೆಸುವಂತಹ ಭಾರತವನ್ನು ಕಟ್ಟಲು ನಾನು ದುಡಿಯುತ್ತೇನೆ. ಅಸ್ಪೃಶ್ಯತೆ, ಮದ್ಯಪಾನ ಅಥವಾ ಮಾದಕ ದ್ರವ್ಯಗಳಂತಹ ಶಾಪಗಳಿಂದ ಮುಕ್ತವಾದಂತಹ ಭಾರತವನ್ನು, ಸ್ತ್ರೀ ಪುರುಷರಿಗೆ ಸಮಾನ ಹಕ್ಕುಳ್ಳ ಭಾರತವನ್ನು, ವಿಶ್ವದ ಎಲ್ಲಾ ರಾಷ್ಟ್ರಗಳೊಂದಿಗೆ ಶಾಂತಿಯುತ ಸಂಬಂಧ ಹೊಂದಿರುವಂತಹ ಭಾರತವನ್ನು ಕಟ್ಟಲು ನಾನು ಪ್ರಯತ್ನಿಸುತ್ತೇನೆ. ಇದು ನನ್ನ ಕನಸಿನ ಭಾರತ. ಮಹಾತ್ಮ ಗಾಂಧಿ.

ಇನ್ನು ಬಹಳ ರಹಸ್ಯವಾಗಿ ಬಹು ಎಚ್ಚರಿಕೆಯಿಂದ ಉಪಗ್ರಹಗಳಿಗೂ ಸಹ ಯಾವ ಸೂಚನೆಯೂ ಸಿಗದಂತೆ ರಾತ್ರಿ ವೇಳೆ ಈ ಕಾರ್ಯವನ್ನು ನಿರ್ವಹಿಸಲಾಯಿತು. ಪರೀಕ್ಷಾ ಸ್ಥಳಗಳನ್ನು ಮರಳಿನಿಂದ ಮುಚ್ಚಿ ರಹಸ್ಯವಾಗಿ ಕಾರ್ಯ ಸಾಧನೆ ಮಾಡಲಾಯಿತು. ಈ ಸಾಧನೆಯಲ್ಲಿ ಅನೇಕ ವಿಜ್ಞಾನಿಗಳು ಹಗಲಿರುಳೆನ್ನದೆ ಕೆಲಸ ಮಾಡಿದ್ರು. ಅವರಲ್ಲಿ ಮುಖ್ಯರು ಡಾಕ್ಟರ್ APJ ಅಬ್ದುಲ್ ಕಲಾಂ, ಆರ್ ಚಿದಂಬರಂ ಹಾಗೂ ಡಿಫೆನ್ಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ DRDO ಹಾಗೂ ಭಾಭಾ ಅಟಾಮಿಕ್ ರಿಸರ್ಚ್ ಸೆಂಟರ್ BARC ಹಲವು ಮುಖ್ಯಸ್ಥರು ಅದೆಷ್ಟೋ ನಿದ್ರೆ ಇಲ್ಲದ ರಾತ್ರಿಗಳನ್ನು ಕಳೆದು ದೇಶಕ್ಕಾಗಿ ದುಡಿದಿದ್ದಾರೆ.

ಬೆಳೆದು ನಿಂತ ಮರ ಸುಂದರವಾದ ಕಾವ್ಯದಂತೆ ಮೋಹಕ. ಅದಕ್ಕಿಂತ ಚಿಲುವಾದ ಜೀವಿ ನಿಸರ್ಗದಲ್ಲಿ ಮತ್ತೊಂದಿಲ್ಲ. ಈ ಚಿಲುವನ್ನು ಆಸ್ವಾದಿಸೋಣ, ಗೌರವಿಸೋಣ, ಸಂರಕ್ಷಿಸೋಣ.

ಕೆಜೆ ಯೇಸುದಾಸ್ ಅವರ ಧ್ವನಿಯಲ್ಲಿ ಕರ್ಣ ಚಿತ್ರದ ಗೀತೆಯನ್ನ ಕೇಳಿದಿರಿ. ಈ ಗೀತೆಗೆ ಜಿ ಉದಯಶಂಕರ್ ಅವರ ಸಾಹಿತ್ಯ ಹಾಗೂ ಎಂ ರಂಗರಾವ್ ಅವರ ಸಂಗೀತವಿತ್ತು. ಇದೀಗ ಶ್ವೇತ ಗುಲಾಬಿ ಚಿತ್ರದ ಗೀತೆ ಹಾಡಿದ್ದಾರೆ ಪಿ ಸುಶೀಲಾ. ಗೀತರಚನೆ ದೊಡ್ಡರಂಗೇಗೌಡ, ಸಂಗೀತ ಕಲ್ಯಾಣ್ ವೆಂಕಟೇಶ್.

0: ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಕೇಳಿ ಒಲವು ಮೂಡಿದಾಗ ಚಿತ್ರದ ಗೀತೆ, ಗೀತರಚನೆ ಜಿ ಉದಯ್ ಶಂಕರ್, ಸಂಗೀತ ರಾಜನ್ ನಾಗೇಂದ್ರ.
1: ಎಲ್ಲೇ ನೋಡು ಏನೇ ಮಾಡು

ಚಿತ್ರಗೀತೆಗಳನ್ನ ಕೇಳಿದಿರಿ. ಆಕಾಶವಾಣಿ ಕಾರವಾರ, ಈಗ ಸಮಯ 8:45 ಇನ್ನು ಮುಂದೆ ಮೊದಲಿಗೆ ಹಿಂದಿ ಹಾಗೂ 9:00 ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

ಕೆಜೆ ಯೇಸುದಾಸ್ ಅವರ ಧ್ವನಿಯಲ್ಲಿ ಕೇಳಿ ದಾದಾ ಚಿತ್ರದ ಗೀತೆ. ಗೀತರಚನೆ ಕುಲವಂತ್ ಜನಿ, ಸಂಗೀತ ಉಷಾ ಖನ್ನಾ.

ಹಿಂದಿ ಚಿತ್ರಗೀತೆಗಳನ್ನ ಕೇಳಿದಿರಿ. ಆಕಾಶವಾಣಿ ಕಾರವಾರ ಈಗ ಸಮಯ 9:30 ನಿಮಿಷಗಳಾಗುತ್ತಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

ಆಕಾಶವಾಣಿ ಬೆಂಗಳೂರು ಸಮಯ ಆಗಿದೆ 9:30:20. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಗಾಯನ ಮನೋಹರ್ ಪಟವರ್ಧನ್ ಅವರಿಂದ.

ರಾಷ್ಟ್ರಭಕ್ತನಿಗೆ ಜನ್ಮಭೂಮಿಯಾದ ರಾಷ್ಟ್ರ ಆರಾಧ್ಯ ದೈವ, ದೈವಭಕ್ತನಿಗೆ ವಸುಧೈವ ಕುಟುಂಬಕಂ, ದೇಶಭಕ್ತನಿಗೆ ರಾಷ್ಟ್ರಮೇವ ಕುಟುಂಬಕಂ. ಎಲ್ಲ ಪ್ರಜೆಗಳು ರಾಷ್ಟ್ರ ದೇವತೆಯ ಅಂಶಗಳು. ಯಾವ ಪ್ರಜೆಗೂ ಯಾವ ರಾಜ್ಯಕ್ಕೂ ಹಿಂಸೆ ಆಗದಂತೆ ಪಕ್ಷಪಾತವಿಲ್ಲದೆ ವರ್ತಿಸುವವನು ನಿಜವಾದ ರಾಷ್ಟ್ರಭಕ್ತ.

0: ಇದು ಕರ್ನಾಟಕ ಸಂಗೀತದ ಪಿತಾಮಹ ಪುರಂದರದಾಸರನ್ನು ಸಂಗೀತ ಕ್ಷೇತ್ರಕ್ಕೆ ಕೊಡುಗೆಯಾಗಿ ನೀಡಿದಂತಹ ನಾಡು ನಮ್ಮ ಕನ್ನಡ ನಾಡು.
1: ಹಂಪಿಯ ವಿಜಯ ವಿಠಲ ದೇವಾಲಯದ ಕಲ್ಲಿನ ಕಂಬಗಳಲ್ಲಿ ಸಂಗೀತದ ಸಪ್ತ ಸ್ವರಗಳನ್ನು ನುಡಿಸಿದ ಮಹಾಶಿಲ್ಪಿಗಳ ತವರೂರು
2: ನಮ್ಮ ಕನ್ನಡ ನಾಡು.
3: ಸರಿಗಮಪದನಿಸಸಾ ದನಿಸರಿಸಸರಿ

ಆಕಾಶವಾಣಿ ಬೆಂಗಳೂರು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ವನಿತಾ ವಿಹಾರ.

0: ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ಮಹಿಳೆಯರು ತಮ್ಮ ಜೀವನದ ವಿವಿಧ ಹಂತಗಳಲ್ಲಿ ಅನೇಕ ಆರೋಗ್ಯ ಸಮಸ್ಯೆಗಳನ್ನ ಎದುರಿಸ್ತಾರೆ. ಈ ಎಲ್ಲ ಆರೋಗ್ಯ ಸಮಸ್ಯೆಗಳು ಒಂಥರ ವಿಭಿನ್ನವಾಗಿರುತ್ತೆ. ಒಂದು ಹುಡುಗಿ ತನ್ನ ಯವನಾವಸ್ಥೆಯಲ್ಲಿ ಪ್ಯುಬರ್ಟಿ ಅಚಿವಾದಾಗ ಬೇರೆ ಬೇರೆ ತರಹದ ಪ್ರಾಬ್ಲಮ್ಸ್ ಗಳನ್ನ ಎದುರಿಸ್ತಾಳೆ. ಒಂದು ಚೈಲ್ಡ್ ಬಿಯರಿಂಗ್ ಏಜ್ ಅಲ್ಲಿ ಗರ್ಭಾವಸ್ಥೆಯಲ್ಲಿ ಬೇರೆ ತರಹದ ತೊಂದರೆಗಳು ಕಂಡು ಬರ್ತವೆ. ಡೆಲಿವರಿ ಆದ್ಮೇಲೆ ಬೇರೆ ತರಹದ ಆರೋಗ್ಯ ಸಮಸ್ಯೆಗಳನ್ನ ಎದುರಿಸಬೇಕಾಗತ್ತೆ. ಈ ಎಲ್ಲಾ ಸಮಸ್ಯೆಗಳಿಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಉತ್ತರ ಹುಡುಕೋಣ. ಮಹಿಳೆಯರ ಆರೋಗ್ಯ ಮತ್ತು ಆಯುರ್ವೇದ ಈ ವಿಷಯವಾಗಿ ನಮ್ಮ ಜೊತೆ ಮಾತನಾಡೋದಿಕ್ಕೆ ಡಾಕ್ಟರ್ ಅನುಶ್ರೀ ಎಂವಿ, ಇವರು ಆಯುರ್ವೇದ ತಜ್ಞೆ, ಆಕಾಶವಾಣಿ ಸ್ಟುಡಿಯೋಸ್ ನಲ್ಲಿ ನಮ್ಮ ಜೊತೆ ಇದ್ದಾರೆ. ಡಾಕ್ಟರ್ ಅನುಶ್ರೀ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ.
1: ನಮಸ್ಕಾರ.
0: ಅನುಶ್ರೀ ಅವರೇ, ನಿಮ್ ಬಗ್ಗೆ ಸ್ವಲ್ಪ ನಮ್ಮ ಕೇಳುಗರಿಗೆ ಪರಿಚಯ ಮಾಡಿಕೊಡಿ.
1: ನಾನು ಕ್ಲಿನಿಕಲ್ ನ್ಯೂಟ್ರಿಷನಿಸ್ಟ್ ಕೂಡ, ಆಮೇಲೆ ಯೋಗ ಥೆರಪಿಸ್ಟ್. ನಮ್ದೇ ಆದಂತಹ ಒಂದು ಸ್ಕಿನ್ ಮತ್ತೆ ಹೇರ್ ಕೇರ್ ಪ್ರಾಡಕ್ಟ್ ಬ್ರ್ಯಾಂಡ್ ಇದೆ, ಅದರದ್ದು ಫೌಂಡರ್ ಆಗಿದ್ದೀನಿ. ಅಂಡ್ ನಾನು ಆಯುರ್ವೇದ ಕಾಸ್ಮೆಟಾಲಜಿಸ್ಟ್. ಸೊ ಇದು ನನ್ನ ಸಣ್ಣ ಪರಿಚಯ. ನಾನು ಮೈಸೂರಿಂದ ಹುಟ್ಟಿ ಬೆಳೆದು ಓದಿದ್ದು ಎಲ್ಲ, ಈಗ ಬೆಂಗಳೂರಲ್ಲಿ ಇರ್ತೀನಿ. ಬೆಂಗಳೂರಲ್ಲಿ ನನ್ನ ಸಂಸ್ಥೆ ಇದೆ.
0: ಈಗ ಆಯುರ್ವೇದದಲ್ಲಿ ದೇಹ ಪ್ರಕೃತಿಯ ಬಗ್ಗೆ ಮಾತಾಡ್ತಾರೆ.
1: ಹೌದೌದು.
0: ಇದರ ಬಗ್ಗೆ ನಿಮ್ ಪ್ರಕಾರ ಜನರಿಗೆ ಎಷ್ಟು ಅರಿವಿರಬೇಕು, ಮತ್ತೆ ಆಯುರ್ವೇದದಲ್ಲಿ ಈ ದೇಹ ಪ್ರಕೃತಿಯನ್ನ ಹೇಗೆ ವಿವರಿಸಲಾಗಿದೆ?
1: ಓಕೆ, ಈಗ ಆಯುರ್ವೇದದಲ್ಲಿ ನಾವು ದೇಹ ಪ್ರಕೃತಿ ಅಂತ ಬಂದಿದ ತಕ್ಷಣ ಹೇಳೋದೆ ವಾತ ಪಿತ್ತ ಕಫ. ಸೊ ನಮ್ಮಲ್ಲಿ ಒಂದು ಶ್ಲೋಕ ಇದೆ, ಸಮದೋಷ ಸಮಾಗ್ನಿಶ್ಚ ಸಮಧಾತು ಮಲಕ್ರಿಯ ಪ್ರಸನ್ನಾತ್ಮೇಂದ್ರಿಯ ಮನಃ ಸ್ವಸ್ಥ ಇತ್ಯಪಿ ದೀಯತೆ. ಅಂದ್ರೆ ಸ್ವಸ್ಥ, ಒಬ್ಬ ಸ್ವಸ್ಥ ಅಂದ್ರೆ ಹೆಲ್ದಿ ಪರ್ಸನ್. ಒಬ್ಬ ಸ್ವಸ್ಥನ ದೇಹದಲ್ಲಿ ಹೇಗೆ ನಮ್ಮ ಎಲ್ಲ ದೋಷಗಳು ಧಾತುಗಳು ಪ್ರಕೃತಿ ಇದನ್ನ ಡಿಪೆಂಡ್ ಆಗುತ್ತೆ, ಅವೆಲ್ಲ ಸಮವಾಗಿದ್ದರೆ, ಅಂದ್ರೆ ಸಮದೋಷ. ಸಮದೋಷ ಅಂತ ಬಂದಾಗ ದೋಷಗಳು ಅಂದ್ರೆ ವಾತ ಪಿತ್ತ ಕಫ. ಸೊ ಇದು ಸಮವಾಗಿದ್ದಾಗ ಸಮದೋಷ. ಸಮ ಅಗ್ನಿ. ಸೊ ಅಗ್ನಿ ಅಂದ್ರೆ ನಮ್ಮ ಪಿತ್ತ, ದೇಹದಲ್ಲಿರುವಂತಹ ಟೆಂಪರೇಚರ್. ಒಂದು ನಾವು ಅಗ್ನಿನ ನಮ್ಮ ಡೈಜೆಸ್ಟಿವ್ ಫೈರ್ಗೆ ಅದನ್ನ ಇದು ರೆಫರ್ ಮಾಡ್ತೀವಿ. ಅದ್ರಲ್ಲಿ ಹೆಂಗೆ

0: ಅಂದ್ರೆ ಡೈಜೆಸ್ಟಿವ್ ಫೈರ್ ಅಂದ್ರೆ ನಮ್ಮ ಬಾಡಿನಲ್ಲಿರುವಂತಹ ಡೈಜೆಸ್ಟಿವ್ ಜ್ಯೂಸ್ಗಳಾಗಿರ್ಲಿ ಅಥವಾ ಹಾರ್ಮೋನ್ಸ್ ಆಗಿರ್ಲಿ, ಇವಕ್ಕೆ ನಾವು ಅದನ್ನ ರೆಫರ್ ಮಾಡ್ತೀವಿ ಅಗ್ನಿ. ಸೊ ಸಮ ಅಗ್ನಿ ಅಂದ್ರೆ ಅಗ್ನಿ ಕೂಡ ಸಮವಾಗಿರ್ಬೇಕು. ಸಮದೋಷ, ಸಮ ಅಗ್ನಿ, ಸಮಧಾತು. ಸಮಧಾತುಗಳು ಅಂದ್ರೇನು? ನಮ್ಮ ಬಾಡಿನಲ್ಲಿರುವಂತಹ ರಸ, ರಕ್ತ, ಮಾಂಸ, ಮೇದ, ಮಜ್ಜ, ಶುಕ್ರ, ಆರ್ಥವ. ಸೊ ಇದೆಲ್ಲ ಏನು? ನಮ್ಮ ಬಾಡಿನಲ್ಲಿರುವಂತಹ ಅಂಶಗಳು. ರಸ ಬಂದು ಫ್ಲೂಯಿಡ್ಸ್, ರಕ್ತ ಬಂದು ಬ್ಲಡ್. ಸೊ ಇದೇ ತರ ಇರೋದು. ಇದನ್ನೆಲ್ಲ ನಾವು ಸಮದೋಷ, ಸಮಾಗ್ನಿ, ಸಮಧಾತು. ಸೊ ಸಮವಾಗಿರ್ಬೇಕು. ಮಲಕ್ರಿಯಾ. ಸೊ ಮಲ ಅಂದ್ರೆ ನಮ್ಮಲ್ಲಿರುವಂತಹ ಕಲ್ಮಶಗಳು. ಸೊ ಏನ್ ಎಕ್ಸ್ಕ್ರೀಟ್ ಮಾಡ್ತೀವಿ, ಹೊರಗಾಗ್ತಿವಲ್ಲ, ಆ ಮಲಗಳು ಅವು ಕೂಡ ಕ್ಲಿಯರ್ ಆಗಿ ಹೊರಗಡೆ ಹೋಗಬೇಕು. ಸೊ ಇದೆಲ್ಲ ಇದ್ದಾಗ ಒಬ್ಬ ಸ್ವಸ್ಥ ಅಂತ ಹೇಳ್ತೀವಿ. ಸೊ ಇದೆಲ್ಲದನ್ನು ಹೇಗೆ ನಾವು ಸ್ವಸ್ಥ ಸಮವಾಗಿ ಮೇಂಟೈನ್ ಮಾಡ್ತೀವಿ ಅನ್ನೋದೇ ಆಯುರ್ವೇದದಲ್ಲಿ ಹೇಳಿರುವಂತಹ ಕ್ರಿಯೆಗಳು ಅಥವಾ ಏನು ಟ್ರೀಟ್ಮೆಂಟ್ಗಳು ಇದೆಲ್ಲ ರೆಫರ್ ಆಗುತ್ತೆ.
1: ಓಕೆ.
0: ಸೊ ನಮ್ಮ ಬಾಡಿನಲ್ಲಿ ನೀವು ಕೇಳಿದಂಗೆ ಈ ದೋಷಗಳು ಬಗ್ಗೆ ಕೇಳಿದ್ರಿ, ಈ ಪ್ರಕೃತಿ ಅನಾಲಿಸಿಸ್ ಮಾಡೋದ್ ಹೆಂಗೆ ಅಂತ. ಸೊ ನಾವು ಪ್ರಕೃತಿನ ಅನಲೈಸ್ ಮಾಡೋದೇ ಈ ದೋಷಗಳ ಮೇಲೆ.
1: ಈಗ ನಾವು ಕಾಮನ್ ಪೀಪಲ್ ಆಗಿ ನಮ್ಗೆ ಗೊತ್ತಿರಲ್ಲ ನನ್ನ ಬಾಡಿ ಅಂದ್ರೆ, ಕೆಲವೊಂದ್ಸಲ ಜಾಸ್ತಿ ಕೋಲ್ಡ್ ಬಂದ್ರೆ ಓ ನಿಂದು ಕೋಲ್ಡ್ ಬಾಡಿ, ಅಥವಾ ಜಾಸ್ತಿ ಗ್ಯಾಸ್ಟ್ರಿಕ್ ಆದ್ರೆ ಅಥವಾ ಹೀಟ್ ಆದ್ರೆ ಓ ನಿಂದು ಹೀಟ್ ಬಾಡಿ, ಅದಕ್ಕೆ ಹಂಗಾಗ್ತದೆ. ಇದು ಜನರಲೈಸ್ ನಮ್ಗೆ ಒಂದು ಅಸಂಪ್ಷನ್ಸ್ ಅಷ್ಟೇ ನಮ್ಗೆ. ಬಟ್ ಅದ್ರ ಬಗ್ಗೆ ಜನರಿಗೆ ನಿಖರವಾದ ಮಾಹಿತಿ ಇರ್ಬೇಕಾ ಅಂದ್ರೆ ಎಷ್ಟು ಉಪಯುಕ್ತವಾಗ.
0: ನಾವೇನ್ ಹೇಳ್ತೀವಿ, ಅಟ್ಲೀಸ್ಟ್ ಸ್ವಲ್ಪನಾದ್ರೂ ನಿಮ್ಮ ಬಾಡಿ ಬಗ್ಗೆ ನೀವು ತಿಳ್ಕೋಬೇಕು. ನಮ್ಮ ಬಾಡಿ ಬಗ್ಗೆ ನಾವು ತಿಳ್ಕೊಂಡಷ್ಟು ನಮಗೆ ಹೆಲ್ಪ್ ಜಾಸ್ತಿ. ಸೊ ಎಷ್ಟೋ ಸಲ ನಮ್ಮ ಆಯುರ್ವೇದದಲ್ಲಿ ಹೇಳೋದು ಆಹಾರವೇ ಔಷಧಿ. ಸೊ ಆಹಾರವೇ ಔಷಧಿ ಆಗ್ಬೇಕು ಅಂದ್ರೆ ನಿಮ್ ಬಾಡಿನ ನೀವು ತಿಳ್ಕೊಂಡಿದ್ರೆ ಮಾತ್ರ ನಿಮ್ಗೆ ಆಹಾರ ಔಷಧಿ ಆಗತ್ತೆ, ಇಲ್ಲ ಅಂದ್ರೆ ಆಹಾರನೇ ವಿಷ ಆಗೋ ಚಾನ್ಸಸ್ ಬಹಳ ಇರುತ್ತೆ. ಸೊ ಫಾರ್ ಎಕ್ಸಾಂಪಲ್, ನೀವೀಗ ಪ್ರಕೃತಿ ಬಗ್ಗೆ ಕೇಳಿದ್ರಿ, ಈ ಒಬ್ಬೊಬ್ಬ ದೇಹದ ಪ್ರಕೃತಿ ಹೇಗಿರ್ಬೇಕು ಅಂತ. ಈಗ ನಾನು ವಾತ ಮತ್ತೆ ಪಿತ್ತ ದೋಷ ಇರುವಂತಹ ಪ್ರಕೃತಿ. ಸೊ ಈಗ ಇನ್ನೊಂದು ಎಲ್ಲರಿಗಲ್ಲಿ ಮಿಸ್ಕನ್ಸೆಪ್ಷನ್ ಏನಿದೆ ಅಂದ್ರೆ, ನಂದು ವಾತ ಬಾಡಿ, ನಂದು ಪಿತ್ತ ಬಾಡಿ ಅಂತ ಹೇಳ್ತಾರೆ. ಇಲ್ಲ, ಆತರ ಒಂದೇ ಒಂದು ದೋಷ ಪ್ರಿಡಾಮಿನೆನ್ಸ್ ಇರೋದಿಲ್ಲ, ಅಥವಾ ಒಂದೇ ಒಂದು ದೋಷದ ಪ್ರಕೃತಿ ಇರೋದಿಲ್ಲ. ಇದ್ರಲ್ಲಿ ಯಾವಾಗ್ಲೂ ಮಿಕ್ಸ್ಡೇ ಇರೋದು. ಸೊ ವಾತ ಪಿತ್ತ, ಪಿತ್ತ ಕಫ, ಇಲ್ಲಾಂದ್ರೆ ವಾತ ಕಫ, ಹೀಗ್ ಮಿಕ್ಸ್ಚರ್ ಆಗೇ ಇರುತ್ತೆ ಹೊರತು ಒಂದೇ ಪ್ರಿಡಾಮಿನೆನ್ಸ್ ಇರೋದಿಲ್ಲ. ಸೊ ಅದನ್ನ ಸ್ವಲ್ಪ ತಿಳ್ಕೋಬೇಕಾಗತ್ತೆ. ಸಿಂಪಲ್ ಆಗಿ ಹೆಂಗ್ ಹೇಳ್ಬೋದು ನಾನು, ಇವೆಲ್ಲ ಅರ್ಥ ಮಾಡ್ಕೊಳಂಗೆ ನಿಮ್ ಬಾಡಿ ಹೇಗೆ ತಿಳ್ಕೋಬಹುದು ಅಂದ್ರೆ, ಒಂದ್ ನಾಲ್ಕೈದು ಎಕ್ಸಾಂಪಲ್ಸ್ ಕೊಡ್ತೀನಿ. ಸೊ ಅದನ್ನ ತಿಳ್ಕೊಂಡು ನೀವು ನಿಮ್ ಬಾಡಿನ ಅನಲೈಸ್ ಮಾಡ್ಕೋಬಹುದು, ಬಟ್ ನಾಟ್ ಕಂಪ್ಲೀಟ್ಲಿ. ಯಾಕಂದ್ರೆ ನಾನು ಇಲ್ಲಿ ಹೇಳ್ತಾ ಹೋದ್ರೆ ಒಂದ್ ಶೋ ಫುಲ್ ಬೇಕು ಬರೀ ವಾತ ಪಿತ್ತ ಬಗ್ಗೆ ಮಾತಾಡೋಕೆ
1: ಸಾಧ್ಯ ಇಲ್ಲ.
0: ಹೌದು, ಅಷ್ಟು ಕ್ಲಿಯರ್ ಆಗಿ ಆಮೇಲೆ ಒಂದೊಂದನ್ನು ವಿವರಿಸಿ ಹೇಳಿದ್ದಾರೆ ನಮ್ಮ ಆಯುರ್ವೇದ ವೇದಗಳಲ್ಲಿ. ಸೊ ನಾನೀಗ ಸಿಂಪಲ್ ಆಗಿ ಏನ್ ಹೇಳ್ಬೋದು ಅಂದ್ರೆ, ಈಗ ವಾತ ಬಂತು ಅಂದ್ರೆ ವಾತ ಪ್ರಕೃತಿನಲ್ಲಿ ಏನಿರುತ್ತೆ, ವಾತ ಎಕ್ಸ್ಪ್ಲೈನ್ ಮಾಡ್ಬೇಕು ಅಂದ್ರೆ ವಾತ ಕೆನ್ ಅದನ್ನ ನೀವು ವಾಯುಗೆ ಕಂಪೇರ್ ಮಾಡ್ಬೋದು. ವಾಯು ಅಂದ್ರೆ ಗಾಳಿ, ಏರ್. ಸೊ ಏರ್ ಹೇಗೆ ತಣ್ಣಗಿರುತ್ತೆ, ತಂಪಿರುತ್ತೆ, ಫಾಸ್ಟ್ ಮೂವ್ಮೆಂಟ್ ಇರುತ್ತೆ. ಸೊ ತುಂಬಾ ಬೇಗ ಓಡಾಡೋದು, ಮಾತಾಡೋದು ಆ ತರ ನೇಚರ್ ಇರುತ್ತೆ. ಬಾಡಿ ಕೂಲ್ ಇರುತ್ತೆ. ಆಮೇಲೆ ನಿಮ್ಮ ದೇಹದ ದೇಹ ಉದ್ದ ಇರ್ತಾರೆ, ತುಂಬಾ ಎತ್ತರ ಇರ್ತಾರೆ, ತುಂಬಾ ತೆಳ್ಳಗಿರ್ತಾರೆ. ಆಮೇಲೆ ರಫ್ ಸ್ಕಿನ್ ಇರುತ್ತೆ, ರಫ್ ಹೇರ್ ಇರುತ್ತೆ, ಕರ್ಲಿ ಹೇರ್ ಇರುತ್ತೆ. ಸೊ ಇದನ್ನೆಲ್ಲ ನಾವು ವಾತ ಪ್ರಕೃತಿಯವರ ನೇಚರ್ ಅಂದ್ರೆ ವಾತ ಪ್ರಕೃತಿ ಪ್ರಿಡಾಮಿನೆಂಟ್ ಆಗಿರುವಂತಹ ಬಾಡಿ ನೇಚರ್ ಇರುತ್ತೆ. ಅದೇ ರೀತಿ ಈಗ ಪಿತ್ತ ಪ್ರಕೃತಿ ಇರೋ ಪ್ರಿಡಾಮಿನೆಂಟ್ ನೇಚರ್ ಇತ್ತು ಅಂದ್ರೆ ಪಿತ್ತ ಪ್ರಕೃತಿ ಇರೋರಿಗೆ ಐಸೈಟ್ ತುಂಬಾ ಫಾಸ್ಟ್, ತುಂಬಾ ಶಾರ್ಪ್ ಇರುತ್ತೆ, ತುಂಬಾ ಐಸೈಟ್ ತುಂಬಾ ಚೆನ್ನಾಗಿರುತ್ತೆ. ತುಂಬಾ ಅವ್ರ ಕಣ್ಣು ನೋಡಿದ ತಕ್ಷಣ ನೀವು ಹೇಳ್ಬೋದು ಏನಿಷ್ಟು ಬ್ರೈಟ್ ಐಸ್ ಇದೆ ಅಂತ. ಹೌದು, ಪಿತ್ತ ಪ್ರಕೃತಿ ಇರೋರಿಗೆ ತುಂಬಾ ಬ್ರೈಟ್ ಐಸ್ ಇರುತ್ತೆ, ತುಂಬಾ ಬೆಳ್ಳಿಗಿರ್ತಾರೆ, ಕೆಂಪಾಗಿರ್ತಾರೆ, ಬೇಗ ಬಿಸಿಲಿಗೆ ಹೋದ್ರೆ ಕೆಂಪಾಗುವಂತ ನೇಚರ್ ಇರುತ್ತೆ, ತುಂಬಾ ಬೇಗ ಕೋಪ ಬರುವಂತ ನೇಚರ್ ಇರುತ್ತೆ. ಆಮೇಲೆ ಹುಳಿ ಖಾರ ತಿನ್ನೋ ಆಸೆ ಬಹಳ ಇರುತ್ತೆ. ಆಮೇಲೆ ಅದರ ಜೊತೆಗೆ ಏನಾದ್ರು ಸ್ವಲ್ಪ ಡೈಜೆಷನ್ ಹೆಚ್ಚಾಗಿ ಫಾಸ್ಟ್ ಆಗಿ ಆಗೋದ್ರಿಂದ ತೆಳ್ಳಗು ಇರ್ತಾರೆ, ಬೇಗ ಮೆಟಬಾಲಿಸಮ್ ಫಾಸ್ಟ್ ಮೆಟಬಾಲಿಸಮ್ ಇರುತ್ತೆ, ಊಟ ಜೀರ್ಣ ಶಕ್ತಿ ಬಹಳ ಫಾಸ್ಟ್ ಆಗಿ ಆಗುತ್ತೆ ಅವರಲ್ಲಿ. ಆಮೇಲೆ ಮಾತಿನಲ್ಲಿ ಸ್ಪೀಡ್ ಇರುತ್ತೆ. ಆಮೇಲೆ ತುಂಬಾ ಯೋಚನೆ ಮಾಡಿ ಮಾತನಾಡುವಂತ ಯೋಚನೆ ಮನೋಭಾವನೆ ಇರುತ್ತೆ. ಸೊ ಇದೆಲ್ಲ ನೀವು ಪಿತ್ತ ಪ್ರಕೃತಿ ಅವ್ರದಕ್ಕೆ ಕಂಪೇರ್ ಮಾಡ್ಕೋಬಹುದು.

0: ಕಫ ಪ್ರಕೃತಿ ಅವ್ರದ್ದು ಬಂತು ಅಂದ್ರೆ ಕಫ ಹೆವಿ ಹೆವಿನೆಸ್. ಸೊ ನಾವು ಕಫ ಅಂದ್ರೆ ಅದನ್ನ ಅರ್ಥ್ಗೆ ಹೋಲಿಸ್ತೀವಿ. ಸೊ ಅರ್ತ್ ಅಂದ್ರೆ ಹೆವಿ ಇರುತ್ತೆ. ಸೊ ಅವರು ಹೆವಿ ಇರ್ತಾರೆ, ನೋಡಕ್ ತುಂಬಾ ಚೆನ್ನಾಗಿರ್ತಾರೆ, ತುಂಬಾ ಏನದು ರೇಡಿಯಂಟ್ ಸ್ಕಿನ್ ಇರುತ್ತೆ. ಆಮೇಲೆ ಮಾತಾಡುವಾಗ ಸ್ಲೋ ಮಾತಾಡ್ತಾರೆ, ತುಂಬಾ ಯೋಚನೆ ಮಾಡಿ ಆಮೇಲೆ ಉತ್ತರ ಕೊಡ್ತಾರೆ, ತುಂಬಾ ಚೆನ್ನಾಗಿ ನೆನಪಿನ ಶಕ್ತಿ ತುಂಬಾ ಜಾಸ್ತಿ ಇರುತ್ತೆ. ಆಮೇಲೆ ಬುದ್ಧಿವಂತರಾಗಿರ್ತಾರೆ, ಅಂದ್ರೆ ಬುದ್ಧಿವಂತರು ಅಂದ್ರೆ ಸ್ಟ್ರೀಟ್ ಸ್ಮಾರ್ಟ್ನೆಸ್ ಅಂತ ಹೇಳ್ಬೋದು ನಾವು. ಸೊ ಈ ನೇಚರ್ ಎಲ್ಲ ಬಂದು ನಮ್ಮ ಕಫ ಪ್ರಕೃತಿ. ಸೊ ಈಗ ಎಲ್ಲರಿಗೂ ಈಗ ನಾನು ಹೇಳ್ದಂಗೆ ನೀವ್ ಯೋಚನೆ ಮಾಡ್ತಾ ಇರ್ಬೇಕು, ಕೇಳ್ತಾ ಇರೋರು ತಿಳ್ಕೊಬಹುದು, ನಂಗೆ ವಾತ ಪ್ರಕೃತಿದು ಅಂಶಗಳಿದೆ, ಪಿತ್ತ ಪ್ರಕೃತಿ ಅಂಶಗಳಿದೆ, ಕಫ ಪ್ರಕೃತಿ ಅಂಶಗಳಿದೆ ಅಂತ. ಸೊ ಅವಾಗ ಏನು, ನೀವು ಕಾಂಬಿನೇಷನ್ ಅಲ್ಲಿ ಇದ್ದೀರಾ, ನೀವ್ ವಾತ ಮತ್ತೆ ಕಫ ಕಾಂಬಿನೇಷನ್
1: ಅಂಶ ಜಾಸ್ತಿ ಇರುತ್ತೆ.
0: ಹೌದು,
1: ಕಂಪೇರ್ ಟು
0: ಹೌದು ಹೌದು, ಒಂದು ಪ್ರಿಡಾಮಿನೆಂಟ್ ಇರುತ್ತೆ, ಒಂದು ಕಮ್ಮಿ ಇರುತ್ತೆ. ಸೊ ಹಾಗಾಗಿ ಅದರ ಮೇಲೆ ನಿಮ್ಮ ಪ್ರಕೃತಿ ಅನಾಲಿಸಿಸ್ ಆಯ್ತು. ಸೊ ಈಗ ಪ್ರಕೃತಿ ಅನಾಲಿಸಿಸ್ ಆದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಏನು, ಅದಕ್ಕೆ ತಕ್ಕಂತೆ ನೀವು ನಿಮ್ಮ ಲೈಫ್ ಸ್ಟೈಲ್ ಮತ್ತೆ ಫುಡ್ ಆಹಾರ ವಿಹಾರನ ಮಾಡಿಫೈ ಮಾಡ್ಕೋಬೇಕು. ಸೊ ಆಹಾರ ವಿಹಾರ ಬಂತು, ಫಾರ್ ಎಕ್ಸಾಂಪಲ್ ಇವಾಗ ನಾನು ಕಫ ಮತ್ತೆ ಪಿತ್ತ ಮತ್ತೆ ಕಫ ಪ್ರಕೃತಿ ತಗೋತೀನಿ, ಅದರಲ್ಲಿ ಕಫ ಪ್ರಿಡಾಮಿನೆಂಟ್, ಪಿತ್ತ ಇರುವಂತಹವರು. ಸೊ ಇವರಲ್ಲಿ ಏನು ಊಟ ತಿಂಡಿ ಹೇಗೆ ಅವರು ಬ್ಯಾಲೆನ್ಸ್ ಮಾಡ್ಬೇಕು ಅಂದ್ರೆ, ಅತಿಯಾದಂತಹ ಉಪ್ಪು ಹುಳಿ ಖಾರಗಳನ್ನ ಅವಾಯ್ಡ್ ಮಾಡಬೇಕು, ವಿಹಾರ ಇಂಪ್ರೂವ್ ಮಾಡಬೇಕು. ವಿಹಾರ ಅಂತ ಬಂತು ಅಂದ್ರೆ ವ್ಯಾಯಾಮ, ಆಮೇಲೆ ಮಧ್ಯಾಹ್ನ ನಿದ್ದೆ ಮಾಡೋದು, ಇದನ್ನೆಲ್ಲ ಮಧ್ಯಾಹ್ನ ನಿದ್ದೆ ಕಮ್ಮಿ ಮಾಡಬೇಕು, ವ್ಯಾಯಾಮ ಜಾಸ್ತಿ ಮಾಡಬೇಕು, ಆಕ್ಟಿವ್ ಆಗಿರೋದ್ರ ಬಗ್ಗೆ ಯೋಚನೆ ಮಾಡಬೇಕು. ಆಮೇಲೆ ಊಟ ತಿಂಡಿ ಬಂದಾಗ ಹೆವಿ ಫುಡ್ನ ಊಟ ಮಾಡೋ ಹಾಗಿಲ್ಲ. ಹೆವಿ ಫುಡ್ ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ ಜಂಕೆ, ಪಿಜ್ಜಾ, ಬರ್ಗರ್, ಚೀಸ್ ಇವೆಲ್ಲ ಅವಾಯ್ಡ್ ಮಾಡಬೇಕು. ಯಾಕೆ ಅಂದ್ರೆ ಇದು ಗುರು ಆಹಾರ ಅಂತ ಹೇಳ್ತೀವಿ. ಗುರು ಆಹಾರನ ಡೈಜೆಸ್ಟ್ ಮಾಡೋದಕ್ಕೆ ಅಗ್ನಿ ಜಾಸ್ತಿ ಉಪಯೋಗ ಆಗುತ್ತೆ. ಸೊ ಅಗ್ನಿ ಜಾಸ್ತಿ ಉಪಯೋಗ ಆಗ್ಬೇಕು ಅಂದ್ರೆ ಅಗ್ನಿ ಪ್ರೊಡಕ್ಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅಗ್ನಿ ಪ್ರೊಡಕ್ಷನ್ ಜಾಸ್ತಿ ಆದಾಗ ಈಗ ಆಹಾರಕ್ಕಾಗಿ ಅಗ್ನಿ ಪ್ರೊಡಕ್ಷನ್ ಜಾಸ್ತಿ ಆಯ್ತು ಅಂದ್ರೆ ಪಿತ್ತ ಜಾಸ್ತಿ ಆಯ್ತು, ಬಟ್ ಬೇರೆಯ ಕೆಲಸಗಳಿಗೆ ಅಗ್ನಿ ಅತಿ ಆಯ್ತು, ಅತಿ ಆದಾಗ ಆ ಕೆಲಸಗಳಲ್ಲೂ ಹಾಳಾಗುತ್ತೆ. ಸೊ ನಿಮಗೆ ಅಗ್ನಿ ಅತಿ ಆದಾಗ ಕೋಪ, ಆಂಗ್ಸೈಟಿ, ಒತ್ತಡ, ಸ್ಟ್ರೆಸ್ ಇದೆಲ್ಲ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇದರಿಂದ ಬೇರೆ ಹಾರ್ಮೋನಲ್ ಚೇಂಜಸ್ ಆಗುತ್ತೆ, ಹಾರ್ಮೋನಲ್ ಚೇಂಜಸ್ ಇಂದ ಬೇರೆ ಬೇರೆ ರೋಗಗಳು ಬಾಡಿನಲ್ಲಿ ಬರುತ್ತೆ.
1: ದೇಹ ಪ್ರಕೃತಿ ಎಲ್ಲ ಅಂದ್ರೆ ಈ ಪ್ರಾಬ್ಲಮ್ ಗಳಿಗೆ ಇಂಟರ್ ಲಿಂಕ್ಡ್ ಅಂತ ಹೇಳಿ.
0: ಡೆಫಿನೆಟ್ಲಿ ಎಲ್ಲ ಚೇನ್ ಇದು, ಒಂದು ಕಡೆಯಿಂದ ಸ್ಟಾರ್ಟ್ ಆಯ್ತು ಅಂದ್ರೆ ನೆಕ್ಸ್ಟ್ ಎಂಡ್ ಆಗದೆ ನೀವ್ ಎಲ್ಲಿ ಸ್ಟಾರ್ಟ್ ಮಾಡಿದ್ರು ಅಲ್ಲಿಗೇನೆ. ಸೊ ಹಾಗಾಗಿ ಏನು ಹೇಳ್ತೀವಿ ನಾವು ಅಂದ್ರೆ, ನಿಮ್ಮ ಆಹಾರ ವಿಹಾರ ವೆರಿ ಇಂಪಾರ್ಟೆಂಟ್ ನಿಮ್ಮ ಬಾಡಿಯ ಮೇಂಟೆನೆನ್ಸ್ ಗೆ. ಸೊ ಎಷ್ಟು ಮಿತವಾದ ಆಹಾರ ಮಿತವಾದ ವಿಹಾರನೂ, ಯಾಕೆಂದ್ರೆ ಈಗ ವಾತ ಪ್ರಕೃತಿ ಇರೋರು ಅತಿಯಾದ ವ್ಯಾಯಾಮನು ಮಾಡಂಗಿಲ್ಲ. ಅವರು ಅತಿಯಾದ ವ್ಯಾಯಾಮ ಮಾಡಿದಾಗ ವಾಯು ಜಾಸ್ತಿ ಆಗುತ್ತೆ ಬಾಡಿನಲ್ಲಿ, ಇದರಿಂದ ಬೇರೆ ಪ್ರಾಬ್ಲಮ್ಸ್ ಸ್ಟಾರ್ಟ್ ಆಗುತ್ತೆ. ಈಗ ಏನು ಜಾಯಿಂಟ್ ಏನಾದ್ರೂ ಇಶ್ಯೂಗಳು ಬರುತ್ತೆ, ಮೂಳೆ ಸವೆತ ಇವೆಲ್ಲ ಇಶ್ಯೂಗಳಾಗುತ್ತೆ. ಜೊತೆಗೆ ಅವರಲ್ಲಿ ಸ್ನಿಗ್ಧತ್ವ ಕಮ್ಮಿ ಇರುತ್ತೆ. ಅಂದ್ರೆ ನಾವು ಸ್ನಿಗ್ಧತ್ವನ ಹೇಗೆ ರೆಫರ್ ಮಾಡ್ಬೋದು ಅಂದ್ರೆ, ಗ್ರೀಸಿಂಗ್, ನಿಮ್ಮ ಮೂಳೆ ಜಾಯಿಂಟ್ಗಳಲ್ಲಿ ಗ್ರೀಸಿಂಗ್ ಕಮ್ಮಿ ಇರುತ್ತೆ. ಸೊ ನೀವು ವ್ಯಾಯಾಮನು ಜಾಸ್ತಿ ಮಾಡಿ, ಗ್ರೀಸಿಂಗ್ ಕಮ್ಮಿ ಇತ್ತು ಅಂದ್ರೆ ಉಜ್ಜಿ ಉಜ್ಜಿ ನಿಮ್ಮ ಮೂಳೆ ಜಾಯಿಂಟ್ಗಳು ಸವಿಯುತ್ತೆ. ಸೊ ಅಲ್ಲಿ ಪ್ರಾಬ್ಲಮ್ ಆಯ್ತು. ಸೊ ಹಾಗಾಗಿ ಯಾವ ಪ್ರಕೃತಿಯವರು ಯಾವುದನ್ನ ಜಾಸ್ತಿ ಮಾಡಬೇಕು ಅವರಷ್ಟೇ ಜಾಸ್ತಿ ಮಾಡ್ಬೇಕು, ಯಾರು ಏನ್ ಕಮ್ಮಿ ಮಾಡ್ಬೇಕು ಅವ್ರು ಅದನ್ನ ಕಮ್ಮಿನೇ ಮಾಡ್ಬೇಕು. ಸೊ ನೀವು ಎಲ್ಲರಿಗೂ ಒಂದೇ ಅಲ್ಲ, ದೋಷಗಳು ಪ್ರಕೃತಿ ಇಸ್ ಈಕ್ವಲ್ ಟು DNA, ಒಬ್ರದ್ದು DNA ಇನ್ನೊಬ್ರದ್ದು ಸೇಮ್ ಇಲ್ಲ ಅಂದಾಗ ನಿಮ್ಮ ಪ್ರಕೃತಿ ನಿಮ್ ದೋಷಗಳು ಡಿಫ್ರೆಂಟ್ ಇರುತ್ತೆ, ಇನ್ನೊಬ್ರ ಪ್ರಕೃತಿ ಡಿಫ್ರೆಂಟ್ ಇರುತ್ತೆ.
1: ಈಗ ಮಹಿಳೆಯರ ಆರೋಗ್ಯದ ಬಗ್ಗೆ ಮಾತಾಡೋದಾದ್ರೆ, ದೇ ಗೋ ಥ್ರೂ ಲಾಟ್ ಆಫ್ ಚೇಂಜಸ್, ಪ್ಯೂಬರ್ಟಿಯಲ್ಲಿ ಇರ್ಬೋದು ಅಥವಾ ಪ್ರೆಗ್ನೆನ್ಸಿಯಲ್ಲಿ ಇರ್ಬೋದು, ಪೋಸ್ಟ್ ಪಾರ್ಟಮ್ ಅಲ್ಲಿ ಇರ್ಬೋದು. ಸೊ ಇವಾಗ ತುಂಬಾ ಜನ ಹೆಣ್ಮಕ್ಳು ಪ್ಯೂಬರ್ಟಿ ಟೈಮ್ ಅಲ್ಲಿ ಕಂಪ್ಲೇಂಟ್ ಮಾಡೋದು PCOD
0: ಹೌದು
1: ಕಾಯಿಲೆ ಬಗ್ಗೆ.
0: ಹೌದು,
1: ಇದಕ್ಕೆ ಆಯುರ್ವೇದದಲ್ಲಿ ಏನಾದ್ರೂ ಸೊಲ್ಯೂಷನ್ ಇದೆಯಾ ಡಾಕ್ಟರ್ ಅನುಶ್ರೀ?
0: ಡೆಫಿನೆಟ್ಲಿ ಇದೆ, ನಮ್ಮ ಆಯುರ್ವೇದದಲ್ಲಿ ಮೆನ್ಷನ್ ಮಾಡಿದ್ದಾರೆ, ಬಟ್ ಅದನ್ನ ಕ್ಲಿಯರ್ ಕಟ್ ಆಗಿ ಪಿ ಸಿ ಓ ಡಿ ಅಂತ ಹೇಳಿಲ್ಲ, ಬಟ್ ಬೇರೆ ಬೇರೆ ಹೆಸರುಗಳಲ್ಲಿದೆ. ಆರ್ಥವ ಕ್ಷಯ, ಅನಾರ್ಥವ ಅಥವಾ ಯೋನಿ ವ್ಯಾಪತ್, ಈ ತರ ನಾವು ಮೆನ್ಷನ್ ಮಾಡಿದ್ದೆ ಆಯುರ್ವೇದದಲ್ಲಿ. ಸೊ ಆಯುರ್ವೇದದಲ್ಲಿ ಈ ಪಿ ಸಿ ಓ ಡಿ ಆಗ್ಲಿ, ಇನ್ನೊಂದಾಗಿ ಥೈರಾಯ್ಡ್ ಡಿಫಿಷಿಯನ್ಸಿಯಿಂದ ಆಗುವಂತ ಪ್ರಾಬ್ಲಮ್ಗಳಾಗಿ ಇವನ್ನೆಲ್ಲ ಯಾವ ಅವಸ್ಥೆಯಲ್ಲಿ ಮೆನ್ಷನ್ ಮಾಡಿದ್ದಾರೆ ಅಂದ್ರೆ ಮಧ್ಯಮ ಅವಸ್ಥೆ ಅಂತ ಹೇಳ್ತೀವಿ. ಅಂದ್ರೆ ಕಿಶೋರಾವಸ್ಥೆ ಮುಗಿದು, ಗರ್ಭಾವಸ್ಥೆ ಮುಗಿದು, ಮಧ್ಯಮ ಅವಸ್ಥೆ. ಬಟ್ ಇವಾಗಿನ ಜನರೇಷನ್ ಅಲ್ಲಿ ನೀವು ಇದು ಪಿ ಸಿ ಓ ಡಿನ ಕಿಶೋರಾವಸ್ಥೆ ಆಗ್ತಿದಂಗೆ ಕಾಣಿಸುವಂತಹ ಚೇಂಜಸ್ ನೋಡ್ಬೋದು. ಅಥವಾ ಅಸೋಸಿಯೇಟೆಡ್ ವಿತ್ ಪ್ಯೂಬರ್ಟಿ, ಈಗ ಎಷ್ಟೋ ಮಕ್ಕಳು ಮುಂಚೆ ಇದ್ದಿದ್ದ ಏಜ್ ಬಂದು 15 ಇಯರ್ಸ್ ಇಂದ 16 ಇಯರ್ಸ್ ಅಥವಾ 17 ಇಯರ್ಸ್ ಗೆ ಪ್ಯೂಬರ್ಟಿ ಸ್ಟಾರ್ಟ್ ಆಗೋದು, ಅವರ ಮೆನ್ಸಸ್ ಸ್ಟಾರ್ಟ್ ಆಗೋದು ಅನ್ನೋದು. ಬಟ್ ಇವಾಗಿನ ಟೈಮಲ್ಲಿ ನೋಡಿದ್ರೆ 10 ಇಯರ್ಸ್ ಅಥವಾ 9 ಇಯರ್ಸ್ ಇಂದನೇ ಸ್ಟಾರ್ಟ್ ಆಗ್ತಾ ಇದೆ. ಏನಕ್ಕೆ? ನಮ್ಮ ಆಹಾರ ವಿಹಾರಗಳು ಚೇಂಜ್ ಆಗಿರೋದ್ರಿಂದ, ಮಕ್ಕಳಿಗೆ ಎಕ್ಸ್ಪೋಷರ್ ಟು ಮೋರ್ ಫುಡ್ ಆಗಿರ್ಲಿ ಅಥವಾ ಸುತ್ತ ನಡೆಯುವ ಆಲ್ಮೋಸ್ಟ್ ಎಲ್ಲಾ ತರದ ಮೆಂಟಲಿ ಡೆವಲಪಿಂಗ್ ಏನ್ ಹೇಳ್ತೀವಿ ಆಕ್ಷನ್ಸ್ ಅಂತ ಏನ್ ಹೇಳ್ತೀವಿ, ಅದರಿಂದಾಗ್ಲಿ ಚೇಂಜಸ್ ತುಂಬಾ ಆಗತ್ತೆ. ಇದರಿಂದ ಅವರ ಹಾರ್ಮೋನಲ್ ಚೇಂಜಸ್ ಬೇಗ ಆಗುತ್ತೆ, ಅಂಡ್ ದೇ ಆರ್ ಅಟೈನಿಂಗ್ ಪ್ಯೂಬರ್ಟಿ ವೆರಿ ಫಾಸ್ಟ್. ಹೌದು, ಇದ್ರಲ್ಲಿ ಏನ್ ಹೇಳ್ತೀವಿ ನಾವು ತಂದೆ ತಾಯಿಗೆ, ಆದಷ್ಟು ಅವರ ಆಹಾರನ ನೀವು ನೋಡಿ ಕೊಡಿ. ಅದು ಹೆಣ್ಮಕ್ಳಿಗಾದ್ರೂ ಸರಿ, ಗಂಡ್ ಮಕ್ಳಿಗಾದ್ರೂ ಸರಿ. ಈಗ ಇದೇ ಸೆಕೆಂಡರಿ ಸೆಕ್ಷುಯಲ್ ಚೇಂಜಸ್ ಅಂತ ಏನ್ ಹೇಳ್ತೀವಿ, ಹುಡುಗರಿಗೂ ಆಗುತ್ತೆ, ಹುಡುಗಿಯರಿಗೂ ಆಗುತ್ತೆ. ಸೊ ಹುಡುಗರಲ್ಲೂ ನಾವು ತುಂಬಾ ಬೇಗ ನೋಡ್ತಾ ಇದೀವಿ ಮುಂಚೆಗಿಂತ. ಈ ಹುಡುಗಿರಲ್ಲಂತೂ ಕಂಡೆ ಕಾಣ್ತಾ ಇದೆ, 10ನೇ ವಯಸ್ಸಿಗೆ ಸ್ಟಾರ್ಟ್ ಆಗ್ತಾ ಇದೆ. ಇದ್ರಲ್ಲಿ ನಾವೇನ್ ಅತಿ ಗಮನ ಕೊಡ್ಬೇಕು ಅಂದ್ರೆ, ಆಹಾರ ಅಂತ ಏನ್ ಹೇಳಿದೆ ಅದರಲ್ಲಿ ಎಸ್ಪೆಷಲಿ ಜಂಕ್ ಫುಡ್, ಇದೆಲ್ಲ ನ್ಯಾಚುರಲಿ ಪ್ರಿಪೇರ್ ಮಾಡಿ ನ್ಯಾಚುರಲ್ ಫುಡ್ ಇಂದ ಬರ್ತಾ ಇದ್ರೆ ಗುಡ್. ಬಟ್ ಇವಾಗ ಹೊರಗಡೆ ಇರುವಂತಹ ಕಾಂಪಿಟೇಟಿವ್ ವರ್ಲ್ಡ್ ಅಲ್ಲಿ ಅವರ ಒಂದು ಹೋಟೆಲಿನ ಬಿಸ್ನೆಸ್ಗೋಸ್ಕರ ಎಲ್ಲ ಅಡಲ್ಟ್ರೇಟೆಡ್ ಫುಡ್ ಯೂಸ್ ಮಾಡ್ತಾ ಇರೋದ್ರಿಂದ, ಕಲರ್ಸ್ ಯೂಸ್ ಮಾಡ್ತಾರೆ, ಅದಕ್ಕೆ ಬರೀ ಆರ್ಟಿಫಿಷಿಯಲ್ ಟೇಸ್ಟ್ನರ್ಸ್ ಹಾಕಿ ಕೊಡ್ತಾರೆ. ನಮ್ಗೆ ಟೇಸ್ಟ್ ಬಡ್ಸ್ ಅಷ್ಟೇ ಗೊತ್ತಾಗೋದು, ಅದರಲ್ಲಿ ನ್ಯೂಟ್ರಿಯೆಂಟ್ಸ್ ಇದೆಯಾ ಇಲ್ವಾ ಅಂತ ಗೊತ್ತಾಗೋದಿಲ್ಲ. ಅದನ್ನೇ ನಾವು ಮಕ್ಳಿಗೆ ಕೊಡ್ತೀವಿ, ಅದನ್ನ ಮಕ್ಳು ತಿಂದ ಮೇಲೆ ಅವರಿಗಾಗ್ತಾ ಇರೋ ಅಡ್ಡ ಪರಿಣಾಮಗಳೇ ಇದು. ಏನು, ಟೈಮಿಗೆ ಮುಂಚೆ ಮುಟ್ಟು ಸ್ಟಾರ್ಟ್ ಆಗೋದು, ಫುಡ್ ಮೇಲೆ ಕಂಟ್ರೋಲ್ ಇರಲಿ, ಆದಷ್ಟು ಮನೆಯಲ್ಲಿ ತಯಾರಿಸಿರುವಂತ ಊಟಗಳನ್ನ ಕೊಡಿ, ಪೌಷ್ಟಿಕಾಂಶ ಇರುವಂತಹ ಆಹಾರಗಳನ್ನ ಕೊಡಿ. ಎಷ್ಟೋ ಮಕ್ಕಳಿಗೆ ಸ್ಕೂಲಿಗೆ ಡಬ್ಬಿನಲ್ಲಿ ಬರೀ ಮೊಸರನ್ನ ಆಗಲಿ, ಬರೀ ಒಂದು ಅನ್ನ ಒಗ್ಗರಣೆ ಹಾಕಿರೋ ಅನ್ನ ಆಗ್ಲಿ, ಇದನ್ನ ಕೊಡೋದ್ರಿಂದ ಅನ್ನದಲ್ಲಿ ಏನಿದೆಯೋ ಅಷ್ಟೇ ಪೌಷ್ಟಿಕಾಂಶ ಹೋಗ್ತಾ ಇದೆ ಹೊರತು ಬೇರೆ ಏನು ಸೇರ್ತಾ ಇಲ್ಲ. ಫೈಬರ್ಗಳಾಗ್ಲಿ, ವೈಟಮಿನ್ಸ್ ಆಗ್ಲಿ, ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಆಗ್ಲಿ, ಅವೇನು ಸೇರ್ತಾ ಇಲ್ಲ. ಸೊ ಇದನ್ನೆಲ್ಲ ಸ್ವಲ್ಪ ಗಮನದಲ್ಲಿಟ್ಕೊಂಡು ಮಕ್ಕಳಿಗೆ ನಾವು ಆಹಾರನ ಪ್ರಾಪರ್ ಆಗಿ ಬ್ಯಾಲೆನ್ಸ್ಡ್ ಡಯಟ್ ಅನ್ನ ಸ್ಟಾರ್ಟ್ ಮಾಡಿದ್ರೆ ಇದನ್ನ ತಡೆ ಹಿಡಿಬಹುದು, ಅರ್ಲಿಯಾಗಿ ಆಗೋದನ್ನ ತಡೆ ಹಿಡಿಬಹುದು. ಅದು ಯಾವ ಏಜ್ ಅಲ್ಲಿ ಆಗ್ಬೇಕೋ ಆ ಏಜ್ ಅಲ್ಲಿ ಆದ್ರೆ ಒಳ್ಳೇದು.
1: ಈಗ ಅನುಶ್ರೀ ಅವರು ನೀವು ಹೇಳಿದ್ರೆ ಮಕ್ಕಳ ಡಬ್ಬಿ ಬಗ್ಗೆ, ಎಲ್ಲಾ ತಾಯಂದ್ರಿಗೆ ಅದೊಂದು ಕ್ವಶನ್ ಇರುತ್ತೆ, ಏನ್ ಹಾಕಿ ಕಳಿಸೋದು ಈ ಸ್ಕೂಲ್ ಲಂಚ್ ಬಾಕ್ಸ್?
0: ಹೌದು,
1: ನಿಮ್ ಪ್ರಕಾರ ಸ್ವಲ್ಪ ಎಕ್ಸಾಂಪಲ್ಸ್ ಕೊಡಬಹುದಾ?
0: ಡೆಫಿನೆಟ್ಲಿ, ನಾನು ಹೇಳೋದಾದ್ರೆ ಈಗ ಎಲ್ಲ ತಾಯಂದ್ರಿಗೂ ಏನ್ ಕೊಡ್ಬೋದು ಅಂತ ಡೌಟ್ ಬಂತು ಅಂದ್ರೆ, ದಯವಿಟ್ಟು ನೀವೆಲ್ಲ ನೀವೇನ್ ತಿಂತಾ ಇದ್ರಿ ಅನ್ನೋದನ್ನ ನೆನಪಿಸ್ಕೊಂಡ್ಬಿಡಿ ಅಷ್ಟೇ. ನಾವೆಲ್ಲ ಏನ್ ತಿಂತಾ ಇದ್ವಿ, ಚಪಾತಿ ಪಲ್ಯ, ರೊಟ್ಟಿ ಪಲ್ಯ, ಅನ್ನ ಸಾರು, ಇಲ್ಲಾಂದ್ರೆ ಅದ್ರ ಜೊತೆ ತರಕಾರಿ, ಉಪ್ಪಿನಕಾಯಿ, ಇದೆಲ್ಲದನ್ನು ಹಾಕಿ ಕಳ್ಸೋರು. ಡಬ್ಬಿ ಮುಗಿಸೆ ಬರ್ತಾ ಇದ್ದಿದ್ದು, ಅರ್ಧ ಭಯಕ್ಕೆ ಬರ್ತಾ ಇದ್ವಿ ಡಬ್ಬಿನ, ಮನೆಗೆ ಬಂದ್ರೆ ಎಲ್ಲಿ ಬಯಸ್ಕೊಳ್ಬೇಕು ಅನ್ನೋದಕ್ಕೆ, ತರಕಾರಿ ಪಲ್ಯ ಇದೆಲ್ಲ ತಿನ್ನೋದ್ರಿಂದ. ಸೊ ಸಿಂಪಲ್ ಇದೆ, ನಾವೇನು ನಮ್ಮ ಹಳೆ ಟೈಮಲ್ಲಿ ಏನ್ ಫಾಲೋ ಮಾಡ್ತಾ ಇದೀವೋ ಅದನ್ನೇ ಫಾಲೋ ಮಾಡಿದ್ರೆ ಸಾಕು. ಫಾಸ್ಟ್ ಫುಡ್ ಬೇಡ, ಬಾಡಿ ಒಳಗೆ ಹೋಗುತ್ತೆ ಅಷ್ಟು ಫಾಸ್ಟ್ ಆಗಿ ಡೈಜೆಸ್ಟ್ ಆಗಲ್ಲ ಫಾಸ್ಟ್ ಫುಡ್.
1: ಇಟ್ ಇಸ್ ನಾಟ್ ಫಾಸ್ಟ್ ಇನ್ ಸೈಡ್ ದಿ ಬಾಡಿ,
0: ಎಸ್ಪೆಷಲಿ ನಾವೇನು ಈ ಸ್ಯಾಂಡ್ವಿಚಸ್ ಅಂತ ಕೊಡ್ತೀವಿ. ಸೊ ಮೈದಾ ಹಾಕಿ ಮಾಡಿರುವಂತ ಬ್ರೆಡ್, ನಿಮ್ಗೆ ಒಂದ್ ಮೈದಾ ಬ್ರೆಡ್ ಜೀರ್ಣ ಆಗಕ್ಕೆ ಮಿನಿಮಮ್ 10 ಅವರ್ಸ್ ಬೇಕು. ಸೊ ಆ 10 ಅವರ್ಸ್ ಅಲ್ಲಿ ಫಸ್ಟ್ ನೀವು ಫಸ್ಟ್ ಬ್ರೇಕ್ಫಾಸ್ಟ್ ಮೈದಾನ ಒಳಗ್ ಹಾಕಿದ್ರೆ ಇನ್ನು ಮಿಕ್ಕಿದ್ದ ಊಟಗಳೆಲ್ಲ ಡೈಜೆಸ್ಟ್ ಆಗೋದಕ್ಕೆ 1.5 ದಿನ ಬೇಕಾಗತ್ತೆ. ಆ 1.5 ದಿನದಲ್ಲಿ ಮತ್ತೆ ಇನ್ನೊಂದಷ್ಟು ಊಟ ಹಾಕಿರ್ತೀರ ಹೊಟ್ಟೆ ಒಳಗೆ. ಸೊ ಈ ಕ್ಯೂ ಆಗ್ಲಿಲ್ಲ ಅಂದ್ರೆ ಇದು ನಿಮ್ ಮೆಟಬಾಲಿಸಂ ಕಮ್ಮಿ ಮಾಡುತ್ತೆ, ಅದರ ಜೊತೆಗೆ ಪ್ರಾಬ್ಲಮ್ಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ವೆರಿ ಸಿಂಪಲ್, ರೊಟ್ಟಿ ಪಲ್ಯಗಳು ಕೊಡಿ, ರೊಟ್ಟಿ ಚಟ್ನಿಗಳು ಕೊಡಿ, ಮಸಾಲೆ ರೊಟ್ಟಿ ಮಾಡಿಕೊಡಿ, ಇಲ್ಲ ಅಂದ್ರೆ ಅನ್ನಗಳು, ಅನ್ನದಲ್ಲಿ ವಾಂಗಿ ಬಾತ್ ಆಗ್ಲಿ, ಬಿಸಿಬೇಳೆ ಬಾತ್ ಆಗ್ಲಿ. ಸೊ ಬಿಸಿಬೇಳೆ ಬಾತ್ ಅಲ್ಲಿ ನಿಮ್ಗೆ ಪ್ರೋಟೀನ್ ಕೂಡ ಬಂತು, ಬೇಳೆ ಹಾಕ್ತಿವಿ, ತರಕಾರಿಗಳು ಹಾಕ್ತಿವಿ. ಸೊ ಇದನ್ನ ಆದಷ್ಟು ನಮ್ಮ ನೇಟಿವ್ ಫುಡ್ ಏನಿದೆಯೋ ಅದನ್ನ ಫಾಲೋ ಮಾಡಕ್ಕೆ ಟ್ರೈ ಮಾಡಿ. ನೇಟಿವ್ ಫುಡ್ ಅಲ್ಲಿ ಈಗ ನಮ್ಮ ಉತ್ತರ ಕರ್ನಾಟಕ ಕಡೆ ಹೋಯ್ತು ಅಂದ್ರೆ ಜೋಳದ ರೊಟ್ಟಿ ಇವೆಲ್ಲ ಚೆನ್ನಾಗಿ ಊಟ ಮಾಡ್ತಾರೆ.

0: ಅದು ನೇಟಿವ್. ಈಗ ಮೈಸೂರು ಮಂಡ್ಯ ಬೆಂಗಳೂರು ಕಡೆ ಬಂದ್ವಿ ಅಂದ್ರೆ ರಾಗಿ ಯೂಸ್ ಮಾಡ್ತೀವಿ, ರಾಗಿನ ಜಾಸ್ತಿ ಕೊಡೋದು ಒಳ್ಳೇದು. ಸೊ ನೇಟಿವ್ ಫುಡ್, ಸೀಸನಲ್ ಫ್ರೂಟ್ಸ್ ಇದನ್ನೆಲ್ಲ ಫಾಲೋ ಮಾಡೋದ್ರಿಂದ ಆಹಾರ ಉತ್ತಮ ಆಗಿರುತ್ತೆ, ಎಲ್ಲ ಬೇಕಾಗಿರುವಂತ ನ್ಯೂಟ್ರಿಯಂಟ್ಸ್ ಬಾಡಿಗೆ ಸಿಗುತ್ತೆ.
1: ಹೆಣ್ಮಕ್ಳು ಇತ್ತೀಚೆಗೆ ಜಾಸ್ತಿ ಆಗಿ ಕಂಪ್ಲೇಂಟ್ ಮಾಡೋದಂದ್ರೆ ಮೆನ್ಸಸ್ ಟೈಮ್ ಅಲ್ಲಿ ಪೇನ್ಫುಲ್ ಮೆನ್ಸ್ಟ್ರುಯೇಷನ್.
0: ಹೌದು.
1: ಸೊ ಇದಕ್ಕೆ ಏನು ಸೊಲ್ಯೂಷನ್ ಇದೆ ಆಯುರ್ವೇದದಲ್ಲಿ?
0: ಓಕೆ, ನಾವು ಆಯುರ್ವೇದದಲ್ಲಿ ಪೇನ್ಫುಲ್ ಮೆನ್ಸ್ಟ್ರುಯೇಷನ್ ಅದರ ಜೊತೆಗೆ ಅಸೋಸಿಯೇಟೆಡ್ ಆಗಿ ಪಿ ಎಂ ಎಸ್ ಅಂತ ಹೇಳ್ತೀವಿ, ಪ್ರೀ ಮೆನ್ಸ್ಟ್ರಲ್ ಸಿಂಡ್ರೋಮ್. ಸೊ ಪ್ರೀ ಮೆನ್ಸ್ಟ್ರಲ್ ಸಿಂಡ್ರೋಮ್ ಅಲ್ಲಿ ನಿಮಗೆ ಬರುವಂತಹ ಕಾಣಿಸುವಂತದ್ದು ಸ್ವಲ್ಪ ಚಿಂತೆ, ಸ್ಟ್ರೆಸ್, ಆಮೇಲೆ ಆಂಗ್ಸೈಟಿ, ಈ ಇಶ್ಯೂಸ್, ಆಮೇಲೆ ಕ್ರೇವಿಂಗ್ಸ್. ಸೊ ಇದನ್ನ ನಾವು ಆಯುರ್ವೇದದಲ್ಲಿ ವಾಯು ಪ್ರಕೋಪ ಅಂತ ಹೇಳ್ತೀವಿ, ಪಿತ್ತ ಪ್ರಕೋಪ ಅಂತ ಹೇಳ್ತೀವಿ. ಸೊ ವಾಯು ಪ್ರಕೋಪ, ಪಿತ್ತ ಪ್ರಕೋಪ ಅಂದ್ರೆ ವಾಯು ಮತ್ತೆ ಪಿತ್ತ ಹೆಚ್ಚಾಗಿರೋದ್ರಿಂದ ಆಗುವಂತಹ ಪ್ರಾಬ್ಲಮ್ಗಳು. ಸೊ ಇವೆರಡನ್ನು ಹೇಗೆ ರೆಡ್ಯೂಸ್ ಮಾಡ್ಬೋದು ಅಂದ್ರೆ ಆದಷ್ಟು ನಾವು ಅದಕ್ಕೆ ಇನ್ಕ್ರೀಸ್ ಆಗುವಂತಹ ತಿಂಡಿ ಊಟಗಳನ್ನ ಅವಾಯ್ಡ್ ಮಾಡೋದ್ರಿಂದ, ಅದರ ಜೊತೆಗೆ ವ್ಯಾಯಾಮ, ಆಹಾರ ಇದನ್ನ ಕಂಟ್ರೋಲ್ ಮಾಡಿದ್ರೆ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಎಸ್ಪೆಷಲಿ ವ್ಯಾಯಾಮ ತುಂಬಾ ಇಂಪಾರ್ಟೆಂಟ್ ಪ್ರೀ ಮೆನ್ಸ್ಟ್ರಲ್ ಸಿಂಡ್ರೋಮ್ ಅಲ್ಲಿ ಪೇನ್ಫುಲ್ ಇದಕ್ಕೆ. ಸೊ ಒಂದು ಸಿಂಪಲ್ ಹೋಮ್ ರೆಮಿಡಿ ಏನ್ ಕೊಡ್ಬೋದು ಅಂದ್ರೆ ಅಲೋವೆರಾ ಜೆಲ್ ಇರುತ್ತಲ್ಲ, ಅಂದ್ರೆ ಪ್ಯೂರ್ ಅಲೋವೆರಾ, ನಮ್ಮ ಅಲೋವೆರಾ ಗಿಡದ್ದು ಲೋಳೆ ಸರದ್ದು ಪಲ್ಪ್, ಅದನ್ನ ಕಲ್ಲು ಸಕ್ಕರೆಯಲ್ಲಿ ಮಿಕ್ಸ್ ಮಾಡಿ ನೀವು ಬೆಳಿಗ್ಗೆ ಎದ್ದ ಹೊಟ್ಟೆನಲ್ಲಿ, ಖಾಲಿ ಹೊಟ್ಟೆನಲ್ಲಿ ತಿನ್ನುವಂಥದ್ದು. ಸೊ ಇದು ಇದು ಮೆನ್ಸ್ಟ್ರೇಷನ್ ಫಸ್ಟ್ ತ್ರೀ ಡೇಸ್, ಫಸ್ಟ್ ತ್ರೀ ಡೇಸ್ ಇದನ್ನ ನೀವು ಸೇವನೆ ಒಂದೇ ಸಲ ಬೆಳಿಗ್ಗೆ ಒಂದು ಸಲ ತಗೊಂಡ್ರೆ ಸಾಕು. ಅದು ಒಂದು ತ್ರೀ ಸೈಕಲ್ಸ್ ತಗೊಂಡ್ರು ಸಾಕು. ಆಫ್ಟರ್ ತ್ರೀ ಸೈಕಲ್ಸ್ ನಿಮ್ ನೋಡ್ಲೇಬಹುದು, ಚೇಂಜಸ್ ತುಂಬಾ ಚೆನ್ನಾಗಿ ಕಾಣುತ್ತೆ ನಿಮ್ಗೆ. ಅದು ವೆರಿ ಎಫೆಕ್ಟಿವ್ ಆಗಿ ಹೆಲ್ಪ್ ಮಾಡುತ್ತೆ, ಪೇನ್ ಕಮ್ಮಿ ಮಾಡುತ್ತೆ, ಹೆವಿ ಬ್ಲೀಡಿಂಗ್ ಆಗ್ತಾ ಇದ್ರೆ ಆ ಬ್ಲೀಡಿಂಗ್ ಕೂಡ ಕಮ್ಮಿ ಮಾಡುತ್ತೆ, ಜೊತೆಗೆ ಕಾಮಿಂಗ್ ಆಗಿರುತ್ತೆ.
1: ಇದು ಎನಿ ವಿಮೆನ್ ಆಫ್ ರಿಪ್ರೊಡಕ್ಟಿವ್ ಏಜ್,
0: ಎನಿಬಡಿ, ಈವನ್ ಈಗಿನ ಸ್ಟಾರ್ಟ್ ಆಗಿರೋ ಮೆನ್ಸಸ್ ಸ್ಟಾರ್ಟ್ ಆಗಿರೋ ಹೆಣ್ಮಕ್ಳಿಗೆ ಡೆಫಿನೆಟ್ಲಿ ಸ್ಟಾರ್ಟ್ ಮಾಡಿ ಅಂತ ಹೇಳ್ತೀನಿ ಇವಾಗ್ಲಿಂದಾನೆ. ಸೊ ದಟ್ ಅವರು ಅಟ್ ಸರ್ಟನ್ ಏಜ್ ಇದ್ದಾಗ ಅವ್ರಿಗೆ ಈ ಇಶ್ಯೂಸ್ ಕಮ್ಮಿ ಆಗ್ತಾ ಹೋಗುತ್ತೆ. ಅದರ ಜೊತೆಗೆ ಏನು ಅಂದ್ರೆ ವೈಟಮಿನ್ ಡಿ, B12, ವೈಟಮಿನ್ ಕೆ ಇದರದ್ದು ಸ್ವಲ್ಪ ಗಮನ ಇರಲಿ. ಈ ಮೂರು ಕಮ್ಮಿ ಇತ್ತು ಬಾಡಿನಲ್ಲಿ ಅಂದ್ರೆ ನಿಮಗೆ ಈ ಮೆನ್ಸ್ಟ್ರಲ್ ಏನು ಪ್ರಾಬ್ಲಮ್ಸ್ ಸಿಂಡ್ರೋಮ್ ಅಂತ ಹೇಳದ್ನಲ್ಲ, ಪ್ರೀ ಮೆನ್ಸ್ಟ್ರಲ್ ಸಿಂಡ್ರೋಮ್, ಇದು ಅತಿ ಹೆಚ್ಚಾಗಿರುತ್ತೆ. ಎಸ್ಪೆಷಲಿ ವೈಟಮಿನ್ B12, ಬಿ ಮತ್ತೆ ಡಿ ಕಮ್ಮಿ ಇದ್ದವರಿಗೆ. B12 ನಿಮ್ಮ ಹಾರ್ಮೋನ್ಸ್, ಥೈರಾಯ್ಡ್ ಹಾರ್ಮೋನ್ ಆಗ್ಲಿ ಅಥವಾ ಬೇರೆ ಯಾವುದೇ ಹಾರ್ಮೋನ್ಸ್ ಮೆನ್ಸ್ಟ್ರುಯೇಷನ್ಗೆ ಬೇಕಾಗಿರುವಂತದ್ದು ಅದನ್ನ ಕಂಟ್ರೋಲ್ ಮಾಡುತ್ತೆ. ಸೊ ಹಾಗಾಗಿ ಅದು ಕಮ್ಮಿ ಇತ್ತು ಅಂದಾಗ ಈ ಎಲ್ಲಾ ಚಾನ್ಸಸ್ ಆಗೋ ಜಾಸ್ತಿ ಇರುತ್ತೆ. ಡಿ ವೈಟಮಿನ್ ಕಮ್ಮಿ ಇತ್ತು ಅಂದ್ರೆ ಅದು ಆಂಗ್ಸೈಟಿ, ಸ್ಟ್ರೆಸ್ ಇದನ್ನ ಜಾಸ್ತಿ ಮಾಡುತ್ತೆ. ಸೊ ಈ ಹಾರ್ಮೋನ್ಸ್ ಮೆನ್ಸ್ಟ್ರಲ್ ಟೈಮ್ ಅಲ್ಲಿ ಏರುಪೇರು ಆಗ್ತಿರೋದ್ರಿಂದ, ಅದರ ಜೊತೆ ವಿಟಮಿನ್ ಡಿ ಕಮ್ಮಿ ಇರೋದ್ರಿಂದ ಇನ್ನು ಅತಿ ಹೆಚ್ಚಾಗಿ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ.
1: ಎಸ್ಪೆಷಲಿ ಮಹಿಳೆಯರಲ್ಲಿ ಮೈಕ್ರೋನ್ಯೂಟ್ರಿಯಂಟ್ ಡೆಫಿಷಿಯನ್ಸಿನ ಗಮನ ಇಡಬೇಕು ಅಂತ ನೀವು ಹೇಳ್ತೀರಾ?
0: ಹೌದು.
1: ಆಗ್ಲೇ ನೀವು ಮೆನ್ಷನ್ ಮಾಡಿದ್ರೆ ಅನುಶ್ರೀ, ಹೋಮ್ ರೆಮಿಡೀಸ್ ಅಂತ ಮನೆ ಮದ್ದು. ಈಗ ಚಿಕ್ಕ ಮಕ್ಕಳಿಗೆ ಕೋಲ್ಡ್ ಆಗುತ್ತೆ, ಅವಾಗ ನಾವು ಮನೆಯಲ್ಲಿ ಏನ್ ಸಿಗತ್ತೆ ಅದೆಲ್ಲ ಯೂಸ್ ಮಾಡ್ತೀವಿ. ಆಮೇಲೆ ಹೊಟ್ಟೆ ನೋವು ಕೋಲಿಕ್ಕೆಲ್ಲ ಇದ್ರೆ ವೀಳ್ಯದಲ್ಲಿ ಯೂಸ್ ಮಾಡ್ತೀವಿ. ಮನೆಯಲ್ಲಿ ಯಾರಿಗ ಅದ್ರ ಬಗ್ಗೆ ನಾಲೆಜ್ ಇದೆ ಅವ್ರು ಅದನ್ನ ಹೇಳ್ತಾರೆ, ದೊಡ್ಡವ್ರು ಮನೆ ಮದ್ದಿಗೂ ಆಯುರ್ವೇದ ಔಷಧಿಗಳಿಗೂ ಏನಾದ್ರೂ ವ್ಯತ್ಯಾಸ ಇದೆಯಾ?
0: ಓ, ತುಂಬಾ ಇದೆ ಆಕ್ಚುಲಿ. ಮನೆ ಮದ್ದು ಬೇರೆ, ಔಷಧಿಗಳು ಬೇರೆ. ಔಷಧಿಗಳು ಏನು ಅಂದ್ರೆ, ಈಗ ನಾನು ಹೇಳ್ದಂಗೆ ಆ ಪರ್ಟಿಕ್ಯುಲರ್ ರೋಗಕ್ಕೆ ತಯಾರು ಮಾಡಿರುವಂತಹ ಔಷಧಿಗಳು. ದಶಮೂಲ ಅರಿಷ್ಟ, ದಶಮೂಲ ಅರಿಷ್ಟ ಏನಕ್ಕೆ ಯೂಸ್ ಮಾಡ್ತೀವಿ, ಅದು ಒಂದು ಸ್ಪೆಸಿಫಿಕ್ ತೊಂದರೆ ಇರೋರಿಗೆ ಯೂಸ್ ಮಾಡ್ತೀವಿ. ಕಾಂಚನಾರ ಗುಗ್ಗುಲು, ಕಾಂಚನಾರ ಗುಗ್ಗುಲನ್ನ ಥೈರಾಯ್ಡ್ ಸಮಸ್ಯೆ ಇರೋರಿಗೆ ಅಂತಾನೆ ಮಾಡಿರೋದು. ಅದರಲ್ಲಿ ಹಾಕಿರುವಂತ ಗಿಡಮೂಲಿಕೆಗಳು ಇದೆಲ್ಲ ಸ್ಪೆಸಿಫಿಕ್ ಆಗಿ ಥೈರಾಯ್ಡ್ಗೆ ಹೆಲ್ಪ್ ಮಾಡೋದಕ್ಕೆ ಹಾಕಿರಿ ಮಾಡಿರುವಂತ ಫಾರ್ಮುಲೇಷನ್. ಮನೆ ಮದ್ದು ಬಂದು ಇದು ಬರೀ ಒನ್ ಇಂಗ್ರೀಡಿಯಂಟ್ ಅಥವಾ ಎರಡ್ ಇಂಗ್ರೀಡಿಯಂಟ್, ಸಿಂಗಲ್ ಮೆಡಿಸಿನಲ್ ಯೂಸ್ ಅಂತಾನೆ ಹೇಳ್ತೀವಿ ಅಥವಾ ಏಕಮೂಲಿಕ ಪ್ರಯೋಗ ಅಂತ ಹೇಳ್ತೀವಿ. ನಮ್ಮ ಆಯುರ್ವೇದದಲ್ಲಿ ಏಕಮೂಲಿಕ ಪ್ರಯೋಗ ಕೂಡ ಇದೆ, ಇದೇ ಮನೆ ಮದ್ದು ಏನೂ ಅಲ್ಲ. ಸೊ ಏಕಮೂಲಿಕ ಪ್ರಯೋಗದಲ್ಲಿ ಏನು, ಮೆಣಸನ್ನ ನಾವು ಕೆಮ್ಮಿದ್ದಾಗ ಕೆಮ್ಮಿಗೆ ರೆಡ್ಯೂಸ್ ಮಾಡೋದಕ್ಕೆ, ಕಫಜ ಕೆಮ್ಮು ಅದರಲ್ಲೂ ಕಫಯುಕ್ತ ಇರೋ ಕೆಮ್ಮು. ಡ್ರೈ ಕಾಫಿಗೆ ಪೆಪ್ಪರ್ ಆಗಲ್ಲ, ಕಫ ಇದ್ದವರಿಗೆ ಪೆಪ್ಪರ್ ಹಾಕಿ ಕೊಡ್ತೀವಿ, ಅದು ನಿಮ್ಮ ಕಫನ ಬಾಡಿಯಿಂದ ಹೊರಗೆ ತೆಗೆದು.
1: ಮನೆ ಮದ್ದು ಕಾಮನ್

0: ಪರ್ಸನ್ ಯೂಸ್ ಮಾಡಬಹುದು, ಬಟ್ ಆಯುರ್ವೇದಿಕ್ ಫಾರ್ಮುಲೇಷನ್
1: ಆಗೋದಿಲ್ಲ. ಹೌದು ಹೌದು ಹೌದು, ಅದನ್ನ ಯಾವುದೇ ಕಾರಣಕ್ಕೂ ಆಯುರ್ವೇದ ಮೆಡಿಸಿನ್ಸ್ ನ ಸೈಡ್ ಎಫೆಕ್ಟ್ಸ್ ಇಲ್ಲ ಅಂತ ತಿಳ್ಕೊಂಡು ಯಾರು ಬೇಕಾದ್ರೂ, ಈಗ ನನಗ್ ಕೊಟ್ಟಿದ್ರು ಡಾಕ್ಟರ್ ನೀನು ತಗೋ ಅಂತ ಹೇಳಂಗಿಲ್ಲ. ಅವ್ರಿಗೇನ್ ಬೇಕೋ ಅವ್ರ ಬಾಡಿ ದೋಷ ಪ್ರಕೃತಿನೆಲ್ಲ ನೋಡಿ ಅವ್ರಿಗೆ ಕೊಟ್ಟಿರ್ತಾರೆ. ಸೊ ಹಾಗಾಗಿ ಅದೇ ಮೆಡಿಸಿನ್ ಇನ್ನೊಬ್ಬರಿಗೆ ಆಗೋದಿಲ್ಲ.
0: ಆಕ್ಚುಲಿ ಮಾತಾಡ್ತಾ ಹೋದ್ರೆ ಮಹಿಳೆಯರ ಆರೋಗ್ಯದ ಬಗ್ಗೆ ದಿನಗಳು ಸಾಕಾಗಲ್ಲ, ಈವನ್ ಆಯುರ್ವೇದದ ಬಗ್ಗೆ ವಿ ಕ್ಯಾನ್ ಗೋ ಆನ್ ಸ್ಪೀಕಿಂಗ್.
1: ಹೌದು.
0: ಸೊ ನಮ್ಗೆ ನಿಗದಿಯಾಗಿರುವ ಸಮಯ 25 ನಿಮಿಷ ಮುಗಿದಿದೆ. ಮಹಿಳೆಯರ ಆರೋಗ್ಯದಲ್ಲಿ ಆಯುರ್ವೇದದ ಪಾತ್ರ, ಹೆಲ್ತ್ ಪ್ರಮೋಷನ್ ಮಾಡಬಹುದು ಮತ್ತೆ ಡಿಸೀಸ್ ಪ್ರಿವೆನ್ಷನ್ ಮಾಡಬಹುದು, ಇದರ ಬಗ್ಗೆ ನೀವು ಡೀಟೇಲ್ ಆಗಿ ಮಾಹಿತಿಯನ್ನು ಮಾಡಿಕೊಟ್ಟಿದ್ದೀರಾ. ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದ.

ಅಂತರಾಳ ಚಿತ್ರದ ಗೀತೆಯನ್ನು ಮೀರಾ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಆಲಿಸಿದಿರಿ. ಪುರಂದರದಾಸರ ಈ ರಚನೆಗೆ ಎಲ್ ವೈದ್ಯನಾಥನವರ ಸಂಗೀತವಿತ್ತು.

ಕೆಎಸ್ ನರಸಿಂಹಸ್ವಾಮಿ ಅವರು ರಚಿಸಿದ ಭಾವಗೀತೆಯನ್ನು ಸಿ ಅಶ್ವಥ್ ಅವರ ಕಂಠದಲ್ಲಿ ಆಲಿಸಿದಿರಿ. ಆಕಾಶವಾಣಿ ಬೆಂಗಳೂರು, ಸಮಯ 10:30:20 ಇನ್ನು ಮುಂದೆ ಮೆಲೋಡಿ ಟೈಮ್, ಗೀತ ಚಂದ್ರಿಕೆ.

ಬಣ್ಣ ಸೇರಿ ಬಿಳಿಯ ಬಣ್ಣವಾಗಿತು, ಏಳು ಪದವು ಸೇರಿ ಸಂಗೀತವಾಗಿತು. ವಿವಿಧ ನುಡಿದು ವಿವಿಧ ನಡೆದು ಕಲಿತ ವಿವಿಧ ಭಾರತಿ.

ನಂದಿ ಚಿತ್ರದ ಗೀತೆಯನ್ನು ಪಿಬಿ ಶ್ರೀನಿವಾಸ್ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಆಲಿಸಿದಿರಿ. ಆರ್ಎನ್ ಜೈಗೋಪಾಲ್ ಅವರ ಸಾಹಿತ್ಯಕ್ಕೆ ವಿಜಯಭಾಸ್ಕರ್ ಅವರ ಸಂಗೀತವಿತ್ತು. ಮುಂದಿನ ಗೀತೆ ಸತ್ಯಂ ಶಿವಂ ಸುಂದರಂ ಚಿತ್ರಕ್ಕಾಗಿ ಲತಾ ಮಂಗೇಶ್ಕರ್ ಅವರು ಹಾಡಿದ್ದಾರೆ. ಪಿಟಿ ನರೇಂದ್ರ ಶರ್ಮಾ ಅವರ ಗೀತ ರಚನೆಗೆ ಲಕ್ಷ್ಮೀಕಾಂತ್ ಪ್ಯಾರೇಲಾಲ್ ಅವರ ಸಂಗೀತ ನಿರ್ದೇಶನ.

ಮಕ್ಕಳ ಭಾಗ್ಯ ಚಿತ್ರದ ಗೀತೆ ಎಲ್ ಆರ್ ಅಂಜಲಿ ಅವರು ಹಾಡಿದ್ದಾರೆ. ಗೀತ ಪ್ರಿಯ ಅವರ ಗೀತ ರಚನೆಗೆ ವಿಜಯ ಭಾಸ್ಕರ್ ಅವರ ಸಂಗೀತ ನಿರ್ದೇಶನವಿದೆ.

0: ನಮ್ಮ ಜನ್ಮಕ್ಕೂ ರೈತರಾಗಿಯೇ ಹುಟ್ಟುತ್ತ ಬಾಳೋಣ.
1: ಜನ್ಮಕ್ಕೂ ರೈತ.

0: ಕಾಲದಲ್ಲೇ ಪ್ರಾಣ ಕೊಟ್ಟ ಶೋಕದಿಂದ ನಮರೈತ
1: ಶೋಕದಿಂದ ನಮರೈತ
0: ಮುಕ್ತರಾಗಿ ಕಾಲದಿಂದ ಬಾ